ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಜೂನ್ ತಿಂಗಳ 10 ತಾರೀಕು ಬುಧವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:20. ಆತ್ಮೀಯ ಕೆಳುಗರೆ, ತಮಗೆಲ್ಲರಿಗೂ ನಿಮ್ಮ ಬಾನುಲಿ ಗೆಳತಿ ಗೀತಾ ಪಾಲೇಕರ್ ಹೇಳುವ ನಮಸ್ಕಾರಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ನಲುಮೆಯ ಸ್ವಾಗತ.

ಆಕಾಶವಾಣಿ ಕಾರವಾರ ನಿಲಯದಿಂದ ಬಿತ್ತರವಾಗಲಿರುವ ಇಂದಿನ ಕಾರ್ಯಕ್ರಮಗಳು ಹೀಗಿವೆ. 6:10 ಕರುನಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರಜಗಿ. 6:15 ಭಕ್ತಿ

ಗೀತೆಗಳು 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಬಿಪಿಎಂ ಭಾರತಿ ಅವರಿಂದ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ, ವಿಷಯ ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಆಕ್ಟ್ಸ್ ಕೋರ್ಸುಗಳು. ಭಾಗವಹಿಸುತ್ತಾರೆ ಶ್ರೀಕೃಷ್ಣ ಚಿಪ್ಪಲಕಟ್ಟೆ, ವಿಜ್ಞಾನಿ ಇ ಸಿಡೇಕ್ ಬೆಂಗಳೂರು, ಪ್ರಾಯೋಜಕರು ಸಿಡೇಕ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಹಿಂದಿ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

0: 9:05 ಭಾವಗೀತೆಗಳು, 9:15 ಹೊಸ ಕನ್ನಡ ಚಿತ್ರಗೀತೆಗಳು, 9:30 ಮಂಜುಳ ಕಾನ, 10:02 10:00 ಹಿಂದಿ ಚಿತ್ರಗೀತೆಗಳು, 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹಪ್ರಸಾರ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಕಾವ್ಯಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ. 3:00 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಮೊದಲಿಗೆ ಸಖಿ ಸಹೇಲಿ. 4:00 ಆಜ್ ಕಿ ಮೆಹಮಾನ್. ಸಂಜೆ 5:00 ಮಹಿಳಾ ರಂಗ. ಜೊಯ್ಡಾ ತಾಲೂಕು ನಂದಿಗದ್ದೆಯ ಶ್ರೀಲತಾ ಭಾಗವತ್ ಅವರಿಂದ ಕಥೆ ದೇವತೆ. 5:30 ಚಿತ್ರಗೀತೆಗಳು. 6:30 ರಸವಾರ್ತೆ. 6:50 ರೈತ ಬಾಂಧವರಿಗಾಗಿ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ. ಆರೂರು ಮಂಜುನಾಥ್ ಅವರೊಂದಿಗಿನ ಸಂದರ್ಶನ. ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದಗಳು ಗಂಗಾ ಓಮು ಮರಾಠೆ ಮತ್ತು ಸಂಗಡಿಗರಿಂದ. 7:45 ಅಡ್ಡದಾರಿ ಹಾದಿಗುಂಟ ಈ ಕುರಿತು ಮಾತನಾಡುತ್ತಾರೆ ನಾಗರೇಖಾ ಗಾಂವ್ಕರ್. 8:00 ಸಿರಿಗಂಧ. 8:30 ಭಾವಗೀತೆಗಳು. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಇವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗರಾಜ್ ರಾವ್ ಹೌಲ್ದಾರ್ ಅವರ ಗಾಯನ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ವಿಷಯ ಮೂಲಭೂತ ಸೌಕರ್ಯಗಳು. ಇವು ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ. ಸಮಯ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi has become the longest serving elected

0: ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಬುದ್ಧ ಮನುಷ್ಯ ರೂಪದಲ್ಲಿ ಈ ಶಾಕ್ಯ ಪರಂಪರೆಯಲ್ಲಿ ಸಿದ್ಧಾರ್ಥನಾಗಿ ಹುಟ್ಟೋದಕ್ಕಿಂತ ಮೊದಲು ಎಷ್ಟೋ ಜನ್ಮಗಳನ್ನು ಬೇರೆ ಬೇರೆ ಪ್ರಾಣಿಯಾಗಿ ಮನುಷ್ಯನಾಗಿ ಹುಟ್ಟಿದ್ದಂತೆ. ಈಗೊಂದು ಕತೆ ನನ್ನ ಮುಂದೆ ಇರುವಂಥದ್ದು. ಆತ ಒಂದು ಸಲ ಜಿಂಕೆಯಾಗಿ ಹುಟ್ಟಿದ್ದ. ಬ್ರಹ್ಮದತ್ತ ರಾಜ ಆಗಿದ್ದಾಗ ಕಾಶಿಯಲ್ಲಿ ಈ ಬೋಧಿಸತ್ವ ಒಂದು ಜಿಂಕೆಯಾಗಿದ್ದ. ಕಾಶಿಯಿಂದ ದೂರದಲ್ಲಿ ಘೋರವಾದ ಕಾಡು, ಕಾಡಂದಮೇಲೆ ಎಲ್ಲ ಪ್ರಾಣಿಗಳು, ಸಾಧು ಪ್ರಾಣಿಗಳು, ಹಿಂಸ ಪ್ರಾಣಿಗಳೆಲ್ಲ ಇದ್ದವು. ಜಿಂಕೆಗಳೊಂದು ದೊಡ್ಡ ಪಡೆಯೇ ಇತ್ತಂತೆ. ಆ ಪಡೆಗೆ ನಾಯಕನಾದದ್ದು ಬೋಧಿಸತ್ವ ಜಿಂಕೆ. ಈ ಬೋಧಿಸತ್ವ ಜಿಂಕೆ ಅಪರೂಪದ ಪ್ರಾಣಿ, ಅದು ಮೈಯೆಲ್ಲ ಬಂಗಾರದ ಬಣ್ಣ, ಅದು ಥಳ ಥಳ ಹೊಳಿಬೇಕು. ಎಲ್ಲ ಜಿಂಕೆಗಳು ನಾಯಕ ಅಂತ ಒಪ್ಕೊಂಡ್ಬಿಟ್ಟಿತ್ತು. ಆ ಬೋಧಿಸತ್ವ ಹೇಳಿದಂಗೆ ಕೇಳ್ಕೊಂಡು ಬದುಕ್ತಾ ಇತ್ತು. ಈ ರಾಜನು ಒಳ್ಳೆಯವನೇ ಬ್ರಹ್ಮದತ್ತ, ಆದರೆ ಬೇಟೆ ಹುಚ್ಚು. ಅವನ ತಂಡ ಕಾಡಿನೊಳಗೆ ಹೋಗ್ಬಿಟ್ರೆ ಸಾಕು, ಕಾಡಿ ನಡುಗ್ತಿತ್ತು. ಪ್ರಾಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ಬೇಕು. ರಾಜನಿಗೆ ಅವನ ಪರಿವಾರಕ್ಕೆ ಮನರಂಜನೆ, ಆದರೆ ಪಾಪ ಪ್ರಾಣಿಗಳಿಗೆ ಪ್ರಾಣ ಸಂಕಟ ಅಲ್ವೇ. ಅದರಲ್ಲೂ ಈ ಜಿಂಕೆಗಳ ಹಿಂಡನ್ ಕಂಡ್ರಂತೂ ರಾಜನಿಗೆ ವಿಶೇಷ ಪ್ರೀತಿ. ಜಿಂಕೆ ಮಾಂಸ ಅಂದ್ರೆ ಅತ್ಯಂತ ಪ್ರಿಯವಾದದ್ದಂತ ಅವನಿಗೇನು. ಹೀಗಾಗಿ ಸೈನಿಕರು ಏನು ಮಾಡ್ತಿದ್ರು, ಬೆನ್ನಟ್ಟಿ ಬಂದು ಜಿಂಕೆಯನ್ನು ಕೊತ್ಕೊಂಡ್ಬರೋದು. ಅವನ ಆಹಾರಕ್ಕೆ ಬೇಕಾದ ಒಂದು ಜಿಂಕೆ ಆದರೂ ಹತ್ತಾರು ಜಿಂಕೆಗಳು ಸತ್ತು ಹೋಗ್ತಾ ಇತ್ತು. ಅವನ ಪರಿವಾರದ ಸಂತೋಷ, ನಾವು ಜಿಂಕೆ ಹೊಡೆದ್ವಿ ಅಂತ. ಈ ಬೋಧಿಸತ್ವ ಜಿಂಕೆ ವಿಚಾರ ಮಾಡ್ತು, ಸೀದಾ ಹೋಗಿ ರಾಜನ ಮುಂದೆ ನಿಂತ್ಕೊಂತು. ಮಹಾರಾಜ, ನಿಮಗೆ ಬೇಕಾದದ್ದು ಒಂದು ಜಿಂಕೆ ಅಲ್ವಾ? ನಿಮ್ಮ ಪರಿವಾರದವರಿದ್ದಾಗ ಅನೇಕ ಜಿಂಕೆಗಳು ಸತ್ತು ಹೋಗ್ತಾ ಇದ್ದಾವೆ. ನಾವೊಂದು ಪರಿಹಾರ ಹೇಳ್ತೀನಿ. ಪ್ರತಿ ಭಾನುವಾರ ನಿಮಗೆ ಒಂದು ಜಿಂಕೆಯನ್ನು ಈ ಕಾಡಿನ ತುದಿಯಲ್ಲಿ ಒಪ್ಪಿಸ್ತೇವೆ, ಉಳಿದೋನ್ ತೊಂದರೆ ಕೊಡಬೇಡಿ, ಬಿಟ್ಬಿಡಿ ಅಂತ. ರಾಜನಿಗೆ ಹೌದು ಅನ್ನಿಸ್ತು, ನನಗೆ ಬೇಕಾದ ಒಂದು ಜಿಂಕೆ ಅಲ್ವಾ, ಯಾಕೆ ಹತ್ತಾರು ಕೊಡಬೇಕು? ಆಯ್ತು, ಒಪ್ಕೊಂಡ. ಅದು ಅಲ್ಲದೆ ಈ ಜಿಂಕೆ ನೋಡಿ ಆಶ್ಚರ್ಯ ಅನ್ನಿಸ್ತು ಅವನಿಗೆ. ಬಂಗಾರದ ಬಣ್ಣದ ಜಿಂಕೆ, ತನ್ನ ಸೇವಕರು ಹೇಳಿದ, ಏನಾದರೂ ಈ ಬಂಗಾರದ ಬಣ್ಣದ ಜಿಂಕೆ ಇದೆಯಲ್ಲ ನಾಯಕ ಜಿಂತೆ, ಇದನ್ನು ಕೊಲ್ಕೊಡುದು, ಯಾರೂ ಕೊಲ್ಕೊಡುದು, ಮುಟ್ಟಬಾರ್ದು ಅದನ್ನು. ಜಿಂಕೆಗಳೆಲ್ಲ ಒಂದು ಪರಿಪಾಠ ಶುರುವಾಯಿತು. ಚೀಟಿ ಎತ್ತಬೇಕು, ಯಾರ ಹೆಸರು ಬರ್ತದೋ ಅವನು ಒಯ್ದು ಭಾನುವಾರ ದಿವಸ ರಾಜನಿಗೆ ಒಪ್ಪಿಸ್ಬೇಕು. ಹೀಗೆ ನಡೀತಾ ಇತ್ತು ಒಂದು ಐದಾರು ವಾರ ಆಯಿತು. ಒಂದು ದಿನ ಬೋಧಿಸತ್ವ ಬರಲಿಲ್ಲ. ಒಂದು ಹೆಣ್ಣು ಜಿಂಕೆ, ಪುಟ್ಟ ನಾಯಕ, ಈಗ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಇರ್ತಾರಲ್ಲ ಹಾಗೆ ಒಂದು ಪುಟ್ಟ ನಾಯಕ ಆಯಿತು. ಅವನು ಹೋಗಿ ಕೇಳ್ತಂತೆ, ನೋಡೋಣ, ಮುಂದಿನ ಭಾನುವಾರ ನನ್ನ ಸರದಿ ಬಂದಿದೆ, ನಾನು ಸಾಯ್ಬೇಕು. ಆದರೆ ನಾನು ಗರ್ಭಿಣಿ, ಇನ್ನೊಂದು ತಿಂಗಳಿಗೆ ಮರಿ ಹೊಡ್ತದೆ. ನಾನು ಹೋಗಲ್ಲ, ಸಾಯೋಲ್ಲ ಅಂತ ಮನಸ್ಸಿಲ್ಲ ನನಗೆ. ಆದರೆ ಈ ಕೊಲ್ಬೇಡ, ನನ್ನ ಬದಲು ಇನ್ಯಾರನ್ನಾದರೂ ಕಳಿಸು. ಮುಂದಿನ ತಿಂಗಳು ನಾನು ಹೋಗ್ತೀನಿ, ಮರಿ ಹುಟ್ಟಿದ ಮೇಲೆ ನಾನಾಗೆ ಹೋಗ್ತೀನಿ, ಯಾಕೆ ಕಾಳಜಿ ಮಾಡ್ತೀಯ ಅಂತ. ಆ ಪುಟ್ಟ ನಾಯಕ ಹೇಳಿದೆ, ನನಗೆಲ್ಲ ಮಾಡೋಕ್ಕಲ್ಲ, ನೀನೇ ಹೋಗ್ಬೇಕು, ನಿನ್ನ ಬದಲು ಇನ್ಯಾರು ಸಾಯಕ್ಕೆ ಬರ್ತಾರೆ ಹೇಳು ಅಂತ ಜೋರಾಗಿ ಕೂಗಾಡ್ದೆ. ಗರ್ಭಿಣಿ ಜಿಂಕೆ ಇತ್ತಲ್ಲ, ತುಂಬ ವಿಚಾರ ಮಾಡ್ದೆ. ನಾಯಕ ಬೋಧಿಸತ್ವ ಜಿಂಕೆ ಕಡೆ ಹೋಯ್ತು, ಕಣ್ಣೀರಿಡ್ತು. ರಾಜ ಕೇಳಿದ್ದು ಒಂದು ಜಿಂಕೆ ಅಲ್ವಾ ನಾಯಕ, ಆದರೆ ನಾವಿಬ್ಬರಿದ್ದೇವೆ, ನಾನು, ನನ್ನ ಹೊಟ್ಟೆಯಲ್ಲಿರುವಂಥ ಮಗು. ಮಗು ಹುಟ್ಟಿದ ಮೇಲೆ ನಾನು ಖಂಡಿತ ಹೋಗ್ತೇನೆ, ಈ ಭಾನುವಾರ ಮತ್ತಾರನಾದರೂ ಕಳಿಸೋಕೆ ಸಾಧ್ಯನಾ ಅಂತ ಕೇಳ್ತು. ಆ ಬೋಧಿಸತ್ವ ಜಿಂಕೆ ಯೋಚನೆ ಮಾಡಿ ಹೇಳ್ತು, ಚಿಂತೆ ಬೇಡಮ್ಮ, ನೀನು ಹೀರಾಳವಾಗಿ ಹೋಗು, ನಾನು ಬೇರೆ ದಾರಿ ಹುಡುಕ್ತೀನಿ. ಭಾನುವಾರ ಅರಮನೆಯಲ್ಲಿ ಬರಬೇಕಲ್ಲ, ಒಂದು ಜಿಂಕೆ ಹಿಡ್ಕೊಂಡು ಬರಬೇಕಲ್ಲ, ಜೀವಂತ ತೊಗೊಂಬರೋರೆಲ್ಲ. ರಾಜ ನೋಡ್ದ, ಆ ಬಂಗಾರದ ಜಿಂಕೆ ಬಂದುಬಿಟ್ಟಿದೆ, ನಾಯಕ ಜಿಂಕೆ. ಆಶ್ಚರ್ಯ ಆಯಿತು, ಕೋಪ ಬಂತು, ನಿನ್ಯಾಕೆ ಹಿಡ್ಕೊಂಬಂದ್ರು? ಸೈನಿಕರು ಬೈದ, ಹೇಳಿದ್ದೀನಿ ಈ ನಾಯಕ ಜಿಂಕೆ ಮುಟ್ಟಬೇಡಿ, ಬಂಗಾರ ಜಿಂಕೆ ಅಂತೇಳಿ, ಅದ್ಯಾಕೆ ಹಿಡ್ಕೊಂಬಂದಿದ್ದೀರಿ ಅಂದ. ಆಗ ಬೋಧಿಸತ್ವ ಹೇಳಿದ, ಅವ್ರು ಹಿಡ್ಕೊಂಬರಲಿಲ್ಲ, ನಾನೇ ಬಂದಿದ್ದೀನಿ. ಈ ಸಲ ಪಾಳಿ ಒಂದು ಗರ್ಭಿಣಿ ಜಿಂಕೆದಿತ್ತು, ಆ ಗರ್ಭಿಣಿ ತಾಯಿ ಬದಲಾಗಿ ಮತ್ತೆ ಯಾರು ಬಂದರು? ಸಾಯೋದಕ್ಕೆ ಯಾರು ಬರ್ತಾರೆ? ಆದರೆ ನಿನಗೆ ಕೊಟ್ಟು ಮಾತನ್ನು ತಪ್ಪಿಸೋಕ್ಕಾಗಲ್ಲ, ಅದು ನಾನೇ ಬಂದೆ. ರಾಜ ಚಿಂತೆ ಪಡಬೇಡ ನೀನು, ನನ್ನ ಮಾಂಸನೂ ತುಂಬ ರುಚಿಯಾಗಿದೆ, ತಿನ್ನು ಅಂತ ಹೇಳ್ತು. ರಾಜನ ಕಣ್ಣಲ್ಲಿ ನೀರು ಚಿಂಬಿಡ್ತು. ಆ ಪ್ರಾಣಿಗಿರುವ ದಯ ನನಗಿಲ್ವಾ? ಆ ಗರ್ಭಿಣಿ ಜಿಂಕೆಯನ್ನು ಕೊಲ್ಲಕ್ಕೆ ಹೋಗಿದ್ದಿರಲ್ಲ ನಮ್ಮವರು, ಈ ನಾಯಕ ಜಿಂಕೆಗಿರುವಷ್ಟು ಹೃದಯ ನನಗಿಲ್ವಾ? ಛೇ, ಇನ್ನೆಂದೂ ಜಿಂಕೆ ಬೇಟೆ ಆಡೋಲ್ಲ ಅಂತ ಹೇಳಿಬಿಟ್ಟ. ಹೇಳ್ದ, ಸೈನಿಕರು ಹೇಳ್ದ, ಇನ್ಯಾರೂ ಜಿಂಕೆ ಬೇಟೆ ಆಡಬೇಡಿ ಅಂತ. ಆದರೆ ಬೋಧಿಸತ್ವ ಎಷ್ಟು ದೊಡ್ಡವನು ಅಂದರೆ, ಅವನು ಹೇಳ್ತಾನೆ, ರಾಜ ಕಾಡಲ್ಲಿ ಜಿಂಕೆಗಳು ಮಾತ್ರ ಇಲ್ಲ, ಬೇರೆ ಪ್ರಾಣಿಗಳು ಇದ್ದಾವೆ, ನನಗೆ ಹೇಗೆ ನನ್ನ ಪ್ರಾಣ ಮುಖ್ಯನೋ ಅವಕ್ಕೂ ಪ್ರಾಣ ಮುಖ್ಯ ಅಲ್ವಾ? ಆಗ ರಾಜ ಹೇಳ್ದ, ಆಯಿತು, ಇನ್ಮೇಲೆ ಬೇಟೆ ನಿಲ್ಲಿಸ್ಬಿಡ್ತೀನಿ, ನಾನು ಬೇಟೆ ಬೇಡ ಅಂತ ಹೇಳಿ ಬಿಟ್ಟ. ಆದರೆ ಅವನು ಬೇಡ್ಕೊಂಡ, ನಿಮ್ಮನ್ನು ನೋಡಬೇಕು ಅನಿಸುತ್ತಲ್ಲ ನನಗೆ ಅಂತ. ಕಾಶಿ ಹೊರಗೆ ಒಂದು ಜಿಂಕೆ ತೋಟ ಮಾಡಿದ, ತಾನು ಹೋಗಿ ಅಲ್ಲಿ ಕೂತ್ಕೋತಾ ಇದ್ದ, ಜಿಂಕೆಗಳನ್ನು ನೋಡ್ತಾ ಇದ್ದಂತೆ. ಇವತ್ತಿಗಾದರೂ ಕಾಶಿಯಲ್ಲಿ ಜಿಂಕೆ ತೋಟ ಇದೆ, ಅದು ಬೋಧಿಸತ್ವ ಮಾಡಿದ್ದು ಅಂತ ಹೇಳ್ತಾರೆ. ಇವತ್ತಿಗಾದರೂ ಅದು ಬೋಧಿಸತ್ವನ ಅಪಾರ ಕರುಣೆಯ ಪ್ರತೀಕವಾಗಿ ನಿಂತ್ಕೊಂಡಿದೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ಕರುಣೆ ಕಟಕನ ಹೃದಯನ ಮೃದು ಮಾಡುತ್ತೆ. ಹಿಂಸೆಯಿಂದ ಹಿಂಸೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಹಿಂಸೆಯನ್ನು ಪ್ರೀತಿಯಿಂದಾನೇ ಗೆಲ್ಲಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ ಈಸ್ ಸೋ ಈಸಿ ಟು ಫೇಸ್ ಕ್ರುಯಲ್ಟಿ ಬಟ್ ಇಂಪಾಸಿಬಲ್ ಟು ಫೇಸ್ ಡಿವಿನಿಟಿ ಅಂತ. ಕ್ರೌರ್ಯವನ್ನು ಸುಲಭವಾಗಿ ಎದುರಿಸ್ಬೋದು, ಇನ್ನೂ ಖಡ್ಗ ಹಿಡ್ಕೊಂಡು ನಿಂತ್ಕೋಬೋದು, ಆದರೆ ಪ್ರೇಮವನ್ನು ಎದುರಿಂದ ಗೆಲ್ತೀರಿ? ಪ್ರೇಮದಿಂದಾನೇ ಗೆಲ್ಲಬೇಕು, ಖಡ್ಗದಿಂದ ಗೆಲ್ಲೋಕ್ಕಾಗಲ್ಲ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿ ಕರೆಸಿ.
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.

0: ಪ್ರಸ್ತುತಿ ಮಂಜುಳಾ ಪುರಾಣಿ.
1: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ವೃಂದಗಾನದಲ್ಲಿ ಕೇಳಿ ಪುರಂದರದಾಸರ ಕೃತಿ ಬೃಂದಾವನ ದೇವಿ ನಮೋ ನಮೋ.

ಇದುವರೆಗೂ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ ಪ್ರಸಾರವಾಗುವುದು.

0: ಆಕಾಶವಾಣಿ ಬಿಎಂ ಭಾರತಿಯವರಿಂದ ಚಿಂತನಾ ಕೇಳುವಿರಿ.
1: ನಮ್ಮ ಪ್ರತಿನಿತ್ಯದ ಮಾತುಕತೆಯ ನಡುವೆ ಆಗಾಗ ಅವಕಾಶ ಎಂಬ ಪದದ ಬಳಕೆಯಾಗುತ್ತಿರುತ್ತದೆ. ನನಗೂ ಏನಾದರೂ ಸಾಧಿಸಬೇಕು ಅಂತ ಆಸೆ ಇತ್ತು, ಕನಸಿತ್ತು, ಆದರೆ ಆಗಲೇ ಇಲ್ಲ, ನನಗೆ ಅವಕಾಶಗಳೇ ಸಿಗಲಿಲ್ಲ ಎನ್ನುತ್ತಿರುತ್ತಾರೆ. ಮತ್ತೆ ಕೆಲವರು ಎಲ್ಲ ತರಹದ ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬಂದವು, ನಾನು ಯಾರ ಬಳಿಯೂ ಅವಕಾಶ ಕೇಳಲಿಲ್ಲ, ಒಂದೊಂದಾಗಿ ಅವೇ ನನ್ನನ್ನು ಅರಸಿಕೊಂಡು ಬಂದವು ಎನ್ನುತ್ತಾರೆ. ಇನ್ನು ಕೆಲವರು ಯಾವುದಾದರೂ ಅವಕಾಶ ಸಿಗಬಹುದೇನೋ, ಯಾರಾದರೂ ಕೊಡಬಹುದೇನೋ, ಹುಡುಕಿಕೊಂಡು ಬರಬಹುದೇನೋ ಅಂತ ಯೋಚಿಸುತ್ತಾ ಕುಳಿತರೆ ಯಾವುದೂ ಹುಡುಕಿಕೊಂಡು ಬರುವುದಿಲ್ಲ. ನಮಗೆ ಬೇಕಾದದ್ದನ್ನು ಕಷ್ಟಪಟ್ಟು ಇಷ್ಟಪಟ್ಟು ಮುನ್ನುಗ್ಗಿ ಪಡೆದುಕೊಳ್ಳಬೇಕು. ಎಷ್ಟು ದಿನ, ಎಷ್ಟು ವರ್ಷ, ಯಾರು, ಯಾಕಾಗಿ ನಮ್ಮನ್ನು ಹುಡುಕಿಕೊಂಡು ಬಂದು ಅವಕಾಶ ಮಾಡಿಕೊಡುತ್ತಾರೆ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಮೂಡಿ ಮರೆಯಾಗುವುದಿದೆ. ಆದರೆ ಲೆಕ್ಕವಿಲ್ಲದಷ್ಟು ಜನ ಸಿಕ್ಕಿದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳದೆ ಉದಾಸೀನ ಮಾಡಿ ಮುಂದಕ್ಕೆ ಹಾಕುವುದು ಇದೆ. ಇದಕ್ಕೊಂದು ನಿದರ್ಶನ ಹೀಗಿದೆ. ಬಹಳ ವರ್ಷಗಳ ಹಿಂದಿನ ಮಾತು, ಒಂದು ಹಳ್ಳಿಯ ಬದುಕು. ಬಿಸಿರಕ್ತದ ಒಬ್ಬ ಯುವಕ, ಅಲ್ಲೊಬ್ಬ ಜಮೀನುದಾರ, ಅವನಿಗೊಬ್ಬಳು ಪುತ್ರಿ. ಆಕೆ ಕೆರೆಯೇರಿ ಮೇಲೆ ಅಲೆದಾಡುತ್ತಿದ್ದಾಗ ಯುವಕ ನೋಡಿದ, ವಿವಾಹವಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ. ಯುವತಿ ಅಂದಳು, ಸರಿ ಸರಿ, ಬಂದು ನಮ್ಮ ತಂದೆಯ ಬಳಿ ಮಾತಾಡು. ಮರುದಿನ ಯುವಕ ಗಟ್ಟಿ ಮನಸ್ಸು ಮಾಡಿಕೊಂಡು ಹುಡುಗಿಯ ತಂದೆಯ ಮುಂದೆ, ತಮ್ಮ ಪುತ್ರಿಯನ್ನು ಮನಸಾರಿ ಒಪ್ಪಿದ್ದೇನೆ, ವಿವಾಹಕ್ಕೆ ಅವಕಾಶ ನೀಡಿ ಹರಸಿ ಎಂದು ಕಾಲಿಗೆ ಬಿದ್ದ. ನನ್ನ ಮಗಳು ಒಪ್ಪಿದ ಮೇಲೆ ಆಯಿತು, ಆದರೆ ನೀನು ನನ್ನ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು. ನಿನ್ನ ಶಕ್ತಿಯನ್ನು ನಾನು ಪರೀಕ್ಷೆ ಮಾಡಬೇಕು. ಮಾತ್ರವಲ್ಲ, ಕೊಟ್ಟ ಅವಕಾಶವನ್ನು ನೀನು ಹೇಗೆ ಸದುಪಯೋಗ ಮಾಡಿಕೊಳ್ಳುತ್ತೀಯಾ ಎಂಬುದನ್ನು ನೋಡಬೇಕು. ನೋಡು, ನನ್ನ ಬಳಿ 3 ಎತ್ತುಗಳಿವೆ. ಬಯಲು ಪ್ರದೇಶದಲ್ಲಿ ನೀನು ಅವುಗಳನ್ನು ಎದುರಿಸಬೇಕು. 3 ಎತ್ತುಗಳಲ್ಲಿ ಒಂದರ ಬಾಲವನ್ನು ನೀನು ಹಿಡಿದರೂ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದನು. ಹೋರಿಯ ಬಾಲ ಹಿಡಿಯುವುದು ಇದಾವ ಮಹಾಪರೀಕ್ಷೆ? ಇದು ಒಂದು ಅವಕಾಶವೇ? ಯುವಕ ಈಗ ಮೊದಲಿಗೆ ಭುಜ ತಟ್ಟಿಕೊಂಡು ತೊಡೆ ತಟ್ಟಿದ. ಕೊಟ್ಟಿಗೆಯ ಬಾಗಿಲು ತೆಗೆಯಿತು. ದೊಡ್ಡ ಹೋರಿ ಗತ್ತೋ ಟಿವಿಯೋ ನುಗ್ಗಿ ಬಂದೇ ಬಿಟ್ಟಿತು. ಯುವಕ ಒಮ್ಮೆಲೆ ಗಾಬರಿಯಾದ. ಇದು ಮೊದಲನೇ ಹೋರಿ, ಇನ್ನೂ ಎರಡಿವೆಯಲ್ಲ, ಹೋದರೆ ಹೋಗಲಿ ಅಂತ ಸುಮ್ಮನೆ ನಿಂತ. ಎರಡನೇ ಬಾರಿ ಕೊಟ್ಟಿಗೆಯ ಬಾಲು ತೆಗೆದಾಗ ಮತ್ತೊಂದು ದೊಡ್ಡ ಹೋರಿ ನುಗ್ಗಿ ಬಂತು. ಈಗಲೂ ತರುಣ, 3 ಹೋರಿ ಇದೆಯಲ್ಲ, ಅದರ ಬಾಲವನ್ನು ಹಿಡಿದರೆ ಆಯಿತು ಎಂದುಕೊಂಡ. ಸುಮ್ಮನೆ ನಿಂತ. 3 ಬಾರಿ ಕೊಟ್ಟಿಗೆಯ ಬಾಗಿಲು ತೆಗೆದಾಗ ಮತ್ತೊಂದು ಹೋರಿ ಬಂತು. ಮೊದಲ ಮತ್ತು ಎರಡನೇ ಹೋರಿಗಳಿಗಿಂತ ಇದು ಸ್ವಲ್ಪ ಸಣ್ಣದಾಗಿತ್ತು. ತರುಣ ಈಗ ಮುಗುಳ್ನಗೆ ಬೀರಿದ. ಒಂದು ಹಿಡಿ ಹುಲ್ಲು ಕೈಗೆತ್ತಿಕೊಂಡು ಹೋರಿಯ ಕಡೆ ತೋರಿಸುತ್ತಾ, ಬಾ ಬಾ ಎಂದು ಕರೆದ. ಅದಕ್ಕೆ ಹುಲ್ಲು ಕೊಟ್ಟು ಇನ್ನೇನು ಬಾಲ ಹಿಡಿಯಬೇಕೆಂದು ಬಾಲದ ಹತ್ತಿರ ಕೈ ಹಾಕಿದ. ಆದರೆ ಆ ಹೋರಿಗೆ ಬಾಲವೇ ಇರಲಿಲ್ಲ. ಇದ್ದರೂ ಇವನ ಕೈಗೆ ಸಿಗಲಾರದಷ್ಟು ಸಣ್ಣದಿತ್ತು. ಯಾವುದೋ ಕಾರಣದಿಂದ ಅದರ ಬಾಲವನ್ನು ಕತ್ತರಿಸಿ ಹಾಕಲಾಗಿತ್ತು. ತರುಣ ಅವಕಾಶಗಳನ್ನು ಮುಂದಕ್ಕೆ ಹಾಕಿದ ಪರಿಣಾಮ ಹೋರಿಯ ಬಾಲವನ್ನು ಹಿಡಿಯಲಾಗಲಿಲ್ಲ. ಮಾತಿನ ಪ್ರಕಾರ ಮದುವೆ ನಿಂತು ಹೋಯಿತು. ಯುವಕನಿಗೆ ಬಹಳ ನಿರಾಸೆಯಾಯಿತು. ಸಿಕ್ಕಿದ ಅವಕಾಶವನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳುವುದು, ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವುದು, ಅದರಲ್ಲಿ ಆನಂದ ಪಡುವುದು ಎಷ್ಟರ ಮಟ್ಟಿಗೆ ವಿಶಿಷ್ಟವೋ ಅಷ್ಟೇ ವಿರಳ ಗುಣವೂ ಹೌದು. ನಾಳೆ ಮಾಡಿದರಾಯಿತು, ಇನ್ನೂ ಸಮಯವಿದೆಯಲ್ಲ ಎಂದು ನಮ್ಮ ಅವಕಾಶಗಳನ್ನು ಮುಂದಕ್ಕೆ ಹಾಕುತ್ತೇವೆ, ಕೈಬಿಡುತ್ತೇವೆ, ಕಳೆದುಕೊಳ್ಳುತ್ತೇವೆ. ಚಾಣಕ್ಯ ತನ್ನ ನೀತಿ ಸೂತ್ರದಲ್ಲಿ ಕಾರ್ಯಾಂತರೇ ದೀರ್ಘ ಸೂತ್ರಾನಾನ ಕರ್ತವ್ಯ ಎಂದು ಹೇಳಿದ್ದಾರೆ. ಕೆಲಸದ ನಡುವೆ ಆಲಸ್ಯ, ಮುಂದೂಡುವಿಕೆ ಕರ್ತವ್ಯಕ್ಕೆ ಅಡ್ಡಿಯೇ ಸರಿ, ಕರ್ತವ್ಯ ಲೋಪದಿಂದ ಕಾರ್ಯಸಿದ್ಧಿಯಾಗದು ಎಂದಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿ ಅವಕಾಶವನ್ನು ಕೊನೆಯ ಅವಕಾಶ ಎಂದು ತಿಳಿದು ಸಾಧಿಸಬೇಕು. ಪರೀಕ್ಷೆ ಟೆಸ್ಟುಗಳ ಸಂಖ್ಯೆ ಹೆಚ್ಚುತ್ತಿರುವ ಹೊತ್ತಿನಲ್ಲಿ ಇನ್ನೊಮ್ಮೆ ಬರೆದರಾಯಿತು, ಓದಿದರಾಯಿತು, 3-4 ಪರೀಕ್ಷೆಗಳಿವೆ, ಎಲ್ಲ ವರ್ಷಕ್ಕೆ ಪರೀಕ್ಷೆಗಳು ಬಂದೇ ಬರುತ್ತವೆ, ಮೌಲ್ಯಮಾಪನ, ಮರುಮೌಲ್ಯಮಾಪನ ಇವುಗಳ ಗೊಡವೆಗೆ ಹೋಗದೆ ಪರೀಕ್ಷಾ ಸಿದ್ಧತಾ ಕಾರ್ಯದಲ್ಲಿ ತಮಗೆ ಸಿಕ್ಕ ಒಂದೇ ಒಂದು ಅವಕಾಶ ಸಾಕು ಎಂದು ದೃಢ ನಿರ್ಧಾರ ಮಾಡಬೇಕು ಮತ್ತು ಸಾಧಿಸಬೇಕು. ನಾಳೆಯ ಕೆಲಸವನ್ನು ಇಂದೇ ಮಾಡಬೇಕು. ಇದು ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯವಾಗಬೇಕು.
0: ಇದುವರೆಗೂ ಬಿಎಂ ಭಾರತಿಯವರ ಚಿಂತನಾ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
3: ಸಾಂಬಾರು ಬೆಳೆಗಳ ರಾಜ ಅಥವಾ

0: ಕಪ್ಪು ಬಂಗಾರ ಎಂದೇ ಕರೆಯಲ್ಪಡುವ ಕಾಳುಮೆಣಸನ್ನ ಅಡಿಕೆ, ತೆಂಗು ಇಲ್ಲವೇ ಕಾಫಿ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಕೃಷಿ ಮಾಡಲಾಗುತ್ತಿದೆ. ಭಾರತವು ಕಾಳುಮೆಣಸು ಉತ್ಪಾದನೆ, ಬಳಕೆ ಮತ್ತು ರಫ್ತಿನಲ್ಲಿ ವಿಶ್ವದಲ್ಲೇ ಉತ್ತಮ ಸ್ಥಾನವನ್ನು ಪಡೆದಿದೆ. ಇದನ್ನ ಕೇರಳ ಮತ್ತು ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯಲಾಗುತ್ತಿದ್ದು ಉತ್ಪಾದನೆಯು ಭಾರತದ ಉತ್ಪಾದನೆಯ ಶೇಕಡ 97.70%. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳುಮೆಣಸು ಬೆಳೆಯನ್ನ ಸಾಂಪ್ರದಾಯಿಕವಾಗಿ ಅಡಿಕೆ ತೋಟಗಳಲ್ಲಿ ಬೆಳೆಯಲಾಗುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ಓಕ್, ಹೆಬ್ಬೆವು, ಗ್ಲಿರಿಸಿಡಿಯಾ ಗಿಡ, ಸಿಮೆಂಟ್, ಅಲ್ಯೂಮಿನಿಯಂ ಕಂಬಗಳ ಆಧಾರದ ಮೇಲೂ ಯಶಸ್ವಿಯಾಗಿ ಬೆಳೆಯಲಾಗುತ್ತಿದೆ. ಈ ಬೆಳೆಗೆ ಸುಮಾರು 56 ಕೀಟಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬಾಧಿಸುತ್ತಿವೆ ಎಂದು ಅಂದಾಜು ಮಾಡಲಾಗಿದೆಯಾದರೂ ರಸ ಹೀರುವ ಕೀಟಗಳಿಂದ ಎಲೆ ಥ್ರಿಪ್ಸ್ ನುಸಿ, ಶಲ್ಕ ಕೀಟ ಮತ್ತು ಹಿಟ್ಟು ತಿಗಣೆ ಪ್ರಮುಖವಾಗಿದೆ. ಈ ರಸ ಹೀರುವ ಕೀಟಗಳ ಬಾಧೆ ಬೇಸಿಗೆಯಲ್ಲಿ ಹೆಚ್ಚಾಗಿದ್ದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಎಲೆ ಥ್ರಿಪ್ಸ್ ನುಸಿ, ಇವು ಹೆಚ್ಚಾಗಿ ಎಲೆಯ ಅಂಚಿನ ಸುತ್ತಲೂ ಕಂಡುಬರುತ್ತವೆ. ಈ ಕೀಟದ ರಸ ಹೀರುವಿಕೆಯ ಬಾಧೆಯಿಂದ ಕಾಳುಮೆಣಸಿನ ಎಲೆಯ ಅಂಚುಗಳು ಕೆಳಮುಖವಾಗಿ ಮುರುಟಾಗಿ ಮಡಚಿಕೊಳ್ಳುತ್ತವೆ. ಇದರಿಂದ ಎಲೆಯ ಅಂಚುಗಳಲ್ಲಿ ಬೊಬ್ಬೆಗಳು ಉಂಟಾಗುತ್ತವೆ. ನಂತರದಲ್ಲಿ ಬಾಧಿತ ಎಲೆಗಳು ದಪ್ಪ ಹಾಗೂ ವಿಕಾರಗೊಳ್ಳುತ್ತವೆ. ಎಲೆ ಥ್ರಿಪ್ಸ್ ನುಸಿಯ ಬಾಧೆ ತೀವ್ರವಾದಲ್ಲಿ ಗಿಡದ ಬೆಳವಣಿಗೆ ಕುಂಠಿತವಾಗಿ ಕಾಳಿನ ಇಳುವರಿಯಲ್ಲಿ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ. ಇಂಥ ಬಾಧೆ ಕಾಳುಮೆಣಸು ಬಳ್ಳಿಯ ಎಲೆಗಳಲ್ಲಿ ನರ್ಸರಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಡೈಮಿಥೋಯೆಟ್ 30 EC ಕೀಟನಾಶಕವನ್ನು 1.7 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಾಳುಮೆಣಸು ಬಳ್ಳಿಯಲ್ಲಿ ಹೊಸ ಚಿಗುರುಗಳು ಬರುವ ಹಂತದಲ್ಲಿ ಹಾಗೂ ನರ್ಸರಿಯಲ್ಲಿನ ಕಾಂಡದ ಚಿಗುರುಗಳಿಗೆ ಸಿಂಪಡಣೆ ಮಾಡಬೇಕು. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಪ್ರತಿ ಲೀಟರ್ ನೀರಿಗೆ 0.3 g ಪ್ಲೋನಿಕ್ ಅಮಿಡ್ 50 WG ಅಥವಾ 0.5 mL ಸ್ಪೆನೋಸಿಯಾಡ್ 45 SE ಅಥವಾ 0.2 g ಅಸಿಟಾಮಾಪ್ರಿಡ್ 20 SP ಕೀಟನಾಶಕಗಳ ಸಿಂಪಡಣೆ ಸಮರ್ಪಕವೆಂದು ಕಂಡುಬಂದಿದೆ. ನಂತರ ಶಲ್ಕ ಕೀಟ. ಕಾಳುಮೆಣಸಿನ ಬಳ್ಳಿಯ ಮೇಲೆ ಹಲವಾರು ಜಾತಿಯ ಶಲ್ಕ ಕೀಟಗಳು ವರದಿಯಾಗಿದ್ದರೂ ಪ್ರಮುಖವಾಗಿ 2 ಜಾತಿಯ ಶಲ್ಕ ಕೀಟಗಳು ಹೆಚ್ಚಾಗಿ ಬಾಧಿಸುತ್ತವೆ. ಅವುಗಳೆಂದರೆ ಮಸೆಲ್ಸಾ ಶಲ್ಕ ಕೀಟ ಮತ್ತು ತೆಂಗು ಶಲ್ಕ ಕೀಟ. ಈ ಮಸೆಲ್ಸಾ ಶಲ್ಕ ಕೀಟ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗೆ ಬಾಧಿಸುತ್ತಿದ್ದು ಸಾಕಷ್ಟು ಹಾನಿ ಮಾಡುತ್ತಿದೆ. ಇದು ದೋಣಿಯಾಕಾರದಲ್ಲಿದ್ದು ಕಂದು ಬಣ್ಣದಿಂದ ಕೂಡಿರುತ್ತದೆ. ಇದು ಎಲೆ, ಕಾಂಡ, ತೊಟ್ಟು ಮತ್ತು ಬಳ್ಳಿಯ ಕಾಳುಗಳ ಮೇಲೆ ಅಂಟಿಕೊಂಡು ರಸ ಹೀರುವುದರಿಂದ ಬಳ್ಳಿಗಳು ಸೊರಗಿ ಒಣಗಿ ಹೋಗುತ್ತವೆ. ಇದರ ನಿಯಂತ್ರಣ ಬೇಗನೆ ಮಾಡದಿದ್ದಲ್ಲಿ ಬೇರೆ ಬಳ್ಳಿಗಳಿಗೂ ಹಬ್ಬಿ ಹೆಚ್ಚಿನ ಹಾನಿಯನ್ನುಂಟು ಮಾಡಬಹುದು. ಇನ್ನು ತೆಂಗಿನ ಶಲ್ಕ ಕೀಟ. ಇದು ತೆಂಗಿನ ಬೆಳೆಯಲ್ಲೂ ಸಹ ಹೆಚ್ಚಾಗಿ ಬಾಧಿಸುವುದರಿಂದ ಇದನ್ನು ತೆಂಗಿನ ಶಲ್ಕ ಕೀಟ ಎಂದು ಕರೆಯಲಾಗಿದೆ. ಇವು ಹಳದಿ ಬಣ್ಣದಿಂದ ಕೂಡಿದ್ದು ಗೋಳಾಕಾರವಾಗಿರುತ್ತದೆ. ಎಲೆಯ ಕೆಳಭಾಗದಲ್ಲಿ ಗುಂಪಾಗಿದ್ದು ರಸ ಹೀರುವುದರಿಂದ ಎಲೆಯ ಮೇಲ್ಭಾಗ ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗುತ್ತದೆ. ನಂತರ ಸಂಪೂರ್ಣ ಬಾಧಿತ ಎಲೆ ಒಣಗಿ ಹೋಗುತ್ತದೆ. ಹಿಟ್ಟು ತಿಗಣೆ. ಸಾಮಾನ್ಯವಾಗಿ ಕಾಳುಮೆಣಸಲ್ಲಿ ಕಂಡುಬಂದ ಹಿಟ್ಟು ತಿಗಣೆಗಳೆಂದರೆ ಬಿಳಿ ಬಾಲದ ಹಿಟ್ಟು ತಿಗಣೆ, ಪ್ಲಾನೋಕೋಕಸ್ ಮತ್ತು ಸೊಡೋಕೋಕಸ್ ಪ್ರಭೇದಗಳು. ಇವು ಬಳ್ಳಿಯ ಕುಡಿಯಲ್ಲಿ ಎಲೆಗಳ ಮೇಲೆ, ಗೊಂಚಲುಗಳ ಮೇಲೆ ಗುಂಪು ಗುಂಪಾಗಿ ರಸ ಹೀರುತ್ತವೆ. ಇದರ ಬಾಧೆಯಿಂದ ಬಳ್ಳಿಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತವೆ. ಹಾಗೆಯೇ ಬೆಳವಣಿಗೆಯು ಕುಂಠಿತವಾಗುತ್ತವೆ. ಅಲ್ಲದೆ ಕಾಳುಗಳು ಸಹ ಒಣಗಿ ಉದುರುತ್ತವೆ. ಶಲ್ಕ ಕೀಟ ಹಾಗೂ ಹಿಟ್ಟು ತಿಗಣೆಗಳ ನಿರ್ವಹಣೆ ಮಾಡುವುದು ಹೇಗೆಂದರೆ, ಬಾಧೆಗೊಳಗಾದ ಭಾಗಗಳನ್ನು ತೆಗೆದು ನಾಶಪಡಿಸಬೇಕು. ಜೈವಿಕ ಶಿಲೀಂಧ್ರ ಕೀಟನಾಶಕ ಲೆಕ್ಯಾನಿಸಿಲಿಯಂ ಲೆಕಾನಿಯನ್ನ 5-10 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಶಲ್ಕ ಕೀಟಗಳ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡಬಹುದು. ಬಾಧೆಗೆ ತುತ್ತಾದ ಬಳ್ಳಿಗಳಿಗೆ ಡೈಮಿಥೋಯೆಟ್ 30 EC ಕೀಟನಾಶಕವನ್ನ 1.7 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನರ್ಸರಿಗಳಲ್ಲಿ ಬೇವಿನ ಎಣ್ಣೆ ಅಥವಾ ನೀಮ್ ಗೋಲ್ಡ್ ಬೇವು ಆಧಾರಿತ ಕೀಟನಾಶಕ ಅಥವಾ ಮೀನಿನ ಎಣ್ಣೆ ರೋಸಿನ್ ಸಾಬೂನನ್ನ ಸಿಂಪಡಿಸಬೇಕು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಪುರಂದರದಾಸರ ಕೃತಿ, ರೇಣುಕಾ ನಾಕೋಡ್ ಅವರ ಸ್ವರದಲ್ಲಿ. ನಿನ್ನ ನೋಡಿ ಧನ್ಯನಾದೆನೋ. ಶಾಸ್ತ್ರೀಯ ಸಂಗೀತ ಗಾಯಕ ಫಕೀರ.

ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು. ವಿದ್ಯಾಭೂಷಣ ಅವರ ಸ್ವರದಲ್ಲಿನ ಪುರಂದರದಾಸರ ಕೃತಿ.

ಎನ್ ರಮಾ ಅವರ ಹಾಡಿರುವ ಪುರಂದರದಾಸರ ಕೃತಿ ಹರಿಯ ನೆನೆಯದ ನರಜನ್ಮ ಬೇಕೆ.

0: ಇದುವರೆಗೂ ಗಾನಸುಧೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ರಚಾ ಝಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಭಾರತಸ್ಯ ದೀರ್ಘತಮಃ ನಿರ್ವಾಚಿತಃ ಪ್ರಧಾನಮಂತ್ರಿ ಅಭವತ್. ಶ್ರೀ ಮೋದಿ 2024 ಮೈ ಮಾಸಸ್ಯ 26 ದಿನಾಂಕೆ ಕಾರ್ಯಭಾರಂ ಸ್ವೀಕೃತವಾನ್ ಆಸೀತ್. ಅಸೌ ಪಂಡಿತ ಜವಾಹರಲಾಲ್

0: ಚಿತ್ರಗೀತೆ ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು
1: 2253 45,
0: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
2: ಆಕಾಶವಾಣಿ ಕಾರವಾರ, ಸಮಯ 7:02. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ತರಂಗ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು
5: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
6: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
5: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
6: ಭಯಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
7: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ ಜಿಯಾ, ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನ

0: ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಗಳು ಎ ಖಾತಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜಿರಾಮ್ಜಿ ಕಾಯ್ದೆ ಜುಲೈ 1 ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ 1/3 ಭಾಗದಷ್ಟು ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಬಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29 ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು, ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಈ ವರ್ಷ June 17 ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂದ್ರೆ ಕಡ್ಡಾಯವಾಗಿ FIDಗಳನ್ನು ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮಿಷನ್ ಮೂಲಕ ಅವರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
2: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತನ್ನ 1/2 ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ 1/2 ಎಕರೆ ಜಮೀನಿನಲ್ಲಿ ಅನ್ನಾತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿಯ ಕೊಟ್ರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗ್ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು, ಅದು ಪಾಲಿನೇಷನ್ ಆಗಿ ಕರೆಕ್ಟಾಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಬೆಂಗಳೂರಿಂದ, ಹೊಸಕೋಟೆ, ಆಂಧ್ರ ಪ್ರದೇಶದಿಂದ, ಈಶಾಪಂಡ್ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡಿಕೊಂಡು KG ₹200 ನನಗೆ ಕೊಟ್ಟು ತಗೊಂಡು ಹೋಗೋರು. 1 10 ಕಾಯಿ ಇಲ್ಲೇನೆ ರೈತರೇ ಬಂದಂಥ ಅವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
2: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ ಅವರು, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ಕಾರ.
0: ನಾವು ದಿನನಿತ್ಯ ಕೇಳುವ ಒಂದು ಘಟನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಒಬ್ಬ ಪೋಷಕರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮಗನಿಗೆ ಅಪಘಾತವಾಗಿದೆ, ತಕ್ಷಣ ಹಣ ಕಳುಹಿಸಿ ಅಂತ. ಪೋಷಕರು ಗಾಬರಿಯಿಂದ ಆತಂಕದಿಂದ ಏನೂ ಯೋಚನೆ ಮಾಡದೆ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಪೋಷಕರಿಗೆ ಆಮೇಲೆ ಗೊತ್ತಾಗತ್ತೆ ಇದು ಸುಳ್ಳು ಕರೆ, ನಮಗೆ ವಂಚನೆ ಆಗಿದೆ ಅಂತ. ಈ ರೀತಿಯ ಸೈಬರ್ ವಂಚನೆಗಳು ಹೆಚ್ಚುತ್ತಾ ಇರುವಂತ ಸಂದರ್ಭದಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡಲು ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೆಯಾ?
2: ಇಂತಹ ಘಟನೆಗಳಿಗೆ ISEA ಅಂದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಶನ್ ಅಂಡ್ ಅವೇರ್ನೆಸ್ ಎಂಬತಕ್ಕಂಥ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿದೆ. ಇದು ಭಾರತ ಸರ್ಕಾರದ ಮೀಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2005 ಆರಂಭಗೊಂಡು ಸೆಕ್ಯೂರ್ ಅಂಡ್ ಟ್ರಸ್ಟೆಡ್ ಸೈಬರ್ ಜಗತ್ತನ್ನು ನಿರ್ಮಿಸಲು ಕೆಲಸ ಮಾಡುತ್ತಿದೆ. ಇಂದಿಗೆ ISEA ಅದರ 3ನೇ ಹಂತದಲ್ಲಿ ಇದ್ದು 4 ಪ್ರಮುಖ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದೆ. ಒಂದನೇದಾಗಿ ಸೈಬರ್ ಭದ್ರತಾ ತಜ್ಞರನ್ನು ತರಬೇತಿಗೊಳಿಸೋದು, ಅಂದರೆ CISO ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ಗಳನ್ನು ತರಬೇತಿಗೊಳಿಸೋದು. 2ನೇದಾಗಿ ಸ್ಟೂಡೆಂಟ್ಸಲ್ಲಿ ಇನ್ನೋವೇಷನ್ ಮನೋಭಾವವನ್ನು ಬೆಳೆಸುವುದು. 3ನೇದು ಶಿಕ್ಷಣ ಮತ್ತು ಸಂಶೋಧನೆಯನ್ನು ಬಲಪಡಿಸುವುದು. ಆಮೇಲೆ 4ನೇದಾಗಿ ಸೈಬರ್ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವುದು. ಇಂದಿನ ಕಾಲದಲ್ಲಿ ಸೈಬರ್ ಸುರಕ್ಷತೆ ಎನ್ನುವುದು ಕೇವಲ ತಂತ್ರಜ್ಞರ ವಿಷಯವಾಗದೆ ಎಲ್ಲ ನಾಗರಿಕರ ಜೀವನದ ಕೌಶಲ್ಯವಾಗಿದೆ.
0: ಈಗ ತಾನೇ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಹಾಗಾದ್ರೆ ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಸೈಬರ್ ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಸಿಡ್ಯಾಕ್ ನ ಸಹಕಾರ ಸಿಗ್ತಾ ಇದೆಯಾ, ಸಿಗುತ್ತಾ?
2: ISEA ಯೋಜನೆಯಡಿ ಸಿಡ್ಯಾಕ್ ಬೆಂಗಳೂರು ಕರ್ನಾಟಕ, ಕೇರಳ, ತಮಿಳುನಾಡು, ಪಡಿಚೇರಿ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ಗಳಿಗೆ ರೀಜನಲ್ ಕೋಆರ್ಡಿನೇಷನ್ ಸೆಂಟರ್ RCC ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಆಮೇಲೆ ರಾಜ್ಯ ಸೈಬರ್ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸೇರಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ.
0: ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳಿಂದ ಜನರು ಎಚ್ಚೆತ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ಅಷ್ಟು ಪರಿಣಾಮ ಬೀರುತ್ತಾ ಈ ಜಾಗೃತಿ ಕಾರ್ಯಕ್ರಮಗಳು?
2: ಖಂಡಿತವಾಗಿಯೂ. ISEA Phase 3 ಅಡಿಯಲ್ಲಿ ಇಂದಿನವರೆಗೆ ಸಿಡ್ಯಾಕ್ ಬೆಂಗಳೂರು 81 ವರ್ಕ್ಶಾಪ್ಗಳು ಮತ್ತು ವೆಬಿನಾರ್ಗಳನ್ನು ನಡೆಸಿದೆ. ಆಮೇಲೆ ಇದರಿಂದ 21,000 ಪಾರ್ಟಿಸಿಪೆಂಟ್ಸ್ಗಳಿಗೆ ನಾವು ತಲುಪಿದ್ದೇವೆ. ಇಂದಿನವರೆಗೆ 3 ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ಗಳನ್ನು ನಡೆಸಿ 263 ಮಾಸ್ಟರ್ ಟ್ರೈನರ್ಸ್ಗಳನ್ನು ನಿರ್ಮಿಸಿದ್ದೇವೆ. ಈ ತರಬೇತಿ ಪಡೆದವರು ತಮ್ಮ ಕುಟುಂಬ ಮತ್ತು ಕಾಲೇಜು ಹಾಗೂ ಸಮಾಜದಲ್ಲಿ ಸೈಬರ್ ಅಂಬಾಸಿಡರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
0: ಹಾಗಾದ್ರೆ ಕಾರ್ಯಕ್ರಮ ಕೇಳ್ತಾ ಇರುವಂತ ನಮ್ಮ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಳವಾಗಿ 3 ಸೈಬರ್ ಸುರಕ್ಷತಾ ಸಲಹೆಗಳನ್ನ ನೀಡಬಹುದಾ?
2: ಮೊದಲನೆಯದು, ಅಪರಿಚಿತವಾದಂತಹ SMSಗಳು, ವಾಟ್ಸ್ಆಪ್ ಅಥವಾ ಇಮೇಲ್ ಲಿಂಕ್ಗಳನ್ನು ಎಂದಿಗೂ ಕ್ಲಿಕ್ ಮಾಡಬೇಡಿ. 2ನೇದಾಗಿ ಬಲವಾದಂತಹ ಪಾಸ್ವರ್ಡ್ಗಳನ್ನು ಅಳವಡಿಸಿಕೊಳ್ಳಿ. ಆಮೇಲೆ ಅದರ ಜೊತೆಗೆ 2-ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನು ಸಕ್ರಿಯಗೊಳಿಸಿ. 3ನೇ

0: ಆಗಿ ಓಟಿಪಿ, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕವಾದಂತಹ ಮಾಹಿತಿಗಳನ್ನು ಯಾರಿಗೂ ನೀಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಟೇ ಸೇಫ್ ಆನ್ಲೈನ್ .in ಈ ವೆಬ್ಸೈಟ್ ಅನ್ನು ಭೇಟಿ ಮಾಡಬಹುದು. ಆಮೇಲೆ ನಿಮ್ಮ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಯಾವುದೇ ಸಂಸ್ಥೆಗಳಲ್ಲಿ ಜಾಗೃತಾ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಈ ಇಮೇಲ್ ಅಡ್ರೆಸ್ಗೆ ನೀವು ಸಿಡ್ಯಾಕ್ ಬೆಂಗಳೂರನ್ನು ಸಂಪರ್ಕಿಸಬಹುದು. ಇಮೇಲ್ ಅಡ್ರೆಸ್ ಯಾವುದಪ್ಪ ಅಂದ್ರೆ ISCA RCC BLR@cdac.in. ಈ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.
1: ಕೇಳಿದ್ರೆ ನಿಮಗೆ ಏನಾದ್ರೂ ಶಾಲಾ ಕಾಲೇಜುಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜಾಗೃತ ಕಾರ್ಯಕ್ರಮಗಳನ್ನ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನೋದಾದ್ರೆ ಇಮೇಲ್ ಕಳುಹಿಸಿ ನಿಮ್ಮ ರಿಕ್ವೆಸ್ಟ್ ಅನ್ನ ಅವರಿಗೆ ಹೇಳಬಹುದು. ಇಮೇಲ್ ವಿಳಾಸ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ISEARCCBLR@cdac.in. ಇನ್ನು ತಂತ್ರಜ್ಞಾನ ವೇಗವಾಗಿ ಬದಲಾಗ್ತಾ ಇದೆ, ನಮ್ಮ ಯುವಜನತೆ ಭವಿಷ್ಯಕ್ಕೆ ಹೇಗೆ ಸಿದ್ಧರಾಗಬೇಕು?
0: ಕೆಲವು ವರ್ಷಗಳ ಹಿಂದೆ ಕೇವಲ ಪ್ರೋಗ್ರಾಮಿಂಗ್ ಕಲ್ತಿದ್ರೆ ಸಾಕಾಗಿತ್ತು, ಎಸ್ಪೆಷಲಿ ಟೆಕ್ನಾಲಜಿ ಮತ್ತು IT ಫೀಲ್ಡ್ಗಳಲ್ಲಿ. ಬಟ್ ಇಂದಿನ ಕಾಲದಲ್ಲಿ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬಾ ಚೇಂಜ್ ಆಗ್ತಾ ಇದೆ. ಅಡ್ವಾನ್ಸ್ ಡೀಪ್ ಟೆಕ್ ಟೆಕ್ನಾಲಜೀಸ್ ಅಂತ ಏನ್ ಹೇಳ್ತೀವಿ, ಲೈಕ್ ಯುನೋ ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, IoT, ಈ ತರಹ ಟೆಕ್ನಾಲಜೀಸ್ಗಳು ಇಂದಿನ ಯುಗದಲ್ಲಿ ಇಂದಿನ ಇಂಡಸ್ಟ್ರಿಗಳಿಗೆ ತುಂಬಾ ಬೇಕಾಗಿದೆ. ಸೊ ಇದಕ್ಕಾಗಿಯೇ ಮೇಟಿ ಮತ್ತು ನ್ಯಾಸ್ಕಾಮ್ ಈ ಎರಡು ಸಂಸ್ಥೆಗಳು ಸೇರಿ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಎಂಬತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಮುಖಾಂತರ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ನೀಡಲಾಗ್ತಾ ಇದೆ.
1: ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸಿ ಹೊಸ ಕನಸನ್ನ ಹೊತ್ತು ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅನ್ಕೊಳ್ಳೋಣ. ಪದವಿ ಇದೆ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಹತ್ರ, ಅಂಥವ್ರನ್ನ ಸಿದ್ಧಗೊಳಿಸೋದಿಕ್ಕೆ ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೀಯಾ?
0: ಇದಕ್ಕಾಗಿಯೇ 2022 ವರ್ಕ್ ಬೇಸ್ಡ್ ಲರ್ನಿಂಗ್ ಎಂಬತಕ್ಕಂಥ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಆರಂಭಿಸಿದ್ದೇವೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ಪರ್ಸನ್ ಆಗಿರುತ್ತೆ. ಆಮೇಲೆ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ BE or BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಬ್ರಾಂಚಸ್ ಎಲಿಜಿಬಿಲಿಟಿ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು, ಈವನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ತಿಂಗಳಿಗೆ 10,000 ಸ್ಟೈಫಂಡ್ ಕೂಡ ನೀಡಲಾಗುತ್ತದೆ. ನಿಮಗೆ ಅರ್ಜಿಯನ್ನು ದಾಖಲಿಸಲು AICTE ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬಹುದು, ಆಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನು ಅಲ್ಲಿ ಸಬ್ಮಿಟ್ ಮಾಡಬಹುದು.
1: ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿನಿ ಸೂಪರ್ ಕಂಪ್ಯೂಟಿಂಗ್ ಹಾಗೂ AI ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾಳೆ, ಆದ್ರೆ ಇದು ದೊಡ್ಡ ನಗರದಲ್ಲಿ ಓದದವರಿಗೆ ಮಾತ್ರ ಸಾಧ್ಯ, ನನ್ನಂಥವ್ರಿಗೆ ಅಲ್ಲ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಈ ರೀತಿಯ ಕನಸು ಕಾಣುವ ವಿದ್ಯಾರ್ಥಿಗಳ ಕನಸು ನನಸಾಗುತ್ತಾ?
0: ನಾನು ಅವಳಿಗೆ ಒಂದೇ ಮಾತು ಹೇಳುತ್ತೇನೆ, ಪ್ರತಿಭೆಗೆ ಯಾವುದೇ ರೀತಿಯಾದಂತಹ ಬ್ಯಾರಿಯರ್ ಇರುವುದಿಲ್ಲ. ಇದನ್ನೇ ಅರ್ಥಕೊಂಡು ಸಿಡ್ಯಾಕ್ ಬೆಂಗಳೂರು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಹಕ್ ಅಂದರೆ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಡ್ಜ್ ಶೇರಿಂಗ್ ಎಂಬುದನ್ನು ಆರಂಭಿಸಿದೆ. ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಪರಿಣಿತ HR ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ವಿಶೇಷವಾಗಿ SC ST ಮಹಿಳೆಯರು, ಆಮೇಲೆ EWS ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇದರಲ್ಲಿ ಕಲ್ಪಿಸಲಾಗ್ತಾ ಇದೆ. 2023-2025 ACC HPC ಕೋರ್ಸ್ಗಳಲ್ಲಿ 777 ಕ್ಯಾಂಡಿಡೇಟ್ಸ್ ಟ್ರೈನ್ ಆಗಿದ್ದು, ಅದರಲ್ಲಿ 473 ಕ್ಯಾಂಡಿಡೇಟ್ಸ್ ಸರ್ಟಿಫೈಡ್ ಆಗಿದ್ದಾರೆ. ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ 586 ಶಿಕ್ಷಕರು ಭಾಗವಹಿಸಿ 331 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಮೇಲೆ AICTE ಮಾಸ್ಟರ್ಸ್ ಟ್ರೈನರ್ ಪ್ರೋಗ್ರಾಂನಲ್ಲಿ 102 ಅಭ್ಯರ್ಥಿಗಳು ಭಾಗವಹಿಸಿ 84 ಮಂದಿ ಪೂರ್ಣಗೊಳಿಸಿದ್ದಾರೆ. ಇದಲ್ಲದೇ IEEE ಬ್ಲೆಂಡೆಡ್ ಲರ್ನಿಂಗ್ ಪ್ರೋಗ್ರಾಂ ಮೂಲಕ 1068 ಪಾರ್ಟಿಸಿಪೆಂಟ್ಸ್ಗಳು ಟ್ರೈನ್ಡ್ ಆಗಿ ಅದರಲ್ಲಿ 976 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಒಟ್ಟಾಗಿ ಹೇಳೋದಾದ್ರೆ 2500 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಲಾಭವನ್ನು ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ CHUC.CDACB.in ವೆಬ್ಸೈಟ್ ಅನ್ನು ಭೇಟಿ ನೀಡಬಹುದು.
1: ನಮ್ಮ ಕೇಳುಗರಿಗೆ ಸಿಡ್ಯಾಕ್ ಅಂದ್ರೆ ಈಗ ACTS ಕೋರ್ಸ್ಗಳು ನೆನಪಾಗತ್ತೆ, ಮತ್ತೊಮ್ಮೆ ಅವರಿಗೆ ACTS ಬಗ್ಗೆ ತಿಳಿಸಬಹುದಾ?
0: ACTS ಅಂದ್ರೆ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್. ಇದೊಂದು ಸಿಡ್ಯಾಕಿನ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಇದರ ಮೂಲಕ ಅಡ್ವಾನ್ಸ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಹಾಗೂ ಬಿಗ್ ಡೇಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ಉದ್ಯೋನ್ಮುಖ PG ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ವಿವರಗಾಗಿ ನೀವು ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು. acts.cdac.in ಈ ವೆಬ್

0: ವೆಬ್ಸೈಟ್ ಅನ್ನು ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದ್ರೆ, ಅರ್ಜಿ ಸಲ್ಲಿಸಲು 26 ಮೇ 2026 23 ಜೂನ್ 2026 ಆಗಿರುತ್ತೆ. ಆಮೇಲೆ ಸಿಕ್ಯಾಟ್ ಪರೀಕ್ಷೆ, ದಟ್ ಈಸ್ ಎಂಟ್ರೆನ್ಸ್ ಎಕ್ಸಾಮ್ ಪರೀಕ್ಷೆ 4 ಮತ್ತು 5 ಜುಲೈ 2026 ಇರುತ್ತೆ. ಆಮೇಲೆ ಕೋರ್ಸ್ ಆರಂಭವಾಗೋದು 24 ಆಗಸ್ಟ್ 2026.
1: ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಕೊನೆಯದಾಗಿ ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ.
0: ನನ್ನ ಸಂದೇಶ ಬಹಳ ಸರಳ. ಆನ್ಲೈನ್ ಅಲ್ಲಿ ಸುರಕ್ಷಿತವಾಗಿರಿ, ಹೊಸದನ್ನು ಕಲಿಯುತ್ತೀರಿ, ನಿಮ್ಮ ಸ್ಕಿಲ್ಸ್ ಅನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರಿ. ಸಿಡ್ಯಾಕಿನ ಪ್ರೋಗ್ರಾಮ್ಸ್ಗಳು, ISCA ಮೂಲಕ ಸೈಬರ್ ಜಾಗೃತಿ, ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಮೂಲಕ ಭವಿಷ್ಯದ ಸ್ಕಿಲ್ಸ್ಗಳು, WBL ಮೂಲಕ ಅನುಭವ, ಆಮೇಲೆ ಸಿಹಕ್ ಮೂಲಕ ಸೂಪರ್ ಕಂಪ್ಯೂಟಿಂಗ್ ಮತ್ತು ಆಕ್ಟ್ಸ್ ಮೂಲಕ ಉದ್ಯೋನ್ಮುಖ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ಅವಕಾಶವಾಗಿದೆ. ನಮ್ಮ ದೇಶದ ಡಿಜಿಟಲ್ ಭವಿಷ್ಯವನ್ನು ತಂತ್ರಜ್ಞಾನ ಮಾತ್ರವಲ್ಲ, ಜಾಗೃತ ಮತ್ತು ಸ್ಕಿಲ್ಡ್ ನಾಗರಿಕರು ನಿರ್ಮಿಸಲಿದ್ದಾರೆ.
1: ತುಂಬಾ ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಂಡ್ರಿ. ಇದುವರೆಗೂ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ನಮಸ್ಕಾರ
1: ಶ್ರೋತೃಗಳೇ. ಸೈಬರ್ ಸುರಕ್ಷತೆಗಾಗಿ ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಡಿಜಿಟಲ್ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಿ. ನಮಸ್ಕಾರ. ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

ಕೆಳಗರೆ ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾವ್ಯಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿಯವರೊಂದಿಗೆ ಸಂದರ್ಶನ, ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಂಜೆ 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಜರ್ಡಾ ತಾಲೂಕು ನಂದಿಗದ್ದೆಯ ಶ್ರೀಲತಾ ಭಾಗವತ್ ಅವರಿಂದ ಕತೆ ದೇವತೆ. ಆರು ಗಂಟೆ 6:50ಕ್ಕೆ ರೈತ ಬಾಂಧವರಿಗಾಗಿ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ, ಆರೂರು ಮಂಜುನಾಥ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕೃಷಿ ಮಾಹಿತಿ.
1: ಸಿಡಿಲು ಪ್ರಕೃತಿಯ ಅತ್ಯಂತ ಅಪಾಯಕಾರಿ ವಿದ್ಯಮಾನಗಳಲ್ಲಿ ಒಂದು. ಇದು ಕ್ಷಣಾರ್ಧದಲ್ಲಿ ಜೀವಹಾನಿಯನ್ನುಂಟು ಮಾಡಬಲ್ಲದು. ಈ ಸಿಡಿಲಿನ ಹೊಡೆತದಿಂದ ನಮ್ಮನ್ನು ನಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಲು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು. ಸಿಡಿಲು ಮಿಂಚು ಜೋರಿದ್ದಾಗ ಮನೆಯಿಂದ ಹೊರಗೆ ಬರಬೇಡಿ. ಮನೆಯಿಂದ ಹೊರಗಿದ್ದರೆ ಸಮೀಪದ ಕಟ್ಟಡದ ಆಶ್ರಯವನ್ನು ಪಡೆಯಿರಿ. ಬಯಲು ಪ್ರದೇಶವಾಗಿದ್ದರೆ ತಗ್ಗು ಪ್ರದೇಶಗಳಿಗೆ ಹೋಗಿ ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತುಕೊಂಡು ತಲೆಯನ್ನ ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮರದ ಕೆಳಗೆ ನಿಲ್ಲಬೇಡಿ. ಲೋಹದ ವಸ್ತುಗಳನ್ನು ಬಳಸಬೇಡಿ. ದ್ವಿಚಕ್ರ ವಾಹನಗಳು, ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು, ತಂತಿ ಬೇಲಿ ಯಂತ್ರಗಳಿಂದ ದೂರವಿರಿ. ಕಡಲ ತೀರಗಳಿಗೆ ಹೋಗುವುದು, ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣವೇ ಹೊರಬನ್ನಿ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಬಳಸಬೇಡಿ. ಚಾರ್ಜ್ ಮಾಡುವುದು, ಕಂಪ್ಯೂಟರ್ ಕೆಲಸದಿಂದ ದೂರವಿರಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬೆಂಕಿ ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಿಂದ ದೂರವಿರಿ. ವಿದ್ಯುತ್ ಉಪಕರಣ, ವಿದ್ಯುತ್ ಸರಬರಾಜು ಮಾರ್ಗ, ದೂರವಾಣಿ ಸಂಪರ್ಕ, ಮೊಬೈಲ್ ಟವರ್, ಪವನ ವಿದ್ಯುತ್ ಗೋಪುರ ಮತ್ತು ರೈಲು ಹಳಿಗಳಿಂದ ದೂರವಿರಿ. ವಾಹನ ಚಾಲನೆಯಲ್ಲಿದ್ದರೆ ತಕ್ಷಣವೇ ವಾಹನವನ್ನು ನಿಲ್ಲಿಸಿ ವಾಹನದಲ್ಲಿಯೇ ಆಶ್ರಯವನ್ನು ಪಡೆಯಿರಿ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು, ಜಾನುವಾರುಗಳನ್ನು ಮೇಯಿಸಲು, ಮೀನುಗಾರಿಕೆ ಮತ್ತು ದೋಣಿಯನ್ನ ಓಡಿಸಲು ಹೊರಗೆ ಹೋಗದಿರಿ. ಕಟ್ಟಡದ ಕೊಳಾಯಿ, ಲೋಹದ ಕೊಳವೆಗಳ ಮೂಲಕ ಸಿಡಿಲು ಹರಿಯುವ ಸಾಧ್ಯತೆ ಇರೋದ್ರಿಂದ ಸಿಡಿಲು ಸಮಯದಲ್ಲಿ ಸ್ನಾನ ಮಾಡುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ತೊಳೆಯುವುದು ಮಾಡಬಾರದು. ಮಿಂಚಿನ ಹೊಡೆತದಿಂದಾಗಿ ಕಾಳ್ಗಿಚ್ಚು ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ಅರಣ್ಯ ಪ್ರದೇಶದಿಂದ ದೂರವಿರಿ. ಬೈಸಿಕಲ್, ಮೋಟಾರ್ ಸೈಕಲ್, ತಂತಿ ಬೇಲಿ, ವಿದ್ಯುತ್ ಕಂಬಗಳು, ಕಬ್ಬಿಣದ ಸರಳುಗಳಿರುವ ಛತ್ರಿಗಳನ್ನು ಬಳಸಬೇಡಿ. ಗುಡುಗು ಸಿಡಿಲಿನ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ಇದ್ದಲ್ಲಿ ಪ್ರಯಾಣವನ್ನು ಮುಂದೂಡಿ.
0: ಆಕಾಶವಾಣಿ ಕಾರವಾರ, ಸಮಯ 7:34 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ.
2: ಹಾಗೆ ಹೇಳ್ತೀಯಾ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
4: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
4: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀ
5: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು

0: ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047 ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು ಜೂನ್ 8, 2026 ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟ್ರವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ಧತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ಧತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು NHAI ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದಾರೆ.

0: ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸುವುದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ಧ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್ ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೇಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಮುಂಬರುವ ಟಿ20 ಅಂತಾರಾಷ್ಟೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲಾ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ ಲೀ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವಾ ಮತ್ತು ಒಇಎ ಹೆರ್ನ್ ವಿರುದ್ಧ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ನೀನೆಲ್ಲೋ ನಾನಲ್ಲೇ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ, ಸಾಹಿತ್ಯ ಕವಿರಾಜ್ ಅವರದು.

0: ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಮದುವೆ ಮನೆ ಚಿತ್ರಕ್ಕಾಗಿ ಹೇಮಂತ್ ಹಾಗೂ ಚೈತ್ರಾ ಹಾಡಿರುವ ಗೀತೆ, ಕವಿರಾಜ್ ಅವರ ಗೀತರ್ಶಿನಿ, ಸಂಗೀತ ಮಣಿಕಾಂತ್ ಕದ್ರಿ.

0: ಸಕ್ಕರೆಗಿಂತ ಸವಿಯು, ಜೇನಿಗಿಂತ ಸಿಹಿಯು, ಜಿಲೇಬಿಗಿಂತ ರುಚಿಯಾಗಿರುವುದು ಯಾವುದು?
1: ವಿಘ್ನೇಶ್ವರನ ವಾಹನ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತೆಗೆ ಸತ್ಯಂ ಅವರ ಸಂಗೀತವಿತ್ತು. ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.
2: इससे आपका घर सूर्य घर बन जाता है, माने बिजली बिल जीरो. और अतिरिक्त बिजली पैदा हुई तो बिजली ग्रिड को बेचकर पैसे भी कमा सकते हैं. तो बैठे क्यों हो, अभी रजिस्टर करो pmsuryaghar.gov.in पर.
3: हर घर सूर्य घर.
4: नमस्कार, आकाशवाणी से समाचार प्रभात के साथ मैं मुनीश शर्मा. मुख्य समाचार. प्रधानमंत्री नरेंद्र मोदी भारत के सबसे लंबे कार्यकाल वाले निर्वाचित प्रधानमंत्री बने. विश्व के नेताओं ने प्रधानमंत्री मोदी के

ಭಾರತೀಯ ಸಂಗೀತ ದಿಗ್ಗಜರನ್ನು ದೇಶದ ಮೂಲೆ ಮೂಲೆಗೆ ಪರಿಚಯಿಸುವ ಕೆಲಸವನ್ನು ಮಾಡುತ್ತಿದೆ. ಇಂತಹ ವಿಫುಲ ಅವಕಾಶಗಳನ್ನು ಕಂಡು ಹೆಚ್ಚು ಹೆಚ್ಚು ಯುವಜನತೆ ಈ ಕ್ಷೇತ್ರಕ್ಕೆ ಬರುತ್ತಿದೆ. ಆಧುನಿಕತೆಯ ದಾಳಿಗೆ ಎಲ್ಲಿ ನಮ್ಮ ಯುವ ಮನಸ್ಸುಗಳು ಕೊಚ್ಚಿ ಹೋಗುವವೋ ಎಂಬ ಭಯಕ್ಕೂ ಪರೋಕ್ಷವಾಗಿ ಆಕಾಶವಾಣಿ ಇತಿಶ್ರೀ ಹಾಡುತ್ತಿದೆ. 1974 ಲಘು ಶಾಸ್ತ್ರೀಯ ಸಂಗೀತದ ರಾಷ್ಟ್ರೀಯ ಪ್ರಸಾರ ಆರಂಭವಾಯಿತು. ಮಂಗಳವಾರಗಳಂದು ದೆಹಲಿ ಕೇಂದ್ರದಿಂದ ಈ ಕಾರ್ಯಕ್ರಮ ಈ ಹಿಂದೆ ಪ್ರಸಾರವಾಗುತ್ತಿದ್ದು, ಉತ್ತರ ಭಾರತದ ಎಲ್ಲ ಕೇಂದ್ರಗಳು ಪ್ರಸಾರ ಮಾಡಿದರೆ

0: ಪ್ರೋತ್ಸಾಹದ ಕಾರಣದಿಂದಲೇ ಶುರುವಾದದ್ದು. ರಾಷ್ಟ್ರೀಯ ಪ್ರಾದೇಶಿಕ ಸಂಗೀತದ ಪ್ರಸಾರ 1973 ಜನವರಿಯಲ್ಲಿ ಆರಂಭವಾಯಿತು. ಇದರಲ್ಲಿ ದೇಶದ ಬೇರೆ ಬೇರೆ ಭಾಗಗಳ ಜನಪದ ಹಾಗೂ ಲಘು ಸಂಗೀತ ಪ್ರಸಾರವಾಗುವುದು. ಇದು ತಿಂಗಳ ಮೊದಲ ಗುರುವಾರ ರಾತ್ರಿ 9:30 10:30 ಈ ಹಿಂದೆ ಪ್ರಸಾರವಾಗುತ್ತಿತ್ತು. ಇದಲ್ಲದೆ ಸಮೂಹ ಗಾಯನವನ್ನು ನಿರ್ಮಾಣ ಮಾಡಲು 13 ಕೇಂದ್ರಗಳಲ್ಲಿ ಸಮೂಹಗಳನ್ನು ನೇಮಿಸಿಕೊಳ್ಳಲಾಗಿತ್ತು. ಈ ಗೀತೆಗಳು ರಾಷ್ಟ್ರೀಯ ಭಾವೈಕ್ಯತೆ, ದೇಶಭಕ್ತಿಯನ್ನು ಬೆಳೆಸುವಂತಿದ್ದವು. 1952 ಶ್ರೀ ಬಿವಿ ಕೇಸ್ಕರ್ ಅವರು ಮಾಹಿತಿ ಮತ್ತು ಪ್ರಸಾರದ ಮಂತ್ರಿಗಳಾದಾಗ ಶಾಸ್ತ್ರೀಯ ಸಂಗೀತವನ್ನು ಜನಪ್ರಿಯಗೊಳಿಸಲು ಒಲವು ತೋರಿದರು. ಆಗ ಅಸ್ತಿತ್ವದಲ್ಲಿದ್ದ ಎಲ್ಲ ಆಕಾಶವಾಣಿ ಕೇಂದ್ರಗಳ ನಿರ್ದೇಶಕರಿಂದ ಸಂಗೀತ ಕಾರ್ಯಕ್ರಮಗಳ ಪ್ರಸಾರದ ವಿವರವನ್ನು ತರಿಸಿಕೊಂಡು ಅದನ್ನು ಪರಾಮರ್ಶಿಸಿ ಸಂಗೀತದ ಪ್ರಸಾರ ಅವಧಿಯನ್ನು ವಿಸ್ತರಿಸಿದರು. ಇದರಿಂದ ಉತ್ತಮ ಸಂಗೀತಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಲಭ್ಯವಿರದ ಕೇಂದ್ರಗಳಲ್ಲಿ ಗ್ರಾಮಫೋನ್ ರೆಕಾರ್ಡ್ ಧ್ವನಿಮುದ್ರಿತ ತಟ್ಟೆಗಳನ್ನು ಉಪಯೋಗಿಸಿ ಸಂಗೀತ ಪ್ರಸಾರವನ್ನು ಮಾಡಲಾಗುತ್ತಿತ್ತು. ಉತ್ತರ ಭಾರತದಲ್ಲಿ ಹಿಂದೂಸ್ತಾನಿ ಹಾಗೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತ ಮಾತ್ರ ಪ್ರಸಾರವಾಗುತ್ತಿದ್ದುದನ್ನು ಬದಲಿಸಿ ಉತ್ತರದಲ್ಲಿ ಕರ್ನಾಟಕ ಹಾಗೂ ದಕ್ಷಿಣದಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಪ್ರಸಾರ ಮಾಡಲು ಸೂಚಿಸಲಾಯಿತು. ಆಲೋಚನೆಯ ಪರಿಣಾಮದಿಂದಲೇ ಸಂಗೀತದ ರಾಷ್ಟ್ರೀಯ ಕಾರ್ಯಕ್ರಮಗಳು ಅಸ್ತಿತ್ವಕ್ಕೆ ಬಂದಿದ್ದು. ಆಗ ಚಿತ್ರಸಂಗೀತ ಅಶ್ಲೀಲ ಹಾಗೂ ಕನಿಷ್ಠ ಎಂದು ಪರಿಗಣಿತವಾಗಿತ್ತು. ಅದರಿಂದ ಚಿತ್ರಸಂಗೀತದ ಪ್ರಸಾರದ ಅವಧಿ ಬಹಳ ಕಡಿಮೆ ಇತ್ತು. ಇದರಿಂದ ಕೇಳುಗರು ರೇಡಿಯೋ ಸಿಲೋನ್ ಹಾಗೂ ರೇಡಿಯೋ ಪಾಕಿಸ್ತಾನ ಮುಂತಾದ ಹೆಚ್ಚು ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವ ಕೇಂದ್ರಗಳನ್ನು ಕೇಳಲು ಆರಂಭಿಸಿದರು. ಇದರಿಂದ ಕೇಳುಗರನ್ನು ಪುನಃ ಹಿಂಪಡೆಯಲು ಶಾಸ್ತ್ರೀಯ ಸಂಗೀತಗಾರರಿಗೆ ಲಘು ಸಂಗೀತವನ್ನು ಅಳವಡಿಸಲು ಕೇಳಲಾಯಿತು. ಲಘು ಸಂಗೀತವನ್ನು ಹೊಂದುವ ಕವಿತೆಗಳನ್ನು ಬರೆಯಲು ಬರಹಗಾರರನ್ನು ಕೇಳಲಾಯಿತು. ಇದಕ್ಕಾಗಿ ಕಲಾವಿದರನ್ನು ನಿಯೋಜಿಸಿಕೊಳ್ಳಲಾಗಿತ್ತು. ಪ್ರತಿ ಘಟಕವು 2 ಹೊಸ ಹಾಡುಗಳನ್ನು ಒಂದು ವಾರದಲ್ಲಿ ಸಂಯೋಜಿಸಬೇಕಿತ್ತು. ಇದು ಪ್ರಾಯೋಗಿಕವಾಗಿ ಕಷ್ಟವಾಗಿತ್ತು. ಇಂತಹ ಅನೇಕ ತೊಡರುಗಳಿಂದ ಚಿತ್ರಸಂಗೀತ ಮತ್ತೆ ಅನಿವಾರ್ಯವಾಯಿತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಇದೀಗ ಹಿಂದಿ ಚಿತ್ರಗೀತೆಗಳು. ಜಬ್ ತಕ್ ಹೇ ಜಾನ್ ಚಿತ್ರಕ್ಕಾಗಿ ನೀತಿ ಮೋಹನ್ ಹಾಡಿರುವ ಗೀತೆ, ಗುಲ್ಜಾರ್ ಅವರ ಗೀತ ರಚನೆಯ ಸಂಗೀತ ಎಆರ್ ರೆಹಮಾನ್.

ಮೊಹಬ್ಬತ್ ಚಿತ್ರಕ್ಕಾಗಿ ಅಭಿಜಿತ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗೀತೆ, ಸಮೀರ್ ಅವರ ಗೀತರಚನೆ ಸಂಗೀತ, ನದೀಮ್ ಶ್ರವಣ್.

ಹರೆ ರಾಮ ಹರೆ ಕೃಷ್ಣ ಚಿತ್ರದ ಗೀತೆಯನ್ನ ಕಿಶೋರ್ ಕುಮಾರ್ ಅವರ ಸ್ವರದಲ್ಲಿ ಕೇಳುತ್ತಿದ್ದೀರಿ. ಆನಂದ್ ಬಕ್ಷಿ ಅವರ ಗೀತೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 8:50. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಕಗ್ಗದ ಸಿರಿ. ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಧರಿಸಿರ್ಪು ದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು. ಧರಿಸಿರ್ಪು ದಲ ಧರ್ಮ ಧರಿಸು ಜೀವನ ಧುರವ ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು. ಸರಿಪಡಿಸಿ ದಾರಿಗಳ ಕೆರೆತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ. ಸರಿಪಡಿಸಿ ದಾರಿಗಳ ಕೆರೆತೋಪು ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ.

ಈ ಪದ್ಯದಲ್ಲಿ ಧರ್ಮದ ಮುಖ್ಯ ಗುಣ ಎಂದರೇನು ಅನ್ನೋದನ್ನ ಕವಿ ವಿವರಿಸ್ತಾ ಇದ್ದಾರೆ. ಲೋಕವನ್ನು ಅರಿಯೋದು ಅಂತ ಅನ್ನೋದು ಏನು ಹೇಳ್ತಾ ಇದ್ರು ಮತ್ತೆ ಮತ್ತೆ ಅನೇಕ ಪದ್ಯಗಳಲ್ಲಿ ಕವಿ, ಇಲ್ಲಿ ಅದನ್ನು ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ವಿವರಿಸೋದನ್ನು ನಾವು ಗುರುತಿಸ್ಬೋದು. ಧರ್ಮವೆಂದರೇನು ಅಂತ ಹೇಳೋ ಮಾತೇನಿದೆ ಆ ಮಾತನ್ನು ವಿವರಿಸುವಾಗ ಜೀವನ ದುರವ ಅನ್ನೋ ಪದ ಡಿ ವಿ ಜಿ ಅವರ ಪದ್ದಲ್ಲಿ ಬಳಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದ ಪದ ಅಂತ ನಾನು ಭಾವಿಸ್ತೇನೆ. ಜೀವನದ ನೊಗವನ್ನು ಧರಿಸು, ಧರ್ಮದ ಧರಿಸುವಿಕೆ ಅಂತಂದರೆ ಜೀವನದ ನೊಗವನ್ನು ಧರಿಸುವುದು ಅನ್ನೋದೇ ಅರ್ಥ ಇಲ್ಲಿ. ಜೀವನದ ನೊಗ ಅಂತಂದ್ರೆ ಏನಪ್ಪ ಅಂತಂದರೆ ಲೋಕದ ಮಾರ್ಗದಲ್ಲಿ ಅಂದರೆ ನೀನು ಸಾಗುವಂತಹ ಜೀವನದ ದಾರಿಗಳಲ್ಲಿ ಯಾವುದು ಒಳ್ಳೆಯದು, ಯಾವುದು ಹಿತ ಅಂತ ಅರಿಬೇಕು ಅನ್ನೋದು ಮನುಷ್ಯನ ಬದುಕಿಗೆ ಬಹಳ ಮುಖ್ಯವಾದ ಒಂದು ಮೌಲ್ಯ. ಅದು ಆ ಮೌಲ್ಯವನ್ನು ಅರಿತು ಅಂತಹ ದಾರಿಯ ಮೂಲಕ ನಡೀಬೇಕು ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಸರಿಪಡಿಸಿ ದಾರಿಗಳ ಕೆರೆ ತೋಪು ಸತ್ರಗಳ ಅಂತ ಹೇಳುವಾಗ ಇದು ಒಂದು ಅರ್ಥ. ನೀನು ಲೋಕದ ದಾರಿಯಲ್ಲಿ ಹೋಗ್ತಾ ಇರುವಾಗ ಬದುಕಿಗೆ ಅವಶ್ಯಕವಾಗಿರುವಂತಹ ಕೆರೆ ತೋಪು ಸತ್ರ, ಒಂದರಲ್ಲಿ ನೀರಿದೆ, ಇನ್ನೊಂದರಲ್ಲಿ ಹಣ್ಣು ಕೊಡುವಂತಹ ತೋಪಿದೆ, ಮೂರನೇದರಲ್ಲಿ ವಿಶ್ರಾಮಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಆವರಣ ಇದೆ ಸತ್ರ. ಈ ಮೂರನ್ನು ಕೂಡ ಬದುಕಿಗೆ ಬದುಕಿನ ದ್ರವ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿರುವಂಥ ಈ ಮೂರೂ ಆವರಣಗಳನ್ನು ಹೇಗೆ ಸರಿಪಡಿಸಬೇಕು ಅನ್ನೋ ಮಾತಿದೆ ಇಲ್ಲಿ. ಅಂದರೆ ಮೇಲ್ನೋಟಕ್ಕೆ ಕೆರೆಯನ್ನು ಸರಿಪಡಿಸು, ತೋಪನ್ನು ಸರಿಪಡಿಸು, ಸತ್ರವನ್ನು ಸರಿಪಡಿಸು ಮಾತ್ರ ಅಲ್ಲ, ಇದು ಆ ಅರ್ಥವೂ ಇದೆ. ಅದರ ಜೊತೆಗೆ ಯಾವುದು ಜೀವನಕ್ಕೆ ಅತ್ಯಂತ ಮುಖ್ಯವೋ ಅಂಥದ್ದನ್ನು ನೀವು ಸರಿಪಡಿಸಬೇಕು ಅನ್ನೋ ಮಾತು ಇದೆ. ನೀರು ಅದು ಪ್ರಾಮಾಣಕ್ಕೆ ಬಹಳ ಮುಖ್ಯವಾದಂಥ ಒಂದು ದ್ರವ್ಯ. ತೋಪು ಅದು ಕೂಡ ಹಣ್ಣು ಹಂಪಲುಗಳ ಮೂಲಕ ಮನುಷ್ಯನ ಬದುಕಿಗೆ ಅದು ದಾರಿ ಮಾಡಿಕೊಡ್ತದೆ. ಸತ್ರ ವಿಶ್ರಾಮಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಆವರಣ ಅದು. ಈ ಮೂರೂ ಕೂಡ ನಮ್ಮ ಬದುಕಿನಲ್ಲಿ ಅತ್ಯಂತ ಅವಶ್ಯಕವಾಗಿರೋದ್ರಿಂದ ಇವುಗಳನ್ನ ಕಾಪಾಡೋದು ಕೂಡ ಬಹಳ ಮುಖ್ಯ ಅಂತ. ಅಂದರೆ ನಾವು ಯಾವುದನ್ನು ಈಗ ಪರಿಸರ ಅನ್ನೋ ಮಾತಿನಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ, ಪರಿಸರ ರಕ್ಷಣೆ ಅನ್ನೋ ಮಾತನ್ನು ಏನನ್ನು ಹೇಳ್ತಾ ಇದ್ದೀವಿ, ಆ ಭಾವವನ್ನು ಇಲ್ಲಿ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಅಂದರೆ ಮನುಷ್ಯನ ಪಯಣಕ್ಕೆ, ಲೌಕಿಕದ ಪಯಣಕ್ಕೆ ಯಾವುದು ಮುಖ್ಯ ಅಂತಂದರೆ ಈ ರೀತಿ ಅತ್ಯಗತ್ಯವಾದಂಥ ಅವಶ್ಯಕವಾದಂಥ ಈ ಪರಿಸರವನ್ನು ನಾವು ರಕ್ಷಿಸಬೇಕು ಅನ್ನೋ ಮಾತು ಕೂಡ ಇಲ್ಲಿ ವ್ಯಕ್ತವಾಗ್ತಿದೆ. ಅದೇನೆ ಧರ್ಮ, ಅದಕ್ಕಿಂತ ಭಿನ್ನವಾದ ಧರ್ಮ ಇನ್ನೊಂದಿಲ್ಲ. ಜೀವನದ ನೊಗವನ್ನು ಈ ರೀತಿಯಲ್ಲಿ ಉತ್ತು ಬಿತ್ತು ಅದನ್ನು ಒಂದು ಹಿತವಾಗಿ ಬೆಳೆಸುವಂಥ ಒಂದು ಮಾರ್ಗ ಯಾವುದಿದೆ ಅದೇ ಧರ್ಮ ಅನ್ನುವುದನ್ನು ಇಲ್ಲಿ ಈ ಪದ್ಯ ವಿವರಿಸ್ತಾ ಇದೆ.

ಜನ್ಮಾಂತರದ ಕರ್ಮ ಸಂದರ್ಭದಿಂದೊಗೆವುದು ಅದನರಿತು. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದೊಗೆವುದು ಅದನರಿತು. ನಿರ್ಮಮದ ನಿರ್ಮಲೋತ್ಸಾಹದೆ ನೀನಾಚರಿಸೆ ಬ್ರಹ್ಮ ಸಾಮೀಪ್ಯವೆಲೋ ಮಂಕುತಿಮ್ಮ. ನಿರ್ಮಮದ ನಿರ್ಮಲೋತ್ಸಾಹದೆ ನೀನಾಚರಿಸೆ ಬ್ರಹ್ಮ ಸಾಮೀಪ್ಯವೆಲೋ ಮಂಕುತಿಮ್ಮ.

0: ಈ ಪದ್ಯವನ್ನ ಹೀಗೆ ವ್ಯಾಖ್ಯಾನಿಸ್ಬೋದು, ಅನೇಕ ವ್ಯಾಖ್ಯಾನಗಳಿರ್ಬೋದು ಈ ಪದ್ಯಕ್ಕೆ, ಆದರೆ ನಾನು ಹೀಗೆ ವ್ಯಾಖ್ಯಾನಿಸ್ಕೊಳ್ತೀನಿ. ಬ್ರಹ್ಮ ಸಾಮೀಪ್ಯವೆಲೋ ಅನ್ನೋ ಮಾತಿನಲ್ಲಿ ಸೃಷ್ಟಿಕರ್ತನ ಸಾಮೀಪ್ಯವನ್ನು ಸಾಧಿಸುವುದು ಹೇಗೆ ಅನ್ನೋ ಮಾತಿದೆ. ಸೃಷ್ಟಿಕರ್ತ ಅಂತಂದರೆ ಈ ಬದುಕನ್ನು ಸೃಷ್ಟಿ ಮಾಡಿದವನು ಅಂತ. ಮನುಷ್ಯನು ಕೂಡ ಒಂದು ರೀತಿಯಲ್ಲಿ ತಾನು ಚೆನ್ನಾಗಿ ಬದುಕೋದ್ರ ಮೂಲಕ ಬದುಕನ್ನು ಸೃಷ್ಟಿ ಮಾಡ್ತಾನೆ. ಬದುಕನ್ನು ನಾಶ ಮಾಡೋದೊಂದಿದೆ ಮನುಷ್ಯನಿಗೆ, ಅದು ಆ ಗುಣವೂ ಇದೆ. ಆದರೆ ಮನುಷ್ಯನಿಗೆ ಈ ಬದುಕನ್ನು ಸೃಷ್ಟಿ ಮಾಡೋದು ಇದೆ. ಹೀಗಾಗಿ ಬ್ರಹ್ಮನ ಸಮೀಪಕ್ಕೆ ಹೋಗೋದು ಅಂತಂದರೆ ಬದುಕನ್ನು ಸೃಷ್ಟಿ ಮಾಡುವ ರೀತಿಯನ್ನು ಕಂಡುಕೊಳ್ಳೋದು ಅಂತ ಅರ್ಥ. ಅದೇ ಒಂದು ರೀತಿಯಲ್ಲಿ ಧರ್ಮ ನಿರ್ಣಯ ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಾಖ್ಯಾನಕ್ಕೆ ಗುರಿಯಾಗುತ್ತಿರುವ ಹಾಗೆ ಕಾಣಿಸ್ತದೆ. ನಿನಗೆ ಹಲವು ಜನ್ಮಗಳ ಕರ್ಮ ಸಂದರ್ಭದಿಂದ ಈ ಕಾರ್ಯವನ್ನು, ಅಂದರೆ ಈ ಬದುಕನ್ನು ಸೃಷ್ಟಿಗೊಳಿಸುವುದು ಹೇಗೆ ಅನ್ನೋದು ಒದಗಿ ಬಂದಿದೆ ಅನ್ನೋದು ಇಲ್ಲಿ ಮಾತು. ಯಾವುದು ಧರ್ಮ ಅಂತಂದರೆ ಈ ಬದುಕನ್ನು ಸೃಷ್ಟಿಗೊಳಿಸೋದು ಹೇಗೆ ಅನ್ನೋದು ಒದಗಿ ಬಂದಿದೆ ನಿನಗೆ. ಅನೇಕ ಜನ್ಮ ಜನ್ಮಾಂತರದ ಪುಣ್ಯ ಅದು, ಅದರ ಕರ್ಮದ ಫಲ ಅಂತ ತಿಳ್ಕೋಬೋದು. ಇಲ್ಲಿ ಪುನರ್ಜನ್ಮದ ಬಗ್ಗೆ ಡಿ ವಿ ಜಿ ಅವರು ನಂಬ್ತಾರೆ ಅನ್ನೋ ಮಾತಿಗಿಂತ ಹೆಚ್ಚಾಗಿ ಅಂಥದೊಂದು ಕರ್ತವ್ಯ ಮಾಡೋದಕ್ಕೆ ಒದಗಿದಂಥ ಒಂದು ಅವಕಾಶ ನಿನಗೆ ಅಂತ, ಅಂಥದೊಂದು ದೊಡ್ಡ ಅವಕಾಶ ಅನೇಕ ಸಂದರ್ಭಗಳ ಒಂದು ಫಲವಾಗಿ ಮೊತ್ತವಾಗಿ ಬಂದಂಥ ಅವಕಾಶ ಅಂತ ಬಹುಶಃ ಭಾವಿಸ್ಬೋದು ಅಂತ ಕಾಣಿಸ್ತದೆ ಇದನ್ನ. ಸೊ ಹೀಗೆ ಬದುಕನ್ನು ಸೃಷ್ಟಿಗೊಳಿಸುವಂಥ ಈ ರೀತಿಯ ಕರ್ಮ ಏನಿದೆ, ಕಾಯಕ ಏನಿದೆ, ಅದನ್ನು ನೀನು ನಿರ್ಮಮದಿಂದ, ನಿರ್ಮಲ ಉತ್ಸಾಹದಿಂದ, ನಿರ್ಮಲ ಅಂದರೆ ಯಾವುದೇ ರೀತಿಯ ಮಲವಿಲ್ಲದ, ಯಾವುದೇ ರೀತಿಯ ಕಸವಿಲ್ಲದ, ಕೊಳೆ ಇಲ್ಲದ ಉತ್ಸಾಹದಿಂದ, ನಿರ್ಮಮ ಭಾವದಿಂದ ನೀನು ಅದನ್ನು ಆಚರಿಸಿದರೆ ಅದು ಸೃಷ್ಟಿಕರ್ತನಿಗೆ ನಿನ್ನನ್ನು ಸಮೀಪ ತೆಗೆದುಕೊಂಡು ಹೋಗಿ ಮಾಡ್ತದೆ ಅನ್ನೋ ಮಾತಿಲ್ಲಿದೆ. ಹಿಂದಿನ ಪದ್ಯ ಏನಿದೆ ಆ ಪದ್ಯದ ಭಾವವನ್ನು ಈ ಪದ್ಯ ಇನ್ನಷ್ಟು ಹೆಚ್ಚು ವಿಸ್ತರಿಸಿದೆ ಅಂತ ನಾನು ಭಾವಿಸ್ತೇನೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 9 ಗಂಟೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ.

ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253 45 ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ರಾಜು ಅನಂತಸ್ವಾಮಿ ಹಾಡಿರುವ ಗೀತೆಗಳನ್ನು ಪ್ರಸಾರಿಸುತ್ತಿದ್ದೇವೆ. ಮೊದಲಿಗೆ ಕೇಳಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿರಚಿತ ಗೀತೆ.

ಪೂತಿ ನರಸಿಂಹಾಚಾರ್ ವಿರಚಿತ ಗೀತೆಯನ್ನು ರಾಜು ಅನಂತಸ್ವಾಮಿ ಅವರ ಸ್ವರದಲ್ಲಿ ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಹೊಸ ಕನ್ನಡ ಚಿತ್ರಗೀತೆಗಳು ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಕೇಳಿ ಮದನ ಚಿತ್ರದ ಗೀತೆ, ಯುವನ್ ಶಂಕರ್ ರಾಜಾ ಅವರ ಸಂಗೀತಕ್ಕೆ ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

ಜಿದ್ದಿ ಚಿತ್ರದ ಗೀತೆ. ಇವುಗಳ ಸ್ವರದಲ್ಲಿ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್. ಗೌಸ್ಫೀರ್ ಅವರ ಗೀತರಚನೆಯ ಸಂಗೀತ ಸಂಯೋಜನೆ ಇದೆ ಗಿರಿಧರ್ ದಿವಾನ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: This song is dedicated to all.

0: ಶ್ರೀ ಮುರಳಿ ಅವರ ಸ್ವರದಲ್ಲಿನ ಭರಾಟೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚೇತನ್ ಕುಮಾರ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದುವರೆಗೂ ಕನ್ನಡ ಹೊಸ ಚಿತ್ರಗೀತೆಗಳು ಪ್ರಸಾರವಾದವು.

ಆಕಾಶವಾಣಿ ಕಾರವಾರ ಮಂಜುಳ ಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಮನೆ ಅಳಿಯ ಚಿತ್ರದ ಗೀತೆ.

ಕಂಗಳ ಮುಚ್ಚಿದ ಕೈ ಬೆರಳೆ ಪ್ರೀತಿಯ ನೋಟವ ತಾರುತ್ತಿದೆ, ಕಂಗಳ ಮುಚ್ಚಿದ ಕೈ ಬೆರಳೆ ಪ್ರೀತಿಯ ನೋಟವ ತಾರುತ್ತಿದೆ.

0: ನನ್ನ ಬಳಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಬೀಗರ ಪಂದ್ಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಹಾಡಿರುವ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಸಂಗೀತ ರಮೇಶ್ ನಾಯ್ಡು.
5: ಭಾರತೀಯ ಅಡುಗೆಯಲ್ಲಿ ಮಸಾಲೆ ಪದಾರ್ಥಗಳು ಪ್ರಮುಖ ಪಾತ್ರ ವಹಿಸುತ್ತವೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಅಂತಿದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಗೀತಪ್ರಿಯ ಅವರ ಗೀತೆಗೆ ವಿಜಯ್ ಭಾಸ್ಕರ್ ಸಂಗೀತ ನೀಡಿರುವ ಭೂಪತಿ ರಂಗ ಚಿತ್ರದ ಗೀತೆ, ಹಾಡಿದವರು ಪಿ ವಿ ಶ್ರೀನಿವಾಸ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾಗ್ಯವಂತರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಜಿ ಉದಯಶಂಕರ್.

0: ಭಾಗವೊಂದೇ ಭಾವವೊಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
1: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
2: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233

0: ಗುಣ ನೋಡಿ ಹೆಣ್ಣು ಕೊಡು ಈ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದಿರಿ. ಆರ್ ಎನ್ ಜೆ ಗೋಪಾಲ್ ಅವರ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
0: ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಗೀತ ರಚನೆ, ಗೀತೆಗೆ ಸಂಗೀತ ಜಿ ಕೆ ವೆಂಕಟೇಶ್.
4: ಈಗ ಇನ್ನೂ ಅನೇಕ ಮಸಾಲೆ ಪದಾರ್ಥಗಳ

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಇದುವರೆಗೂ ಮಂಜುಳ ಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಹಿಂದಿ ಗೀತೆಗಳು. ಮೊದಲಿಗೆ ಉದಿತ್ ನಾರಾಯಣ್ ಅವರು ಹಾಡಿರುವ ಗೀತೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕುಮಾರ್ ಸಾನು ಹಾಡಿರುವ ಗೀತೆ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಅಲ್ತಾಫ್ ರಾಜ ಹಾಡಿರುವ ಗೀತೆಯನ್ನ ಕೇಳಿದಿರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸೋನು ನಿಗಮ್ ಹಾಡಿರುವ ಗೀತೆ

0: ಶಾಲೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಹಿಂದಿ ಗೀತೆಗಳನ್ನ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಜಗಜೀತ್ ಸಿಂಗ್ ಹಾಡಿರುವ ಗೀತೆ.
0: ಕಾರ್ಯಾಗಾರಗಳು, ಅಡುಗೆ ಪ್ರಾತ್ಯಕ್ಷಿಕೆಗಳು, ರುಚಿಗಳು, ಶೈಕ್ಷಣಿಕ ಸಂಸ್ಥೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉದಿತ್ ನಾರಾಯಣ್ ಹಾಡಿರುವ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆಗೂ ಹಿಂದಿ ಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 10:30 ವಾಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುವಿರಿ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 10:35. ಈಗ ಮತ್ತೊಂದು ಹಾಡಿನ ಮಧ್ಯದ ಸಾಲು ಖಂಡಿತ ಕೇಳಿದ್ರಿ. ಇದು ತುಂಬಾ ವಿಶೇಷವಾದ ಹಾಡು ಅಂತಾನೆ ಹೇಳ್ಬೋದು. ಒಂದು ರೀತಿ ಏನಂತಾರೆ, ವೈರಾಗ್ಯದ ಹಾಡು ಅಂತಾರಲ್ಲ, ಆ ರೀತಿಯ ಹಾಡು. ಈ ಹಾಡು ಯಾವ ಸಿನಿಮಾದು ಅಥವಾ ಹಾಡಿನ ಮೊದಲ ಸಾಲು ಯಾವುದು ಅಂತ ಸಾಧ್ಯ ಆದ್ರೆ ಊಹೆ ಮಾಡಿ ಕೇಳಿಸ್ಕೊಳ್ಳಿ.

ಖಂಡಿತ ಈ ಹಾಡನ್ನ ನಮ್ಮ ವಿವಿಧ ಭಾರತಿ ಕೇಂದ್ರದಿಂದ ಹಲವು ಬಾರಿ ಕೇಳಿರ್ತೀರಿ. ಹಾಗಾದ್ರೆ ಹಾಡು ಯಾವುದು, ಹಾಡಿನ ಮೊದಲ ಸಾಲು ಅಥವಾ ಚಿತ್ರದ ಹೆಸರು ನಿಮ್ಗೇನಾದ್ರೂ ಹೊಳದ್ರೆ 9483091019 ಈ ಸಂಖ್ಯೆಗೆ ಕಳುಹಿಸಿಕೊಡಿ.

1982ರಲ್ಲಿ ತೆರೆಕಂಡಂತಹ ನನ್ನ ದೇವರು ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಹಾಡಿಗೂ ಮುನ್ನ ಹಾಡಿನ ಮಧ್ಯದ ಸಾಲನ್ನ ಕೇಳಿದ್ರಿ.

ಒಂದ್ರೀತಿ ವೈರಾಗ್ಯದ ಹಾಡಿದು ಯಾವ ಸಿನಿಮಾದು ಅಥವಾ ಹಾಡಿನ ಪ್ರಾರಂಭದ ಸಾಲು ಏನು ಅಂತ ಹೇಳಿ ಕೇಳಲಾಗಿತ್ತು. ನೇತ್ರ ಕೆಂಗೇರಿಯಿಂದ ಹೋಗು ಎನ್ನಲು ನೀ ಯಾರು, ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಹಾಡಿದು ಅಂತ ಮೊದಲ ಬಾರಿಗೆ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪಿ ಇಂದುಮತಿ ಯಲಹಂಕದಿಂದ ಸಹ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ ರೇಖಾ ಯಲಹಂಕದಿಂದ. ಶ್ರೀಕಂಠ ಶರ್ಮಾ ಮತ್ತು ಸೀಮಾ ಸರಸ್ವತಿಪುರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹೋಗು ಎನ್ನಲು ನೀ ಯಾರು, ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರ ಹಾಡು ಅಂತ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ನಂಜನಗೂಡಿನಿಂದ ಒಂದು ಸಂದೇಶ ಬಂದಿದೆ. ಜೀವನ ಜ್ಯೋತಿ ಅವರು ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲವರಂತೂ ಪ್ರೀತಿಸಿ ನೋಡು ಚಿತ್ರದ ಹಾಡೇ ಅಂತ ಕೇಳ್ತಿದ್ದೀರಾ, ಖಂಡಿತ ಅಲ್ಲ, ಈಗಾಗಲೇ ಗೊತ್ತಾಗಿದೆ ಅದು. ಅದೇ ಗೀತೆ ಪೂರ್ತಿಯಾಗಿ ಪ್ರಸಾರ ಆಗತ್ತೆ. ಅದಕ್ಕೂ ಮುನ್ನ ಯಾರೆಲ್ಲ ಸರಿಯಾಗಿ ಊಹೆ ಮಾಡಿದ್ದೀರಿ ಅಂತ ನೋಡೋದಾದರೆ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಇನ್ನು ನಾಗೇಂದ್ರ ವಿದ್ಯಾರಣ್ಯಪುರದಿಂದ ಸರಿಯಾಗಿ ಊಹೆ ಮಾಡಿದ್ದಾರೆ, ಜೊತೆಗೆ ರಾಘವೇಂದ್ರ ಶಿವಮೊಗ್ಗದಿಂದ, ವರಲಕ್ಷ್ಮಿ ಪೀಣ್ಯದಿಂದ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡು ಅಂತ ಹೇಳಿ, ಗೀತಾ ನಾಗಪ್ಪ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ತಾರೆ. ಧಾರವಾಡದಿಂದ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡಿದು ಅಂತ ಆನಂದ ಮಿರಜ್ಕರ್ ಹಿರೇಕೆರೂರಿಂದ ಸಂದೇಶ ಕಳಿಸಿದ್ದೀರಿ. ಹಾಗೆ ದಯವಿಟ್ಟು ಕೇಳಿದ್ರೆ ನಿಮ್ಮ ಸಂದೇಶ ಚಿಕ್ಕದಾಗಿ ಇರಲಿ, ಒಂದೇ ಸಾಲಲ್ಲಿ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ.

0: ಓಕೆ, ಇಷ್ಟು ಜನರ ಉತ್ತರ ಸರಿ ಇದೆ. ಹಾಗಾದ್ರೆ ಈಗ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹೋಗು ಎನ್ನಲು ನೀ ಯಾರು ಈ ಹಾಡು ಸಂಪೂರ್ಣವಾಗಿ ನಿಮಗಾಗಿ.
1: ಹೋಗು ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು.

ಯಾವ್ದಿದು ಹಾಡು? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಅಂತೂ ಕೇಳಿದ್ರಿ. ಸಾಧ್ಯ ಆದರೆ ಊಹೆ ಮಾಡಿ. ನಮ್ಮ ಸಂಖ್ಯೆ 9483091029 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಈಗ ಒಂದು ಹಾಡು ಪ್ರಸಾರ ಆಗ್ತಾ ಇದೆ, ಆಶಾ ಚಿತ್ರದ್ದು. ಈ ಹಾಡಿನ ನಂತರ ಈಗ ಕೇಳಿಸಿದಂತಹ ಹಾಡು ಸಂಪೂರ್ಣವಾಗಿ ಪ್ರಸಾರ ಆಗುತ್ತೆ.

ಈ ಒಂದು ಹಾಡು ಯಾವ ಚಿತ್ರದ್ದು ಅಥವಾ ಹಾಡಿನ ಪ್ರಾರಂಭದ ಸಾಲು ಯಾವುದು ಊಹೆ ಮಾಡಿ ಅಂತ ಕೇಳಲಾಗಿತ್ತು. ನೇತ್ರ ಕೆಂಗೇರಿಯಿಂದ ಕಾವೇರಿ ತೀರದ ಮೇಲೆ ಅನ್ನೋ ಹಾಡು ಅವಳ ನೆರಳು ಚಿತ್ರದ್ದು ಅಂತ ಹೇಳಿ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಾಲಾ ಮಾಚಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಅವಳ ನೆರಳು ಚಿತ್ರದ ಹಾಡು ಅಂತ ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸುಧಾ ಮಂಗಳ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಅವಳ ನೆರಳು ಚಿತ್ರದ ಹಾಡು ಅಂತ ಹೇಳಿ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ ಕವಿತಾ ಶ್ರೀನಿವಾಸ್ ವಯಸ್ಕಾಲು

ಅಂತಂದ. ಹಾಗೆ ನಾಗವೇಣಿ ಅವರು ಸಹ ಮೆಸೇಜ್ ಮಾಡಿದರೆ ಎಲ್ಲಿಂದ ಅಂತ ತಿಳಿಸಿಲ್ಲ. ದಾಸರಹಳ್ಳಿಯಿಂದ ಸಹ ಮೆಸೇಜ್ ಬಂದಿದೆ. ಟಿ ಬಿ ಚಂದ್ರಶೇಖರ್ ಕಾವೇರಿ ತೀರದ ಮೇಲೆ ಅಂತ ಹೇಳಿ ಸರಿಯಾಗಿ ಊಹೆ ಮಾಡಿ ಕಳಿಸಿದ್ದಾರೆ. ಇನ್ನು ಸುಬ್ರಹ್ಮಣ್ಯ ಜಯಂತ್ ಅವರು ಎರಡು ರೇಖೆಗಳು ಚಿತ್ರದ ಹಾಡ ಅಂತ ಹೇಳಿ ಊಹೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಇಷ್ಟು ಜನರು ಸರಿಯಾಗಿ ಊಹೆ ಮಾಡಿದ್ರು. ಹಾಗಾದ್ರೆ ಈಗ ಈ ಹಾಡನ್ನ ಸಂಪೂರ್ಣವಾಗಿ ಕೇಳಿ.

0: ಅಂದ್ರೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳಿದ್ರಿ. ಕೆಲವೊಂದು ಹಾಡಿನ ಮಧ್ಯದ ಸಾಲನ್ನ ಕೇಳಿಸಿ ಹಾಡಿನ ಪ್ರಾರಂಭದ ಸಾಲನ್ನ ಸಹ ನೀವು ತುಂಬಾ ಜಾಣ್ಮೆಯಿಂದ ಗುರುತಿಸಿದಿರಿ. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದೆ ವಿವಿಧ ಭಾರತಿ. ಇನ್ನು 11 ಗಂಟೆಗೆ ಸುದ್ದಿ ಮುಖ್ಯಾಂಶ ಇರುತ್ತೆ, ಆ ನಂತರ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು, ಆ ನಂತರ ಕಲಾಭಾರತಿ ಕಾರ್ಯಕ್ರಮ ನಿಮಗಾಗಿ ಕಾಯ್ತಾ ಇದೆ. ಇನ್ನು ಕಲಾಭಾರತಿ ಕಾರ್ಯಕ್ರಮ ಆಗಲಿ ಅಥವಾ ಬ್ಯಾಕ್ ಟು ಬ್ಯಾಕ್ ಚಿತ್ರಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಅಂತ ಆರ್ ಜೆ ವರುಣ್ ಅವರು ಆಲ್ರೆಡಿ ಸ್ಟುಡಿಯೋಗೆ ಎಂಟ್ರಿಯನ್ನ ತೆಗೆದುಕೊಂಡಿದ್ದು. ಆಯ್ತು ವರುಣ್,
1: ಹೇಳಿ ಮೇಡಮ್.
0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡ್ತಿರೋದು ಇವತ್ತು?
1: ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ನಮ್ಮ ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಇವರು. ಹಾಗೆ ಸಾಹಿತ್ಯ ಮಾತ್ರ ಅಲ್ಲ, ಸಿನಿಮಾ ಕ್ಷೇತ್ರದಲ್ಲಾಗಿರಬಹುದು, ಪ್ರಗತಿಪರ ಚಿಂತಕರಾಗಿಯೂ ಸಹ ಇವರು ಗುರುತಿಸಿಕೊಂಡಿದ್ದಾರೆ. ಇವತ್ತು ಅವರ ಪುಣ್ಯಸ್ಮರಣೆ. ಕೇಳುಗರೆ, ನಿಮಗೆ ಅವ್ರು ಯಾರು ಅಂತ ಈಗಾಗಲೇ ಗೊತ್ತಿರುತ್ತೆ. ಅವರ ಪುಣ್ಯಸ್ಮರಣೆ ಅಂತ ಸಹ ಹೇಳಿದೀನಿ, ಅದು ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಅಂತ ಸಹ ಹೇಳಿದೀನಿ.
0: ಈಗ ವರುಣ್ ಹೆಸರಂತೂ ಹೇಳಿಲ್ಲ.
1: ನಾನು ಹೇಳಲ್ಲ.
0: ಹಾಗಾದ್ರೆ ನಮ್ಮ ಕೇಳುಗರು ಯಾರು ಇರಬಹುದು ಕಲಾಭಾರತಿಯಲ್ಲಿ ಇವತ್ತು ಮಾತನಾಡ್ತಿರುವಂತಹ ವ್ಯಕ್ತಿ ಅಂತ ಅವ್ರು ಹಾಗೆ ಮನಸ್ಸಲ್ಲೇ ಆಲೋಚನೆ ಮಾಡಿಕೊಂಡು ಕಾರ್ಯಕ್ರಮ ಕೇಳೋದಕ್ಕೆ ಕಾಯ್ತಾ ಇರಲಿ ಅಂತ ಹೇಳೋಣ ಅಲ್ವಾ? ಓಕೆ, ಹಾಗಾದ್ರೆ 11 ಗಂಟೆಯಿಂದ ಕಾರ್ಯಕ್ರಮಕ್ಕೆ ಕಿವಿಯಾಗಿ ಅರುಣ್ ಅವರು ನಿಮ್ಮ ಜೊತೆ ಇರ್ತಾರೆ. ಇನ್ನು ನಾನು ಮನೆಗೆ ಹೋಗುವ ಸಮಯ ಬಂದ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವುದು ಒಂದು ಮೈಲಿಗಲ್ಲು. ಇದು ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಸಾರ್ವಜನಿಕ ನಂಬಿಕೆಯ ಸಂಕೇತವನ್ನು ತೋರುತ್ತದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶದಲ್ಲಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕಿಂಗ್ಸ್ ಕಾಲೇಜ್ ಲಂಡನ್ ಪ್ರೊಫೆಸರ್ ಅಮ್ಮರ್ ಅಲ್ ಚಲಾಬಿ ಅವರು ದ ಮಿಸ್ಟರಿ ಆಫ್ ALS ಕ್ಯಾನ್ ಇಟ್ ಬಿ ಸಾಲ್ವ್ಡ್ ವಿಷಯದ ಕುರಿತು 3ನೇ ಡಾಕ್ಟರ್ ಎಂ ಗೌರಿ ದೇವಿ ಸ್ಮಾರಕ ಉಪನ್ಯಾಸ ನೀಡಲಿದ್ದಾರೆ. ಈ ಕಾರ್ಯಕ್ರಮವು ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಸಮಕಾಲೀನ ಭಾರತದಲ್ಲಿ ಸಾಂವಿಧಾನಿಕ ಭದ್ರತೆಗಳು ಮತ್ತು ಸಾಮಾಜಿಕ ಪರಿವರ್ತನೆ ವಿಷಯದ ಕುರಿತು ವಿಚಾರ ಸಂಕಿರಣವನ್ನು ಇದೇ ಸೆಂಟ್ರಲ್ ಕಾಲೇಜು ಆವರಣದ ಜ್ಞಾನಜ್ಯೋತಿ ಸಭಾಂಗಣದ ಸೆಮಿನಾರ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಕಾಲಿವುಡ್ನ ಜನಪ್ರಿಯ ನಿರ್ದೇಶಕ, ನಿರ್ಮಾಪಕ ಮತ್ತು ನಟ ಭಾರತಿ ರಾಜಾ ಚೆನ್ನೈನ ಅವರ ನಿವಾಸದಲ್ಲಿ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಬಹಳ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. 6 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 ಫಿಲಂಫೇರ್ ಪ್ರಶಸ್ತಿಗಳು, 6 ತಮಿಳುನಾಡು ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದರು. ದಕ್ಷಿಣ ಫಿಲಿಪೈನ್ಸ್ನಾದ್ಯಂತ ನಿನ್ನೆ ಸಂಭವಿಸಿದ ಭೂಕಂಪದಿಂದ ಈವರೆಗೆ ಕನಿಷ್ಠ 37 ಮಂದಿ ಮೃತಪಟ್ಟಿದ್ದು ಸುಮಾರು 500 ಜನರು ಗಾಯಗೊಂಡಿದ್ದಾರೆ. 32,000 ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿದೆ ಎಂದು ವರದಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಜಾಕಿ ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನ.

ಇದೀಗ ನೀವು ಕೇಳಿದ ಗೀತೆ ಯಜಮಾನ ಚಿತ್ರದ್ದು. ಸೋನು ನಿಗಮ್ ಹಾಗೆ ಶ್ರೇಯ ಘೋಷಾಲ್ ಹಾಗೂ ಸಂಗಡಿಗರು ಈ ಧ್ವನಿಗೆ ಈ ಒಂದು ಗೀತೆಗೆ ಧ್ವನಿಯಾಗಿದ್ದರು. ಈ ಒಂದು ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.

ಈಗ ನೀವು ಕೇಳ್ತಿರುವಂತಹ ಗೀತೆ ಸಿದ್ಲಿಂಗು ಚಿತ್ರದ್ದು. ಅವಿನಾಶ್ ಚಿಬ್ಬಿ ಅವರ ಧ್ವನಿಯಾಗಿರುವಂತಹ ಈ ಗೀತೆಗೆ ಅರಸುವಂತಹ ಅವರ ಸಾಹಿತ್ಯ, ಅನೂಪ್ ಸಿಳಿನ್ ಅವರ ಸಂಗೀತವಿದೆ.

ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಭಾರತೀಯ ರಂಗಭೂಮಿ ಸಿನಿಮಾ ಮತ್ತು ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ನಮ್ಮನ್ನು ಅಗಲಿದ ದಿನ. ಇಂದು ಇಂದಿಗೆ ಅವರು ನಮ್ಮನ್ನು ಅಗಲಿ 9 ವರ್ಷಗಳು ಸಂದಿವೆ. ಆದರೆ ಅವರ ಆಲೋಚನೆಗಳು, ಅವರು ಸೃಷ್ಟಿಸಿದಂತಹ ಪಾತ್ರಗಳು ಇಂದಿಗೂ ಜೀವಂತ. 1938 May 19 ಮಹಾರಾಷ್ಟ್ರದ ಮತೇರಾದಲ್ಲಿ ಜನಿಸಿದಂತಹ ಕಾರ್ನಾಡ್ ಅವರ ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್ ಮತ್ತು ತಾಯಿ ಕೃಷ್ಣಬಾಯಿ. ತಾಯಿಯ ರಂಗಭೂಮಿಯ ಮೇಲಿನ ಪ್ರೀತಿ ಗಿರೀಶ್ ಕಾರ್ನಾಡ್ ಅವರಲ್ಲಿ ಕಲೆಯ ಬೀಜ ಬಿತ್ತಿತು ಎಂದರೆ ತಪ್ಪಾಗಲಾರದು. ಜಾಗತಿಕ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಆ ಮಹಾನ್ ಚೇತನಕ್ಕೆ ನಮ್ಮ ವಿವಿಧ ಭಾರತೀಯ ಭಾವಪೂರ್ಣ ನಮನ. ಈಗ ಕಿರುಣ ನಾಗಮಂಡಲ ಚಿತ್ರದ ಗೀತೆಯನ್ನ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ, ಗೋಪಾಲ್ ಯಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತವಿರುವಂತಹ ಗೀತೆಯನ್ನು

0: ಕೇಳುಗರೆ, ಗಿರೀಶ್ ಕಾರ್ನಾಡ್ ಅವರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಅವರ ಗಂಭೀರ ಸಾಹಿತ್ಯ. ಅವರು ಕೇವಲ ಕಥೆಗಾರರಲ್ಲ, ಇತಿಹಾಸ ಮತ್ತು ಪುರಾಣಗಳನ್ನು ಇಂದಿನ ಸಮಾಜಕ್ಕೆ ಕನ್ನಡಿ ಹಿಡಿಯುವಂತೆ ಮರುಸೃಷ್ಟಿಸಿದಂತಹ ಮಾಂತ್ರಿಕ. ಯಾಯಾತಿ, ತುಗಲಕ್, ಹಯವದನ, ನಾಗಮಂಡಲ ಮತ್ತು ತಲೆದಂಡದಂತಹ ನಾಟಕಗಳು ಕನ್ನಡ ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದವು. ಇದೇ ಕಾರಣಕ್ಕೆ ಅವರಿಗೆ ದೇಶದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಒಲೆಯಿತು. ಅವರ ಸಾಹಿತ್ಯದಲ್ಲಿನ ಹೆಣ್ಣಿನ ಸಂವೇದನೆ ಮತ್ತು ಪುರಾಣದ ಕಲ್ಪನೆ ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಈಗ ಕೇಳಿ ಆನಂದ ಬೆರವೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸುರತ್ ಅಶ್ವಿವಾಂತ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತ ಇರುವಂತಹ ಗೀತೆಯನ್ನು.
1: ಗಣತೊಂದಿ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕಲಾಭಾರತಿ ಕೇಳ್ತಾ ಇದ್ದೀರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಗಿರೀಶ್ ಕಾರ್ನಾಡ್ ಅವರು ನಮ್ಮನ್ನ ಅಗಲಿ 9 ವರ್ಷಗಳಾಗಿವೆ ಆ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಆತ್ಮೀಯ ಕೇಳುಗರೆ, ಗಿರೀಶ್ ಕಾರ್ನಾಡ್ ಅವರು ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಲಿಲ್ಲ. ಕ್ಯಾಮರಾ ಹಿಡಿದು ನಿರ್ದೇಶಕರಾಗಿಯೂ ಹೊಸ ಅಲೆಯನ್ನು ಸೃಷ್ಟಿಸಿದವರು. ಬಿ ವಿ ಕಾರಂತರ ಜೊತೆಗೂಡಿ ಅವರು ನಿರ್ದೇಶಿಸಿದಂತಹ ವಂಶವೃಕ್ಷ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಮುಡಿಯೇರಿತು. ಅಷ್ಟೇ ಅಲ್ಲದೆ ತಬ್ಬಲಿಯು ನೀನಾದೆ ಮಗನೇ, ಒಂದಾನೊಂದು ಕಾಲದಲ್ಲಿ ಮತ್ತು ಉತ್ಸವ್ ಹಿಂದಿ ಚಿತ್ರ ಅದು, ಈ ಚಿತ್ರಗಳ ಮೂಲಕವಾಗಿ ಭಾರತೀಯ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದರು ಕಾರ್ನಾಡರು. ಅನಂತರ ಸಮಾನಾಂತರ ಸಿನಿಮಾಗಳಿಗೆ ಅವರು ನೀಡಿದಂತಹ ಕೊಡುಗೆ ಎಕ್ಕೂ ಅನನ್ಯವಾದದ್ದು ಅಂದರೆ ತಪ್ಪಾಗಲಾರದು. ಈಗ ಕೇಳಿ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆಯನ್ನ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ಈ ಒಂದು ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬುವ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಗಿರೀಶ್ ಕಾರ್ನಾಡ್ ಅವರ ಸ್ಮರಣೆಯ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಹೌದು, ಗಿರೀಶ್ ಕಾರ್ನಾಡ್ ಅವರ ಗಂಭೀರ ಧ್ವನಿ, ಅವರ ಆಕರ್ಷಕ ವ್ಯಕ್ತಿತ್ವ ಯಾರನ್ನ ತಾನೇ ಸೆಳೆತಿರ್ಲಿಲ್ಲ ಅಲ್ವಾ? ಸತ್ಕಾರ ಚಿತ್ರದ ಪ್ರಾಣಿ ಆಚಾರ್ಯ ಪಾತ್ರದಿಂದ

ಕಲಾತ್ಮಕ ಚಿತ್ರ ನಾಡವರು. ಕಮರ್ಷಿಯಲ್ ಸಿನಿಮಾಗಳಲ್ಲೂ ಪೋಷಕ ಪಾತ್ರಗಳಿಗೆ ಅವರು ಹೊಸ ಘನತೆಯನ್ನ ತಂದುಕೊಟ್ಟು ಆಗಲಾರದು. ಈಗ ಅವರು ನಟಿಸಿರುವಂತಹ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರ ಅವರ ಧ್ವನಿಯಲ್ಲಿ ಸಂಸ್ಕೃತ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ.

0: ಪಿ ಸುಶೀಲ ಅವರ ಕಂಠದಲ್ಲಿ
1: ಕರ್ನಾಟಕಕ್ಕೆ ಸೀಮಿತವಾದವರಲ್ಲ. ಫಿಲಂ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮಾಡಿದವರು, ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಹಾಗೆ ಮುಡಿಗೇರಿವೆ. ನಿಷ್ಠೂರವಾದಿಯಾಗಿ, ಪ್ರಗತಿಪರ ಚಿಂತಕರಾಗಿ, ಸದಾ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುತ್ತಿರುವ ಮಹಾನ್ ಚೇತನ ದೈಹಿಕವಾಗಿ ಇಂದು ಅಗಲಿದ್ದರೂ ಸಹ ಅವರ ಕೃತಿಗಳು, ಸಿನಿಮಾಗಳು ಜಗತ್ತಿನಾದ್ಯಂತ ಸದಾ ಜೀವಂತವಾಗಿರುತ್ತವೆ. ಅನಂತ ಗಮನಗಳು. ಪ್ರಕಾಶ್ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಕೆ ಸಿ

ಆತ್ಮೀಯ ಕೇಳುಗರ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಿರೀಶ್ ಕಾರ್ನಾಡ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶಗಳನ್ನು ಕಳಿಸ್ತಿದ್ದಾರೆ. ನಮ್ಮ ಕೇಳುಗರು ಹೇಳ್ತಿದ್ದಾರೆ, ನಾವು ಸಹ ಗಿರೀಶ್ ಕಾರ್ನಾಡರ ಸಿನಿಮಾಗಳನ್ನು, ಸಾಹಿತ್ಯವನ್ನು ತುಂಬ ಓದ್ಕೊಂಡಿದ್ದೀವಿ, ಅವರ ಸಾಹಿತ್ಯ ಅಂದರೆ ನಮಗೆ ತುಂಬ ಇಷ್ಟ ಅಂತ ತಮ್ಮ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನು ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಸಮಯ ಆಗಿದೆ 11:59:45. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನಾವೀನ್ಯತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ಧಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ಧಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಕಿಯೋನಿಕ್ಸ್ ಘಟಕಕ್ಕೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಮೊದಲ ಹಂತದಲ್ಲಿ ಎಐ ಸಿದ್ಧ ವೈಯಕ್ತಿಕ ಕಂಪ್ಯೂಟರ್ಗಳನ್ನು ರಾಜ್ಯದ ಗ್ರಾಮೀಣ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಜನ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಸಾಮರ್ಥ್ಯ ಹಾಗೂ ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲ್ವೆ ವಿದ್ಯುದೀಕರಣ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಾಗುತ್ತಿದೆ. 162,57,00,000 ರೂಪಾಯಿ ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಯಣ ನವ ಭಾರತದ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ. ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ, ರಂಗಕರ್ಮಿ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಸ್ ಪಾಟೀಲ್.
1: ಕರಾವಳಿ ಜಿಲ್ಲೆಗಳಲ್ಲಿ June 9-13 ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ June 11 ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, June 11 ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, June 9-11

0: ಯೆಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
1: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೀಂದ್ರನಾಥ್ ಸೂಗೂರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ವಿವಿಧೆಡೆ ಪೂರೈಕೆಯಾಗುವ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲಿಸಿ ವರದಿ ನೀಡಬೇಕು, ನವೀಕೃತ ಕೆರೆಗಳಿಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ 6 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಬೀಚ್ ಸ್ವಚ್ಛತಾ ಯಂತ್ರವನ್ನು ದುರಸ್ತಿಗೊಳಿಸಲಾಗಿದೆ. ಸಮುದ್ರ ಹಾಗೂ ನದಿ ಪಾತ್ರಗಳಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಕಡಲ ತೀರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಈ ತಿಂಗಳ 21ರಂದು ಆಯೋಜಿತವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27ರಿಂದ ಜುಲೈ 12ರವರೆಗೆ ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ಧತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾವಿ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ. ಇಂದಿನ ತಲೆಮಾರಿಗೆ ಪರಿಚಯವೇ ಇಲ್ಲದಷ್ಟು ನೇಪಥ್ಯಕ್ಕೆ ಸರಿದಿರುವ ಕಾವಿ ಕಲೆಗೆ ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾವಿ ಕಲೆ ಕುರಿತ ಸಂಶೋಧನೆಯನ್ನೂ ನಡೆಸ್ತಾ ಇರುವಂತಹ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ
2: ಮೇಡಮ್. ಈಗ ಕಾವಿ ಕಲೆ ಅಂದ್ರೆ ಏನು, ಅದು ಹೇಗೆ ಬೆಳೆದು ಬಂತು, ಅದರ ಇತಿಹಾಸವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ.
4: ಕಾವ್ ಅಂತ ಹೇಳಿದ್ರೆ ಕೆಂಪು, ಕೆಂಪು ಮಣ್ಣು ಹಾಗೂ ಸುಣ್ಣವನ್ನು ಬಳಸ್ಕೊಂಡು ಗೀರಿ ರಚದ ಭಿತ್ತಿ ಚಿತ್ರಗಳೇ ಕಾವಿ ಕಲೆ. ಇದರ ಇತಿಹಾಸ ಬಹಳ ಪುರಾತನವಾದದ್ದು. ಗೋವಾದಿಂದ ಪ್ರಾರಂಭವಾದ ಈ ಕಲೆಯು ಪ್ರಮುಖವಾಗಿ ಸಾರಸ್ವತ್ ಸಮುದಾಯದವರ ಪ್ರತಿಯೊಂದು ದೇವಸ್ಥಾನದ ಗೋಡೆಯ ಮೇಲೆ, ಮನೆ ಮಠದ ಗೋಡೆಯ ಮೇಲೆ 16ನೇ ಶತಮಾನದಲ್ಲಿ ನೋಡಲಿಕ್ಕೆ ಸಿಕ್ತಿತ್ತು. ಆದರೆ ಪೋರ್ಚುಗಲ್ ಆಕ್ರಮಣದ ನಂತರ ರಿಲಿಜಿಯಸ್ ಕನ್ವರ್ಷನ್ಗೆ ಯಾರು ಇಷ್ಟಪಡಲಿಲ್ಲ. ಆವಾಗ ಈ ಸಾರಸ್ವತ್ ಸಮುದಾಯದವರು ಬೇರೆ ಬೇರೆ ಕಡೆ ವಲಸೆ ಹೋದರು. ಎಲ್ಲೆಲ್ಲಿ ನೆಲೆಸಿದರೋ ಅಲ್ಲಿ ಅವರು ಅವರ ದೇವಸ್ಥಾನವನ್ನು ಕಟ್ಟಿ ಕಾವಿ ಕಲೆ ಮಾಡಿಸಿದ್ರು. ಸೊ ಈ ನಿಟ್ಟಿನಲ್ಲಿ ಕಾವಿ ಕಲೆ ಉಳಿಸುವಲ್ಲಿ ಬೆಳೆಸುವಲ್ಲಿ ಸಾರಸ್ವತ್ ಸಮುದಾಯದ್ದು ಪಾತ್ರ ಬಹಳ ಪ್ರಮುಖವಾದದಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀತಿ ನಾವು ಕಾವಿ ಕಲೆ ಗೋವಾದಿಂದ ಹಿಡಿದು ಸಾಧಾರಣ ನಿಮ್ಮ ಮಂಗಳೂರು ಕೇರಳ ಸೈಡ್ ತನಕಂಗೆ ನೋಡ್ಲಿಕ್ಕೆ ಸಿಗ್ತದೆ
2: ಕಾವಿ ಕಲೆ.
4: ಹೌದು, ಇದು ಇದರ ಇತಿಹಾಸ.
2: ಹಿಂದಿನ ಕಾಲದಲ್ಲಿ ಅದು ಕೂಡ ನಮ್ಮ ಈ ಹಂಚಿನ ಮನೆಯು ಮುಳಿಹುಲ್ಲಿನ ಮನೆಗಳಲ್ಲೂ ಆ ಗೋಡೆಯಲ್ಲಿ ಕೆಳಗೆ ಮಾಡಿರ್ತಾರೆ ಅದನ್ನು. ಅಂದ್ರೆ ಅದರ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಈ ವರ್ಲಿ ಆರ್ಟ್ ತರನೇ ಕಾಣುವಂತಹ ಈ ಕಲೆ ನಿಜವಾಗಿ ಕೂಡ ಅದು ವರ್ಲಿ ಆರ್ಟ್ ಏನು?
4: ಇಲ್ಲ, ವರ್ಲಿ ಆರ್ಟ್ ಟೋಟಲಿ ಡಿಫ್ರೆಂಟ್ ಆರ್ಟ್. ಅದರಲ್ಲಿ ನಿಮ್ಗೆ ಎಲ್ಲ ಜಾಮೆಟ್ರಿಕಲ್ ಡಿಸೈನ್ಸ್ ಸಿಗತ್ತೆ. ಅದು ಕೂಡ ನೈಸರ್ಗಿಕವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡೇ ಮಾಡಿರುವಂಥದ್ದು. ಆದರೆ ಕಾವಿ ಕಲೆಯದು ವಿಶೇಷತೆ ಏನಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಕಾವಿ ಕಲೆಯನ್ನು ರಚಿಸುವ ವಿಧಾನ ಉಂಟಲ್ಲ, ಅದು ತೀರಾ ವಿಭಿನ್ನವಾದದ್ದು. ಆದ್ರಿಂದ ಇದು ಕಾವಿ ಕಲೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅದನ್ನು ಮಾಡುವವರೇ ಇಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ. ಈಗ ಕ್ಯಾನ್ವಾಸ್ ಮೇಲೆ ಇನಾಮಲ್ ಪೇಂಟ್ ಹಿಡಿದು ಗೋಡೆ ಮೇಲೆ ಎಲ್ಲ ಮಾಡುವವರು

0: ನಿಮಗೆ ಈಗ ಬಹಳಷ್ಟು ಜನ ಸಿಗ್ತಾರೆ, ಯಾಕೆಂದ್ರೆ ಕಾವಿ ಕಲೆಯದು ಪುನರುತ್ಥಾನ ಆಗಿದೆ. ಈಗ ಈಗ ಸಾಧಾರಣ ಎಲ್ಲ ಕಡೆ ಕಾವಿ ಕಲೆ ಅಂತ ಕೇಳಿದವರು ಇದ್ದಾರೆ, ಮಾಡುವವರು ಇದ್ದಾರೆ. ಆದ್ರೆ ನಮ್ಗೆ ಒರಿಜಿನಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಿದ್ರು ನೋಡಿ ಗೋಡೆ ಮೇಲೆ, ಆ ರೀತಿ ಮಾಡುವವರು ಈಗ ಸಿಗ್ತಾ ಇಲ್ಲ ನಮ್ಗೆ.
1: ಪುರಾತನ
0: ಶೈಲಿಯಲ್ಲಿ
1: ಅಂದ್ರೆ ಅದಕ್ಕೆ ಈಗ ಆಧುನಿಕ,
0: ಈಗ ಅದನ್ನು ಉಳಿಸ್ಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಅಳಿವಿನಂಚಿನಲ್ಲಿರುವಾಗ ಕಾವಿ ಕಲೆ ಹೆಸರು ಕೇಳದೇ ಇರುವಾಗ ನಾವು ಹೊಸ ಮೀಡಿಯಮ್ಸ್ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಇದರ ಅರಿವು ಹಾಗೂ ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ ನಿಜ. ಆದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವವರು ಇದ್ದಾರೋ ಏನೋ, ಆದ್ರೆ ಇಷ್ಟರ ತನಕ ನಮ್ಗೆ ಸಿಗ್ಲಿಲ್ಲ. ಕೆಲವು ರೆಕಾರ್ಡ್ಸ್ ಪ್ರಕಾರ 70 ಇಯರ್ಸ್ ಬ್ಯಾಕ್ ಅಂತ ಜನರು ಆ ಜನರನ್ನ ಆಗಿ ಹೋಗಿದೆ ಅಂತ ಹೇಳ್ತಾರೆ.
1: ಸಾಮಾನ್ಯವಾಗಿ ನೀವು ಹೇಳಿದ್ರಿ ಗೋವಾದಿಂದ ಸಾಧಾರಣ ಕೇರಳದ ಮಧ್ಯಭಾಗದವರೆಗೆ ಈ ಕಾವಿ ಕಲೆ ಹಬ್ಬಿಕೊಂಡಿದೆ ಅಂತೇಳಿ. ಈಗ ಅದು ಹೊಸ ಮನೆಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೋ ಅಥವಾ ದೇವಾಲಯಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೋ ಅಥವಾ ಏನು ಈ ಬಗ್ಗೆ ಹೇಳಿ.
0: ಈಗ ಇದ್ರದ್ದು ಜಾಗೃತಿ ಮುಗಿದ ನಂತರ ತುಂಬಾ ಜನ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನದ ಗೋಡೆ ಮೇಲೆ ಆಕ್ರಿಲಿಕ್ ಪೇಂಟ್, ಇನಾಮೆಲ್ ಪೇಂಟ್ ಎಲ್ಲ ಯೂಸ್ ಮಾಡಿಸಿ ಕಲಾವಿದರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಮನೆಯಲ್ಲಿಯೂ ಮಠಗಳಲ್ಲಿಯೂ ಆಸಕ್ತಿ ತೋರಿಸಿ ಜನರು ಈಗ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ಲಸ್ ಕ್ಯಾನ್ವಸಿನ ಮೇಲೆ ನಾವೇನ್ ಮಾಡ್ತೇವೆ ಅದನ್ನು ಕೂಡ ಬಹಳ ಆಸ್ತಿಯಿಂದ ಕೊಂಡ್ಕೊಳ್ತಾ ಇದ್ದಾರೆ.
1: ಈಗ ಈ ಕಲೆಗೆ ನಿಮ್ಮ ಪ್ರವೇಶ ಹೇಗಾಯ್ತು?
0: ಸದಾ 2007 ನಾನು ಕುಮಟಾ ದೇವಸ್ಥಾನಕ್ಕೆ ಹೋಗಿದ್ದೆ, ಶ್ರೀ ಮಹಾಲಸ ನಾರಾಯಣಿ ಟೆಂಪಲ್. ಅಲ್ಲಿ ಎಲ್ಲಾ ಗೋಡೆಗಳ ಮೇಲೆ ಈ ಭಿತ್ತಿ ಚಿತ್ರಗಳನ್ನು ಇವಾಗೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ, ಮತ್ತೆ ಹೊನ್ನಾವರದ ರಾಮ ಮಂದಿರದಲ್ಲಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಕುಮಟಾ ದೇವಸ್ಥಾನದಲ್ಲಿ ನಾನು ಏನ್ ನೋಡಿದೆ ಅದು ನನ್ನನ್ನು ತುಂಬಾ ಆಕರ್ಷಿಸಿತು. ಸೊ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಷ್ಟರ ತನಕ ಎಲ್ಲ ಬೇರೆ ಬೇರೆ ರೀತಿಯ ಕಲೆಗಳನ್ನು ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ಮಾಧ್ಯಮದಲ್ಲಿ ಕೂಡ ಪೇಂಟಿಂಗ್ಸ್ ಮಾಡ್ತಾ ಇದ್ದೆ. ಆದ್ರೆ ಒಂದು ನಿರ್ದಿಷ್ಟ ಗುರಿ ಅಂತ ಇರಲಿಲ್ಲ ನನ್ನ ಕಲಾ ಜೀವನಕ್ಕೆ. ಸೊ ಅಲ್ಲಿ ಹೋದ ನಂತರ ನನ್ನ ಈ ಕಲಾ ಜೀವನಕ್ಕೆ ಒಂದು ಗುರಿ ಸಿಕ್ತು. ಮೊದಲನೇದೇನಂತ ಹೇಳಿದ್ರೆ ನಮ್ಮ ಹಿರಿಯರು ಮಾಡಿದಂತಹ ಆ ಕಲೆ ನಿಜವಾಗ್ಲೂ ನೋಡ್ಲೇಬೇಕಾದದ್ದು, ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ.
1: ಹೌದು ಹೌದು
0: ಅಲ್ವಾ. ಸೊ ಎರಡನೇದು ಅದು ಸಾರಸ್ವತ್ ಸಮುದಾಯದವರು ಉಳಿಸಿ ಬೆಳೆಸಿ ಇಲ್ಲಿ ತನಕ ತಂದವರು. ನಾನು ಸಾರಸ್ವತ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೇನೆ. ಸೊ ಆವಾಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂತು, ಯಾವಾಗ್ಲೂ ನಾವು ಕಲೆಯನ್ನು ಉಳಿಸುವ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸಬೇಕು? ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನಾನು ಯಾಕೆ ಇಡಬಾರ್ದು ಅಂತ ಆ ಪ್ರಶ್ನೆ ಒಂದು ನನ್ನ ಮನಸ್ಸಿನಲ್ಲಿ ಬಂತು. ಮತ್ತೆ ಆ ಕಲೆಯಲ್ಲಿ ಇರುವ ರೇಖಾಲಾಲಿತ್ಯ ನನ್ನನ್ನು ತುಂಬಾ ಆಕರ್ಷಿಸಿತು. ದ ಕ್ರಿಯೇಟಿವಿಟಿ, ಅವರು ಸಿಲೆಕ್ಟ್ ಮಾಡಿದಂತಹ ವಿಷಯಗಳು, ನಮ್ಮ ಶಿವಪುರಾಣ, ವಿಷ್ಣು ಪುರಾಣ, ದೇವಿ ಪುರಾಣ, ಭಾಗವತ್ ಪುರಾಣ, ಇಂಥ ಪುರಾಣಗಳಿಂದ ಕಥೆಗಳನ್ನು ಆಯ್ದು ಚಿತ್ರರಚನೆ ಮಾಡಿದ್ದರು. ಅದು ಎಷ್ಟು ಸುಂದರವಾಗಿತ್ತಂತ ಹೇಳಿದ್ರೆ ನನಗೆ ಇವತ್ತಿಗೂ ಅದು ನೋಡಿದಷ್ಟು ಸಾಲುದಿಲ್ಲ. ಅದರಿಂದ ಅದು ನನ್ನ ಟರ್ನಿಂಗ್ ಪಾಯಿಂಟ್ ಕಲಾ ಜೀವನದಲ್ಲಿ. ಸೊ ಆ ದಿನ ನಾನು ನಿಶ್ಚಯಿಸಿದೆ ಇನ್ನು ಮಾಡುವುದಾದ್ರೆ ಕಾವಿ ಕಲೆ, ಮತ್ತೆ ಅದನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಒಂದು ಎಷ್ಟು ನಾನು ಟೈಮ್ ಈ ಕಲಾ ಜೀವನದಲ್ಲಿ ಇದ್ದೇನೆ ಅದು ಕೇವಲ ಕಾವಿ ಕಲೆಗೆ ಮೀಸಲಾಗಿ ಇಡುತ್ತೇನೆ ಅಂತ.
1: ಇದೇನಾದ್ರೆ ನೀವು ಬೇರೆ ಯಾವುದೇ ಡ್ರಾಯಿಂಗ್ ಗಳನ್ನ ಮಾಡ್ತಾ ಇಲ್ಲ,
0: ಆರ್ಡರ್ ಬಂದ್ರೆ ನಾನು ತೆಗೆದುಕೊಳ್ತೇನೆ ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನನ್ಗೋಸ್ಕರ ಅಂತ ಮಾಡ್ತಾ ಇಲ್ಲ, ನಂದು ಇಡೀ ಜೀವನ ಈಗ ಕೇವಲ ಕಾವಿ ಕಲೆಗೆ ಮಾತ್ರ ಮೀಸಲು.
1: ಅದನ್ನೀಗ ನೀವು ಎಲ್ಲೆಲ್ಲ ಕಾವಿ ಕಲೆಗಳನ್ನ ಮಾಡಿದ್ದೀರಿ ಮೇಡಮ್?
0: ಕಾವಿ ಕಲೆ ನಾನು ಗೋಡೆ ಮೇಲೆ ಮಾಡುವುದಿಲ್ಲ, ನಾನು ಕ್ಯಾನ್ವಸ್ಸಿನ ಮೇಲೆ ಮಾಡ್ತೇನೆ. ಅದಕ್ಕೂ ಕೆಲವು ಕಾರಣಗಳಿವೆ. ಮೊದಲನೇದು ನಾನು ಹೇಳಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿ ಕಲೆ ಮಾಡ್ತೇನಂತ ನಿಶ್ಚಯ ಮಾಡಿರುವಾಗ ನನಗೆ ಕಲಿಸುವವರು ಯಾರು ಸಿಗ್ಲಿಲ್ಲ ಒಂದು. ಎರಡನೇದು ನಾವು ಕಾವಿ ಕಲೆಯನ್ನು ಗೋಡೆಗಳ ಮೇಲೆ ಮಾಡಿದ್ರೆ ಎಷ್ಟು ಜನರು ನೋಡ್ತಾರೆ
1: ಹೌದು
0: ಅಲ್ವಾ. ಈಗ ಆ ಆರ್ಟ್ ಫಾರ್ಮಿನ ಬಗ್ಗೆ ನಿಮ್ಗೆ ಒಂದು ಅವೇರ್ನೆಸ್, ಅರಿವು ಅಥವಾ ಜಾಗೃತಿ ಮೂಡಿಸಬೇಕಾದ್ರೆ ನಾವು ಜನರನ್ನು ಅಲ್ಲಿ ಎಳೆದು ತಂದು ನಿಲ್ಲಿಸಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಉತ್ತಮವಾದ ದಾರಿ ನನ್ಗೆ ಏನಂತ ಅನಿಸ್ತಂತ ಹೇಳಿದ್ರೆ ಕ್ಯಾನ್ವಸ್ ಮೇಲೆ ಮಾಡಿ ಬೇರೆ ಬೇರೆ ಕಡೆ ಕಲಾ ಪ್ರದರ್ಶನವನ್ನು ಮಾಡುದು, ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಎಲ್ಲೆಲ್ಲಿ ನನ್ಗೆ ಕೇಳಿಕೊಂಡು ಬರ್ತಾರೆ ಅಲ್ಲಿ ಕಾವಿಕ ಕಾರ್ಯಾಗಾರ

0: ಮಾಡಿ ಅದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು. ಸೊ ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿಕೊಂಡು ಹೋದೆ. ಸೊ ನಾನು ಗೋಡೆ ಮೇಲೆ ಮಾಡದಿದ್ದಕ್ಕೂ ಇದುವೇ ಕಾರಣ. ಯಾಕೆಂದ್ರೆ ಕೆಲವು ಸತಿ ಜನರು ಬರದಿದ್ದಾಗ ನಾವು ಜನರ ಹತ್ರ ಹೋಗಿ ಈ ಕಲೆಯ ಬಗ್ಗೆ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅದು ಕೂಡ ಒಂದು ಕಲೆಯನ್ನು ಉಳಿಸುವ ದಾರಿ.
1: ಆ ರೀತಿಯಾಗಿ ಹೌದು ಕಲೆಯನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಈಗ ಆಗ್ಲೇ ಹೇಳಿದ ಹಾಗೆ ನೀವು ಸಾಂಪ್ರದಾಯಿಕ ಶೈಲಿ ಅಂತ ಹೇಳಿ, ಈಗ ಕಾವ್ಯ ಕಲೆಯನ್ನ ಮಾಡುವಾಗ ಅಂದ್ರೆ ಈಗಿನ ದಿನಗಳಲ್ಲಿ ಗೋಡೆಗಳಲ್ಲಿ ಈ ಸುಣ್ಣವನ್ನು ಬಳಸಿ ಮಾಡ್ತಾರ ಹೇಗೆ?
0: ಈಗ ಕೆಲವರು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲದಲ್ಲ, 2016 ಜನವರಿಯಲ್ಲಿ ನನ್ನ ಸೀನಿಯರ್ ಫೆಲೋಶಿಪ್ ಪ್ರಾಜೆಕ್ಟಿನ ಭಾಗವಾಗಿ ಸುಳ್ಯದಲ್ಲಿ ಪ್ರೊಫೆಸರ್ ಎಸ್ ಎ ಕೃಷ್ಣ ಅವರು ನಿರ್ದೇಶಕರು, ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿದ್ದು ಅವರ ನೇತೃತ್ವದಲ್ಲಿ ಮತ್ತು ಶ್ರೀ ರಾಘವೇಂದ್ರ ಅಮೀನ್ ಅಂತ ಆರ್ಟಿಸ್ಟ್ ಅವರ ಸಹಾಯದಿಂದ ನಾವು ಸುಳ್ಯದಲ್ಲಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡುವ ಕಾರ್ಯಾಗಾರ ಹಾಕಿಕೊಂಡೆವು. ಸುಳ್ಯದಲ್ಲಿ ಶ್ರೀಮತಿ ಜಯಮ್ಮ ಚೆಟ್ಟಿಮಾಡ ಅವರ ತೋಟದಲ್ಲಿ ಈರಿ ಗೋಡೆಯನ್ನು ಕಟ್ಟಿಸಿ ನೈಸರ್ಗಿಕವಾಗಿ ಅಂದರೆ ಸಿಂಪುಗಳನ್ನು ಸುಟ್ಟು ಸುಣ್ಣವನ್ನು ಪಡೆದು ಕಾವಿ ಬಣ್ಣವನ್ನು ಕಾವಿ ಮಣ್ಣನ್ನು ಪ್ರಯೋಗಿಸಿ ನಾವು ಕಾವಿ ಚಿತ್ರಕಲೆಯನ್ನು ಮಾಡಿದೆವು. ಸೊ ಆವಾಗ ನಮಗೆ ಸುಳ್ಯ, ಮಂಗಳೂರು, ಉಡುಪಿಯಿಂದ ಅನೇಕ ಕಲಾವಿದರು, ಕಲಾಭಿಮಾನಿಗಳು, ಕಲೆಯಲ್ಲಿ ಆಸಕ್ತಿ ಉಳ್ಳವರು ಮತ್ತು ಈರಿ ಕಲಿಬೇಕು ಅಂತ ಯಾರಿಗೆಲ್ಲ ಮನಸ್ಸಿತ್ತು ಅವರೆಲ್ಲ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದನ್ನು ಕಲಿತು ಅಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕ ರೀತಿ,
1: ಸಾಂಪ್ರದಾಯಿಕ ಶೈಲಿಯಲ್ಲಿ.
0: ಸಾಂಪ್ರದಾಯಿಕ ರೀತಿ ಆದರೆ ಮುಂಚೆ ಕಡಲ ತೀರದಲ್ಲಿ ಹೇರಳವಾಗಿ ಸಿಂಪುಗಳು ಸಿಗ್ತವೆ, ಅವುಗಳನ್ನು ಸುಟ್ಟು ಬಿಳಿ ಸುಣ್ಣ ಪಡಿದ್ರು. ಈ ಸುಣ್ಣಕ್ಕೆ ಹುಳಿಯಾದ ಬೆಲ್ಲ ಮತ್ತೆ ಬೇರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಹಾಕಿ 2 ವಾರ ಕೊಳೆ ಹಾಕ್ತಿದ್ರು. 2 ವಾರದ ನಂತರ ಒನಕೆಯಿಂದ ಇದನ್ನು ಸರಿಯಾಗಿ ಕುಟ್ಟಿ ಒಂದು ಹದವಾದ ಮಿಶ್ರಣವನ್ನು ತಯಾರು ಮಾಡ್ತಿದ್ರು. ಈ ಮಿಶ್ರಣವನ್ನು ನಿಮಗೆ ಯಾವ ಗೋಡೆ ಮೇಲೆ ಕಾವಿಕಲೆ ಮಾಡಲಿದೆ ಅದರ ಮೇಲೆ ಏಕಪ್ರಕಾರವಾಗಿ ಹಲವು ಬಾರಿ ಲೇಪಿಸ್ತಿದ್ರು. ಅಂದರೆ 2 ಲೇಯರ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಒಣಗಲಿಕ್ಕೆ. ಈ ರೀತಿ ತಯಾರಾದ ನಂತರ ಇದೇ ಮಿಶ್ರಣಕ್ಕೆ ಅವರು ಕಾವಿ ಮಣ್ಣನ್ನು ಬೆರೆಸಿ ಪುನಃ ಅದರ ಮೇಲೆ ಏಕಪ್ರಕಾರವಾಗಿ ಹಾಕ್ತಿದ್ರು. ಮತ್ತೆ ಮೊನಚಾದ ಒಂದು ವಸ್ತುವಿನಿಂದ ಚಿತ್ರಗಳನ್ನು ಬಿಡಿಸ್ತಿದ್ರು. ಆವಾಗ ಎಲ್ಲೆಲ್ಲಿ ಗೀರ್ತಾರೋ ಅಲ್ಲಿ ಮೇಲಿಂದ ಕಾವಿ ಬಣ್ಣ ಹೋಗಿ ಅಡಿಯಿಂದ ಬಿಳಿ ರೇಖೆಗಳಿಂದ ಚಿತ್ರಗಳು ಮೂಡಿ ಬರ್ತಿದ್ವು. ಆದ್ರಿಂದ ಇದು ಕಾವ್ಯ ಕಲೆಯದು ವಿಶೇಷತೆ. ಮತ್ತೆ ಒಂದು ದಿನ ಬಿಟ್ಟು ಪ್ರತಿ 4 ಗಂಟೆಗೊಮ್ಮೆ ನೀರನ್ನು ಸಿಂಪಡಿಸ್ತಿದ್ರು 1 ವಾರದ ತನಕ. ಈಗ ನಾವು ಕ್ಯೂರಿಂಗ್ ಅಂತ ಹೇಳೋದಿಲ್ವ, ಆ ರೀತಿಯಲ್ಲಿ ಆ ರೀತಿ ಮಾಡಿದರೆ ಇದು ಯಾವ ಮಳೆಗೂ ಯಾವ ಕ್ಲೈಮೇಟಿಗೂ ಕಾವ್ಯ ಕಲೆ ಹಾಳಾಗುವುದಿಲ್ಲ, ಉಳಿತದೆ ಅಂತ. ಸೊ ನಾವು ಈಗ ಈಗ ಸಹ ಒಂದು 400-500 ವರ್ಷದ ಹಿಂದೆ ಮಾಡಿದ ಕಾವ್ಯ ಕಲೆ ನೀವು ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ.
1: ಹಾಗೆ ಅದು ದೇವಸ್ಥಾನ ಉಳ್ಕೊಂಡಿರುವಂತದ್ದೀಗ.
0: ಹೌದು, ಸಾಂಪ್ರದಾಯಿಕ ಅಂತ ಹೇಳುವಾಗ ಮುಂದೆ ಹೇಗೆ ಮಾಡ್ತಿದ್ರು ಅದೇ ರೀತಿಯಲ್ಲಿ ಆಗ್ಬೇಕು. ಒಂದು ಚೂರು ನಾವು ಚೇಂಜಸ್ ಮಾಡಿದ ಕೂಡ ಅದು ಸಾಂಪ್ರದಾಯಿಕ ರೀತಿಗೆ ಬರ್ತದೋ ಇಲ್ವೋ ಅಂತ ಅದು ಜನರಿಗೆ ಬಿಟ್ಟದು, ಆಲೋಚನೆ ಮಾಡುದು.
1: ಅದೇ ಹಿಂದಿನ ಕಾಲದಲ್ಲಿ ಗೋಡೆಗೆ ಸಗಣಿ ಸಾರಿಸಿ ಅದರ ಮೇಲೆ ಅದು ಆ ಕಲೆಯನ್ನ ಬಿಡಿಸುವಂತದ್ದಿದೆಯಲ್ಲ, ಅದು ನೋಡುವುದಕ್ಕೂ ಕೂಡ ಬಹಳ ಒಂದು ಅದ್ಭುತವಾಗಿತ್ತು.
0: ಹೌದು.
1: ಈಗ ಮೇಡಮ್, ನೀವು ಆರಂಭದಲ್ಲಿ ಮಾಡಿದಂತಹ ಆ ಕಲೆಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ನಿಮಗೆ?
0: ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಮನಸ್ಸಿನಲ್ಲಿ ಒಂದು ಅಳುಕಿರ್ತದೆ.
1: ಹೌದು, ಭಯ
0: ಅಂದ್ರೆ ಇದನ್ನು ನಾನು ಉಳಿಸ್ಲಿಕ್ಕಾಗ್ತದ, ಬೆಳೆಸ್ಲಿಕ್ಕಾಗ್ತದ, ಜನರಿಗೆ ಅದು ಇಷ್ಟ ಆಗ್ತದ ಇಲ್ವಾ ಅಂತ ಆ ಒಂದು ಅಳುಕಿರ್ತದೆ. ಯಾಕೆಂದ್ರೆ ನಾನು ಏನು ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ನಾನು ಈ ಶೈಲಿಯನ್ನು ಹಿಡಿದವಳು. ಎಕ್ಸಿಬಿಷನ್ ನಾನು ಒಂದು ಕಡೆಯಲ್ಲಿ ಮಾಡ್ತೇನೆ, ಇನಾಗ್ರೇಷನ್ಗೆ ಬಂದವರಿಗೆ ಇಷ್ಟ ಆದವರು ಮತ್ತೆ ಬಾಯಿಂದ ಬಾಯಿಗೆ ಆ ಮಾತು ಹೋಗ್ತದೆ, ಚಿತ್ರಗಳು ಒಳ್ಳೆದಿವೆ ನೋಡಲೇಬೇಕಾದದ್ದು ಅಂತ. ಆದರೆ ಅದಕ್ಕಿಂತ ಮುಂಚೆ ಆಗುವಂತಹ ಪಬ್ಲಿಸಿಟಿ ಉಂಟಲ್ಲ, ಅದು ಮೀಡಿಯಾದವರದ್ದು. ನನಗೆ ಮೀಡಿಯಾದವರದ್ದು ಒಳ್ಳೆ ಸಹಕಾರ ಸಿಕ್ಕಿತ್ತು. ಒಳ್ಳೆ ನನಗೆ ಅಂತ ಹೇಳುವುದಿಲ್ಲ, ಕಾವ್ಯ ಕಲೆಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿತ್ತು. ಯಾಕೆಂದರೆ ಕಾವ್ಯ ಕಲೆ ನಾನು ಹೊಸತಾಗಿ ಮಾಡಿದ್ದಲ್ಲ, ನಾನು ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದು ಮರ್ತೋಗಿದೆ ಪರಿಚಯ ಮಾಡಿಕೊಡುದು ಮರಿಬಾರ್ದು ಅಂತ. ಸೊ ಮತ್ತೆ ಎಕ್ಸಿಬಿಷನ್ಗೆ ಬಂದವರು ಅಂದ್ರೆ ತುಂಬಾ ಹಿರಿಯರು. ಆವಾಗ ಅವರು ಹೇಳಿದ್ರು, ನಾವು ಇದು ನಮ್ಮ ದೇವಸ್ಥಾನದಲ್ಲಿ ನೋಡಿದ್ದೇವೆ,

0: ಅಂದ್ರೆ ಅವರಿಗೆ ಏನೋ ಒಂದ್ ನಮನೆ ಖುಷಿ, ಬಿಕಾಸ್ ದೇ ಕುಡ್ ರಿಲೇಟ್ ಟು ದ ಆರ್ಟ್. ಅಂದ್ರೆ ಅವರು ಅವರ ಯೂತ್ ನಲ್ಲೆಲ್ಲ ಈ ವರ್ಕ್ಸ್ ಅನ್ನೆಲ್ಲ ನೋಡಿದ್ದಾರೆ. ಮಕ್ಕಳಿಗೆ ಏನಾಯ್ತಂತ ಹೇಳಿದ್ರೆ ಬಾಕಿ ಎಲ್ಲ ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿತ್ತು, ಇದೊಂದು ಏನೋ ಹೊಸತ್ತು, ಅದು ಕಲಿಬೇಕಂತ ಒಂದು ತವಕ ಮಕ್ಕಳಲ್ಲಿ. ಅದಕ್ಕೆ ಸರಿಯಾಗಿ ಎಕ್ಸಿಬಿಷನ್ಗೆ ಬಂದ ಶಿಕ್ಷಕರು ಅಥವಾ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ನವರು ಫ್ಯಾಕಲ್ಟಿ ಅವರು ಯಾರು ಬಂದಿದ್ದಾರೆ ಅವರಿಗೂ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಯಿತು. ಸೊ ಅವರು ನನ್ನನ್ನು ಅಪ್ರೋಚ್ ಮಾಡಿದ್ರು. ಸೊ ನನಗೆ ಯಾರ್ಯಾರು ಅಪ್ರೋಚ್ ಮಾಡಿದ್ರು ಈ ವರ್ಕ್ಶಾಪ್ ಮಾಡಲಿಕ್ಕೆ, ನಾನು ಎಲ್ಲ ಕಡೆ ಒಪ್ಪಿಕೊಂಡೆ. ಆ ರೀತಿ ನನಗೆ ಒಂದು ಅಪರ್ಚುನಿಟಿ ಸಿಕ್ತು. ಬರೀ ಎಕ್ಸಿಬಿಷನ್ ಮಾಡಿ ಇದನ್ನು ರಿವೈವ್ ಮಾಡಿದ್ದಂತ ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಶಾಲೆ ಹೋಗಿ ಆ ಮಕ್ಕಳಿಗೆ ಹೇಳಿಕೊಡೋದು, ಅದರ ಬಗ್ಗೆ ಮಾತಾಡೋದು, ನಾನು ಮಾಡಿದ ವರ್ಕ್ಸ್ ತೋರಿಸೋದು. ಸೊ ಅದು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಸೊ ಇದೆಲ್ಲ ನನಗೆ ಪೂರ್ವವಾಗಿ ಕಾವ್ಯಕಲೆಯ ಪುನರುತ್ಥಾನಕ್ಕಾಗಿ ಇದೊಂದು ಒಳ್ಳೆ ಅವಕಾಶ ಸಿಕ್ತು.
1: ಹಾಗೆ ಹಾಗಾದ್ರೆ ನೀವೀಗ ಹಿಂದೆ ಇದ್ದಂತಹ ನಿಮ್ಮ ಈ ಆರ್ಟ್ ಫಾರ್ಮ್ಗಳನ್ನ ನೀವು ಹಾಗಾದ್ರೆ ಬಿಟ್ಟು ಬಿಟ್ರೆ? ಈಗ
0: ಸಂಪೂರ್ಣವಾಗಿ ಯಾವುದೇ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಇಂಥದೊಂದು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಮಾಡಿಕೊಡ್ತೇನೆ ಆರ್ಟ್ ವರ್ಕ್, ಇಲ್ಲ ಅಂತಲ್ಲ.
1: ಯಾವ್ದೆಲ್ಲ ಮಾಡ್ತಾ ಇದ್ರೆ?
0: ನಾನು ಮುಂಚೆ ಆಯಿಲ್ ನಲ್ಲಿ ಮಾಡ್ತಿದ್ದೆ, ವಾಟರ್ ಕಲರ್ ಮಾಡ್ತಿದ್ದೆ, ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್ ವರ್ಕ್, ಎಲ್ಲ ವರ್ಕ್ಸ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಂದು ಆರ್ಟಿಗೆ ನಾನು ಯಾವ್ದು ಟೈಮ್ ಡಿವೋಟ್ ಮಾಡ್ತೇನೆ ಅದು 99% ಫುಲ್ ಕಾವ್ಯಕಲೆಗೆ.
1: ಈಗ ಸಾಮಾನ್ಯವಾಗಿ ಈ ಗೋಡೆಯಲ್ಲಿ ಬಿಡಿಸುವಂತಹ ಈ ಕಲೆ ಅಂದ್ರೆ ಒಂದು ರೀತಿಯಲ್ಲಿ ಇದು ಕಡಿಮೆ ಆಗ್ತಾ ಇರುವುದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳ್ತೀರಿ?
0: ಮೊದಲೇ ಹೇಳಿದಾಗೆ ಈಗ ಅದು ಪುನರುತ್ಥಾನದಲ್ಲಿದೆ. ಅಳಿವಿನಂಚಿನಲ್ಲಿರುವಾಗ ಅದರ ಹಲವು ಕಾರಣಗಳಿವೆ. ಏನಂತ ಹೇಳಿದ್ರೆ ಮೊದಲು ದೇವಸ್ಥಾನದ ಗೋಡೆಯ ಮೇಲೆ ಇರುವಂತಹ ಚಿತ್ರಗಳನ್ನು ಎಷ್ಟು ಮಂದಿ ನೋಡ್ತಾರೆ ಅಂತ. ಹೋಗ್ತೇವೆ, ದೇವರಿಗೆ ನಮಸ್ಕಾರ ಹಾಕ್ತೇವೆ, ನಮ್ಗೆ ಏನು ಬೇಕು ಅದನ್ನೆಲ್ಲ ಕೇಳ್ತೇವೆ, ವಾಪಸ್ ಬರ್ತೇವೆ ಅಲ್ವಾ. ಆದ್ರೆ ಅದು ಯಾಕೆ ಮಾಡಿದಾರಂತ ನಾವ್ ಯಾವತ್ತೂ ಒಂದು ದಿನ ಸಹ ಆಲೋಚನೆ ಮಾಡ್ಲಿಲ್ಲ. ಈಗ ಒಂದು ಮಗುವಿಗೆ ರಾಮಾಯಣದ ಕತೆ ಕೂತ್ಕೊಂಡು ಜಬರ್ದಸ್ತಿ ಹೇಳುವುದ್ರಲ್ಲಿ, ಮತ್ತೆ ಆ ದೇವಸ್ಥಾನದ ಸುತ್ತಲೂ ಹೋಗುವಾಗ ಆ ಚಿತ್ರಗಳ ಮೂಲಕ ನೀವು ಹೇಳಿಕೊಡುವಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ ಅಲ್ವಾ. ಸೊ ಒಂದು ಕಾರಣ ಅದು. ಮತ್ತೆ ಮೊದಲೇ ಹೇಳಿದ ಹಾಗೆ 16ನೇ ಶತಮಾನದಲ್ಲಿ ಸದಾ ಎಲ್ಲ ಕಡೆ ಈ ಕಾವ್ಯಕಲೆ ರಾರಾಜಿಸುತ್ತಿದ್ದವು ಅಲ್ವಾ. ತುಂಬಾ ಹೇರಳವಾಗಿರುವಾಗ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಯಾವ್ದಾದ್ರೂ ಹೊಸತ್ತು ಬಂದ ಕೂಡಲೇ ನಮ್ಮ ಗಮನ ಮತ್ತೆ ನಮ್ಗೆ ಕಲಿಯುವ ತವಕ ಅದರ ಬಗ್ಗೆ ಇರ್ತದೆ. ಇದನ್ನು ಉಳಿಸ್ಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇರುವುದಿಲ್ಲ. ಅದು ಎರಡನೇದು. ಮೂರಿದು, ಹೊಸ ಕಲೆಗಳಿಗೆ ಬೇಡಿಕೆ ಜಾಸ್ತಿ ಬರುವಾಗ ಈ ಕಲೆಗೆ ಬೇಡಿಕೆ ಕಮ್ಮಿ ಕಮ್ಮಿ ಆಗ್ತಾ ಬರುವಾಗ ಅದು ಅಲ್ಲಿಗೆ ನಿಂತು ಹೋಯಿತು.
1: ಹೌದು.
0: ಏನಾಗ್ತದಂತ ಹೇಳಿದ್ರೆ ಯಾವ ಕಲೆಯು ನನ್ನ ಹೊಟ್ಟೆ ತುಂಬುದಿಲ್ಲ, ಅದನ್ನು ಆ ವಿಷಯವನ್ನು ನಾನು ನನ್ನ ಮಕ್ಕಳಿಗೆ, ಅಂದ್ರೆ ಆ ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಇಲ್ದಿದ್ರೆ ಪೇರೆಂಟ್ಸ್ ಅವರಾಗಿ ಹೇಳಿಕೊಡ್ತಾರೆ
1: ಏನಾಗ್ಲಿಕ್ಕೆ
0: ಇಲ್ಲ ಅಂತ ಅಲ್ವಾ. ಅದು ಒಂದು ಕಾರಣ ಇರ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಯಾವಾಗ್ಲೂ ಓರಲ್ ಟ್ರೆಡಿಷನ್, ತಂದೆಯಿಂದ ಮಗನಿಗೆ ಮೊಮ್ಮಗನಿಗೆ ಬಾಯಿ ಮಾತಿನಲ್ಲಿ ಪಾಸ್ ಆಗುವಂತ ವಿಷಯಗಳು ಅಲ್ವಾ. ಸೊ ನಮ್ಗೆ ಎಲ್ಲಿ ಕೂಡ ಹೆಚ್ಚಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವ್ಯಕಲೆ ಹೇಗೆ ಮಾಡ್ತಿದ್ರು ಅಂತ ರಿಟರ್ನ್ ಡಾಕ್ಯುಮೆಂಟೇಶನ್ ನಮ್ಗೆ ಇಲ್ಲಿ ಸಿಗ್ಲಿಲ್ಲ. ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದೊಂದು ಆಧಾರ ಬೇಕು ಅಲ್ವಾ.
1: ಹೌದು.
0: ನಮ್ಗೆ ಲೇಟ್ ಕೃಷ್ಣಾನಂದ್ ಕಾಮತ್ ಅವರು ಬರೆದ ಬುಕ್, ಎರಡು ಬುಕ್ಸ್ ಉಂಟು, ಕೊಂಕ್ಣ್ಯಾಲಿ ಕಾಗಲ ಮತ್ತೆ ಕಾವಿಕಲೆ ಅಂತ. ಅದು ಎರಡು ಒಂದು ರೆಫರೆನ್ಸಿಗೆ ಬಿಟ್ರೆ ಬೇರೆ ಯಾವ ಬುಕ್ಗಳು ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಅದು ಒಂದು ರೀಸನ್. ಮತ್ತೆ ಇನ್ನೊಂದು, ದೇವಸ್ಥಾನದಲ್ಲಿ ಇದ್ದ ಆಡಳಿತ ವರ್ಗದವರು ಮತ್ತೆ ಆ ಊರಿನ ಜನರು ಅದನ್ನು ಉಳಿಸ್ಬೇಕಂತ ಅವರು ಮನಸ್ಸು ಮಾಡಬೇಕಿತ್ತು ಅಲ್ವಾ. ಅವರು ಮನಸ್ಸು ಮಾಡಿದ್ರೆ ಇದನ್ನು ಉಳಿಸುವ ಕಾರ್ಯ ಬಹಳ ಸುಲಭ ಆಗ್ತಿತ್ತು. ಇದೆಲ್ಲ ಹಲವಾರು ಕಾರಣಗಳು.
1: ಅಂದ್ರೆ ಒಂದು ರೀತಿಯಲ್ಲಿ ದೇವಸ್ಥಾನವನ್ನ ರೀಬಿಲ್ಟ್ ಮಾಡುವಾಗ ಇಂತಹಗಳು
0: ಜೀರ್ಣೋದ್ಧಾರ ಆಗುವಾಗ ಅದರ ಬಗ್ಗೆ ಅರಿವು ಜಾಗೃತಿ ಇಲ್ಲ ಅಂತ ಆದ್ರೆ ಎಲ್ಲ
1: ನೆಲ ಕಚ್ಚಿ ಹೋಗ್ತದೆ.
0: ಹೌದು.
1: ಈಗ ಈ ಕಾವ್ಯಕಲೆಯ ಬಗ್ಗೆ ನೀವು ಒಂದು ಸಂಶೋಧನೆಗೆ ಕೂಡ ಇಳಿದಿದ್ದೀರಿ, ಯಾವೆಲ್ಲ ಈ ಸಂಶೋಧನೆಯ ಫಲಿತಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್?
0: ಸಂಶೋಧನೆ ಇದರಲ್ಲಿ ನಮಗೆ ಫಸ್ಟ್ ಏನಂತ ಹೇಳಿದರೆ ಕಾವ್ಯಕಲೆ ಗೋವಾದಿಂದ ಹಿಡಿದು ಎಲ್ಲೆಲ್ಲಿ ಇದೆ ಅಂತ ಫಸ್ಟ್ ನಾವು ಅದನ್ನು ಹುಡುಕಬೇಕಾಗತ್ತೆ. ಮತ್ತೆ ಕೆಲವೆಲ್ಲ ಮೆಮೊರೈಸ್ಡ್ ಅಕೌಂಟ್ಸ್, ಈಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಳ್ಳೋದು, ಎಲ್ಲಿ ನೋಡ್ತೇವೆ ಅದನ್ನು ನಾವು ಚಿತ್ರೀಕರಿಸಿ ಅದನ್ನು ಡಾಕ್ಯುಮೆಂಟೇಶನ್ ಮಾಡೋದು, ಏನು ಉಳಿದಿದೆ ಅದರ

0: ಯಾವುದು ಡಾಕ್ಯುಮೆಂಟೇಶನ್ ಮಾಡು ಮತ್ತೆ ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಅದನ್ನು ನಾವು ಒಂದು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಅದು ಕಾವಿಕಲೆ ಎಲ್ಲಿಂದ ಪ್ರಾರಂಭವಾದದ್ದು, ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಹೋಯಿತು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ರಿಸರ್ಚ್ ವರ್ಕ್.
1: ಅಳಿವಿನಂಚಿನಲ್ಲಿ ಇರತಕ್ಕಂತಹ ಈ ಸಾಂಪ್ರದಾಯಿಕ ಕಲೆಯನ್ನ ಉಳಿಸುವಲ್ಲಿ ನಾವು ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಮೇಡಮ್?
0: ಪ್ರಯತ್ನ ಅಂತ ಏನಂತ ಹೇಳಿದ್ರೆ, ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಕಾವಿಕಲೆದು ಪುನರುತ್ಥಾನ ಆಗಿದೆ. ಆದರೂ ನಾನು ಈಗ ಕಾವಿಕಲೆ ಅಂತಲ್ಲ, ಯಾವುದೇ ಅಳಿವಿನಂಚಿನಲ್ಲಿರುವ ಕಲೆಯನ್ನು ಹೇಗೆ ಉಳಿಸ್ಬೋದು ಅಂತ ನನ್ನ ಮನಸ್ಸಿನಲ್ಲಿ ಫಸ್ಟ್ ಏನಂತ ಹೇಳಿದರೆ, ಕಲೆಯನ್ನು ಉಳಿಸುವ ಜವಾಬ್ದಾರಿ ಯಾವಾಗಲೂ ಇನ್ನೊಬ್ಬರದ್ದು, ಆ ಮನೋಭಾವ ಯಾವತ್ತೂ ಇರಬಾರ್ದು.
1: ಹೌದು
0: ಅಲ್ವಾ? ಎರಡನೇದು, ಅದನ್ನು ಉಳಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನನ್ನಿಂದಲೇ ಪ್ರಾರಂಭ ಆಗಬೇಕು, ಅದನ್ನು ಉಳಿಸಬಲ್ಲೆ ಅನ್ನೋ ವಿಶ್ವಾಸವೂ ನನ್ನಲ್ಲಿ ಇರಬೇಕು. ಆ ವಿಶ್ವಾಸದ್ರೆ ಅದಕ್ಕೆ ಪೂರಕವಾಗಿ ನಮಗೆ ಪ್ರೋತ್ಸಾಹಿಸುವವರು, ಸಹಾಯ ಮಾಡುವವರು, ಅದರಲ್ಲಿ ಆಸಕ್ತಿ ಉಳ್ಳವರು ಸಮಾಜದಲ್ಲಿ ನಮಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ಅಂತಲ್ಲ, ಆ ಮೊದಲ ಹೆಜ್ಜೆ ನಮ್ಮಿಂದಲೇ ಪ್ರಾರಂಭ ಆಗಬೇಕು.
1: ಹೌದು.
0: ಎರಡನೇದು, ಯಾವುದೇ ಕಲೆಯಾಗಲಿ ನೀವು ಶಾಲೆಯಲ್ಲಿ ಮಾತ್ರ ಅಲ್ಲ, ಶಾಲಾ ಕಾಲೇಜು ಬಿಟ್ಟು ಬೇರೆ ಬೇರೆ ಕಡೆ ಇಂಥ ಕಾರ್ಯಾರ ನೀವು ಹಾಕಿಕೊಳ್ಳೇಬೇಕು. ಆವಾಗ ಕೇವಲ ಶಾಲಾ ಮಕ್ಕಳು ಅಥವಾ ಶಿಕ್ಷಕರಲ್ಲ, ಹೆತ್ತವರು, ಊರಿನ ಜನರು ಇದರಲ್ಲಿ ಪಾಲ್ಗೊಳ್ಬೇಕು. ಅದರ ಬಗ್ಗೆ ಅವರು ಅವರಿಗೆ ಅರಿವಾಗಬೇಕು, ಅದನ್ನು ಹೇಗೆ ಉಳಿಸಬಹುದು ಅಂತ ಅವರ ಮನಸ್ಸಿಗೆ ಬರಬೇಕು. ಯಾಕೆಂದರೆ ಇದು ಎಲ್ಲ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಸೊ ಇದರ ಬಗ್ಗೆ ಅವೇರ್ನೆಸ್ ಜನರಲ್ ಪಬ್ಲಿಕ್ಕಿಗೆ ಕೂಡ ಬರಬೇಕು. ಅದು ಬರಬೇಕಾದ್ರೆ ಇಂಥ ವರ್ಕ್ಶಾಪ್ಸ್ ನೀವು ಹಲವಾರು ಕಡೆ ಹಾಕಿಕೊಳ್ಳೇಬೇಕು. ಒಂದು ಮತ್ತೆ, ಈಗ ಕೆಲವು ಕಲೆ ಹೆಚ್ಚಾಗಿ ಇದು ನಾವು ದೇವಸ್ಥಾನದಲ್ಲಿ ನೋಡುವಂಥದ್ದು ಅಲ್ವಾ? ಆವಾಗ ದೇವಸ್ಥಾನದ ಆಡಳಿತ ವರ್ಗದವರು, ಜನರು ಎಲ್ಲ ಇದಕ್ಕೆ ಕೈಗೂಡಿಸಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಇದು ನಮ್ಮ ಪೀಳಿಗೆಯಲ್ಲ, ಮುಂದಿನ ಹಲವಾರು ಪೀಳಿಗೆಗೆ ಕೂಡ ನೋಡಲಿಕ್ಕೆ ಸಿಗ್ತದೆ. ಆವಾಗ ಅಟ್ಲೀಸ್ಟ್ ಈಗ ಯಾವುದು ಒರಿಜಿನಲ್ ಉಳಿದಿದೆ ಅದನ್ನು ಕೂಡ ಉಳಿಸ್ಕೊಳ್ಳಬಹುದು ಅಂತ ನನ್ನ ಅನಿಸಿಕೆ.
1: ಆಗ್ಲೇ ಹೇಳಿದಿರಿ, ಶಾಲಾ ಮಟ್ಟದಲ್ಲಿ ಮತ್ತು ಹೊರಗೆ ಕೂಡ ಇದಕ್ಕೆ ಒಂದಷ್ಟು ತರಗತಿಗಳಾಗಬೇಕು ಅಂತ.
0: ಹೌದು.
1: ನಮ್ಮಲ್ಲಿ ಈಗ ನೋಡಿದ್ರೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಡ್ರಾಯಿಂಗ್ ಏನು ಅಂತ ಹೇಳಿದ್ರೆ, ರೆಡಿಮೇಡ್ ಚಿತ್ರಗಳನ್ನ ಮಾಡಿ ಅದಕ್ಕೆ ಬಣ್ಣ ಬಳಿಯುವಂತದ್ದು ಬೇಸಿಕ್. ನಂತರ ಸ್ವಲ್ಪ ಮುಂದೆ ಹೋದ್ರೆ ಪೆನ್ಸಿಲ್ ಡ್ರಾಯಿಂಗ್ ಮತ್ತೆ ಬೇರೆ ಬೇರೆ ಡ್ರಾಯಿಂಗ್ ಗಳನ್ನ ಕಲಿಸ್ತಾರೆ. ಆದ್ರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈ ರೀತಿಯ ನಮ್ಮ ಪುರಾತನ ಕಲೆಯಾದಂತಹ ಕಾವ್ಯ ಕಲೆಯನ್ನ ಅಳವಡಿಸುವ ಬಗ್ಗೆ ನೀವು ಏನ್ ಹೇಳ್ತೀರಿ?
0: ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳುದಿಲ್ಲ. ಈಗ ಸಾಧಾರಣ ಎಲ್ಲಾ ಶಾಲೆಯಲ್ಲಿ ಕಲಾ ಶಿಕ್ಷಕರು ಮಕ್ಕಳಿಗೆ ಭಾರತೀಯ ಇಂತಹ ಕಲೆಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಮಕ್ಕಳು ಕಲಿತಾ ಇದ್ದಾರೆ. ಆದರೆ ಅವರಿಗೂ ಒಂದು ಲಿಮಿಟೇಷನ್ಸ್ ಇರ್ತದೆ. ಯಾಕೆಂದರೆ ಅವರಿಗೆ ಸಿಗುವಂತಹ ಏನು ಸಮಯ ಉಂಟು ಅದರಲ್ಲಿ ಎಲ್ಲ ಹೇಳಿಕೊಡೋದು ಸಾಧ್ಯ ಇಲ್ಲ. ಸೊ ಮುಂದಕ್ಕೆ ಈ ಮಕ್ಕಳಿಗೆ ಆಸಕ್ತಿ ಬೆಳೆದಲ್ಲಿ ಅವರು ಕಲಾಶಾಲೆಗಳಿಗೆ ಹೋಗಿ ಮತ್ತೆ ಇದನ್ನು ಅವರು ಆಯ್ಕೆಯನ್ನಾಗಿ ಇಟ್ಟುಕೊಂಡು ಮುಂದುವರಿಸ್ಕೊಂಡು ಹೋಗ್ಬೋದು.
1: ಈಗ ಮೇಡಮ್, ಇದನ್ನು ಈ ಒಂದು ಕಲೆಯನ್ನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಲ್ಲಿ ಯಾವ ಪ್ರಯತ್ನಗಳನ್ನು ಮಾಡಬಹುದು ಅಂತ ಹೇಳ್ತೀರಿ?
0: ಮೊದಲನೆಯದಾಗಿ ಈ ಕಲೆಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ. ಮತ್ತೆ ಹೆಚ್ಚು ಹೆಚ್ಚು ಕಾವ್ಯ ಕಲೆಯಲ್ಲೇ ಪ್ರದರ್ಶನ ಆಗಬೇಕು.
1: ಕಡಿಮೆ ಇದೆ ಅಲ್ಲ,
0: ಅಂದ್ರೆ ಮಾಡುವವರೇ ಕಮ್ಮಿ ಅಲ್ಲ.
1: ಹೌದು,
0: ಮಾಡುವವರೇ ಕಮ್ಮಿ. ಅದೇನಾಗತ್ತಂತ ಹೇಳಿದ್ರೆ, ಏಕವರ್ಣೀಯ ಚಿತ್ರ ಆದ್ರಿಂದ ಅದು ನೀವು ಬೇರೆ ಚಿತ್ರಗಳೊಟ್ಟಿಗೆ ಇದ್ರೆ ಇದು ಕಣ್ಣಿಗೆ ಕಾಣುದಿಲ್ಲ.
1: ಹೌದು,
0: ಅದಕ್ಕೆ ಸಹ ತುಂಬಾ ಕನ್ಸ್ಟ್ರೇಂಟ್ಸ್ ಉಂಟು ಅಲ್ವಾ?
1: ಹೌದು, ಖಂಡಿತ.
0: ಮತ್ತೆ ಅದರಲ್ಲಿ ನಿಮ್ಗೆ ಅಭಿರುಚಿ ಇದ್ರೆ ಮಾತ್ರ ಆ ಲೆವೆಲ್ಗೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಯಾರನ್ನಾದ್ರೂ ಫೋರ್ಸ್ ಮಾಡಿ ಇದನ್ನೇ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಅದು ನನ್ನ ಪ್ಯಾಷನ್. ಆದ್ರಿಂದ ನಾನು ಇಷ್ಟು ತನಕ 17 ವರ್ಷ ಆದ್ರೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಆ ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಅದು ಉಳಿಸ್ಬೇಕು ಅಂತ ಯಾರ್ಯಾರಿಗೂ ನಾವು ಫೋರ್ಸ್ ಮಾಡಿ ಕಲಾಕೃತಿ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಹೌದು. ಈಗ ನಿಮ್ಮ ಮನೆಯಲ್ಲಿ ಇದನ್ನ ಬಿಡಿಸಿದ್ದೀರಾ? ಹೇಗೆ?
0: ಗೋಡೆ ಮೇಲೆ ನಾನು ಖಂಡಿತ ಮಾಡಲಿಲ್ಲ, ನಾನು ಕ್ಯಾನ್ವಸಿನ ಮೇಲೆಯೇ ಮಾಡುದು. ಯಾಕೆಂದ್ರೆ ಗೋಡೆ ಮೇಲೆ ಮಾಡಬೇಕಾದ್ರೆ ತುಂಬಾ ಕನ್ಸ್ಟ್ರೇಂಟ್ಸ್ ಇರುತ್ತೆ. ಮತ್ತೆ ಈ ರೀತಿ ಮಾಡಿದ್ರೆ ನಾನು ಹೆಚ್ಚಾಗಿ ಆರ್ಡರ್ಸ್ ತೆಗೆದುಕೊಳ್ಳೋದು. ಸೊ ಇದಕ್ಕೆ ಬೇಡಿಕೆ ಬಹಳಷ್ಟು ಇದೆ. ಈಗ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ನನಗೆ ದೇಶ ವಿದೇಶಗಳಿಂದ ಆರ್ಡರ್ಸ್ ಬರ್ತದೆ, ಅದನ್ನು ಮಾಡಿ ಕೊಡೋದು ನಾನು. ಆವಾಗ 10 ಹಲವು ಹೋಗ್ತದಲ್ಲ, ಅದರ ಬಗ್ಗೆ ಅವೇರ್ನೆಸ್ ಆಗತ್ತೆ ಮತ್ತೆ ಜನರಿಗೂ ಇಷ್ಟವೂ ಆಗತ್ತೆ. ಸೊ ಗೋಡೆ ಮೇಲೆ ಮಾಡೋದಕ್ಕಿಂತ ನಾನು ಮೊದಲೇ ಹೇಳಿದ ಹಾಗೆ

0: ಕ್ಯಾನ್ವಸ್ ಮೇಲೆ ಪ್ರಿಫರ್ ಮಾಡ್ತೇನೆ.
1: ಈಗ ಕಾವಿ ಕಲೆಯಲ್ಲಿ ಯಾವೆಲ್ಲ ಚಿತ್ರಗಳನ್ನ ಮಾಡಬಹುದು ಅಂತ ಹೇಳ್ತೀರಿ ಹೊಸದಾಗಿ?
0: ಅದು ಆ ಆರ್ಟಿಸ್ಟ್ಗೆ ಬಿಟ್ಟದ್ದು, ಅವರ ಕ್ರಿಯೇಟಿವಿಟಿಗೆ ಏನು ನಿಲುಕ್ತದೆ ಅದು ಮಾಡುವಂಥದ್ದು. ನನಗೆ ಮಾತ್ರ ನಮ್ಮ ರಾಮಾಯಣ ಮಹಾಭಾರತ, ನಾನು ಮೊದಲೇ ಹೇಳಿದ ಹಾಗೆ ಪುರಾಣಗಳಿಂದ ವಿಷಯವನ್ನು ಆಯ್ದು ಮಾಡಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಯಾಕೆಂದರೆ ಎಷ್ಟು ಕಥೆಗಳು ಸಿಗ್ತವೆ ಅಂತ ಹೇಳಿದರೆ ನನ್ನ ಈ ಒಂದು ಜನ್ಮದಲ್ಲಿ ಅದು ಮಾಡಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತು ನಾವು ಕೇಳದ ಕಥೆಗಳು ಮತ್ತು ತುಂಬ ಮಕ್ಕಳಿಗೆ ವ್ಯಾಲ್ಯೂಸ್ ಇಂಪಾರ್ಟ್ ಮಾಡುವಂಥ ಕಥೆಗಳೆಲ್ಲ ಇದೆ. ಸೊ ನಾನು ಹೆಚ್ಚಾಗಿ ಅಂಥ ವಿಷಯಗಳನ್ನೇ ಆಯ್ದು ಮಾಡಲಿಕ್ಕೆ ತುಂಬ ಇಷ್ಟಪಡ್ತೇನೆ.
1: ಒಂದು ವಿಶೇಷ ಕಲೆ,
0: ಹೌದು,
1: ನಮ್ಮ ಸಾಂಪ್ರದಾಯಿಕ ಶೈಲಿಯ ಕಾವ್ಯ ಕಲೆಯ ಪರಿಚಯವನ್ನ ಮಾಡಿಕೊಟ್ರಿ. ಒಂದು ರೀತಿಯಲ್ಲಿ ಅಳೆದು ಹೋಗ್ತಾ ಇರುವಂತಹ ಒಂದು ಕಲೆಯನ್ನ ಮತ್ತೆ ಉಳಿಸುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ. ನಿಮ್ಮ ಎಲ್ಲ ಹೊಸ ಪ್ರಯತ್ನಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಕಾವ್ಯ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
3: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
4: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನೆಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗೆ ಹೇಳುತ್ತಾರೆ,
4: ಪ್ರಗತಿಗೆ ಶಿಕ್ಷಣವೇ ಮೂಲ. ನಮ್ಮ ಎಲ್ಲ ಸಾಮಾಜಿಕ ಕೆಡುಕುಗಳಿಗೆ ಶಿಕ್ಷಣವೇ ಮದ್ದು. ಎಲ್ಲ ಸಾಧ್ಯವಿರುವ ವಿಧಾನಗಳಿಂದ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಬೇಕು.
3: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: MSK ಪ್ರಮದಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೇಂಟ್.
6: ನೀ ಹಾಗೆ ನೋಡ್ತಾ ಆಗಿದ್ರೆ.
5: ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಸಂಜೀವ್ ಮೆಗೋಟಿ. ವರ್ಲ್ಡ್ ವೈಡ್ ರಿಲೀಸಿಂಗ್ ಆನ್ June 12.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಮೆದುಳು ಚುರಕ್ಕೆ ಚಿಕಿತ್ಸೆ ಕುರಿತು ಡಾ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತು ನಾವು ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಈ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆಯಲ್ಲಿ ಮಾಹಿತಿ ಪಡಿತೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಆದರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೇಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದು ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದ್ರ ಬಗ್ಗೆ ಹೇಳಿ ಸರ್.
2: ನಾವು ಹಿಸ್ಟಾರಿಕಲಿ ತಗೊಂಡ್ರೆ, ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ವರ್ಷದ ಹಿಂದಿಂದ ಶುರು ಮಾಡಿದ್ರು. ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತುವರೆಗೂ ತಗೊಂಡ್ರೆ, ಅವರ ಚರಕ ಸಮಿತದಲ್ಲೇ ಬರೆದಿದ್ದಾರೆ ಕಣ್ಣಿನ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದ್ರೆ ಈಜಿಪ್ಟಲ್ಲಿ ಪಿರಮಿಡ್ ಅಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ ಪಿರಮಿಡ್ ಅಲ್ಲಿ. ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ ಅಂದ್ರೆ, ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 years ಅಲ್ಲ, ಐಮ್ ಟಾಕಿಂಗ್ ಅಬೌಟ್ 3000 years ಬ್ಯಾಕ್. ನಮ್ಮ ಪಿರಮಿಡ್ಸ್ ಇಂದನು ಬರುವಂತ ಅಲ್ಲೂ ಬರ್ದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯ್ತು ಅಂದ್ರೆ, ಫಸ್ಟ್ ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್, ಅಂದರೆ ನಮ್ಮ ಸ್ಕಿಲ್ಡ್ ಇರುತ್ತಿತ್ತು ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದರೆ ತೆಗೆಯೋದು, ನಮ್ಮ ಬಾಲ್ಯ ದೃಷ್ಟಿ ನಮ್ಮ ಯಾವ ಸಣ್ಣ ಏಜಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್. ನಮ್ಮ ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರ್ಬೇಕಾಗಿತ್ತು, 10 ವರ್ಷದಲ್ಲಿ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಮ್ಮ ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ವರ್ಷದಾದಾಗ ಇಮ್ಯಾಜಿನ್, ನಾನು ಮಾಡೋ ಸರ್ಜರಿ ಅದೇ 10 ವರ್ಷದ ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದಟ್ ಈಸ್ ವಾಟ್ ಇಟ್ ಇಸ್. ಇವತ್ತು ನೋಡಿ, ನೀವು ಈಗ ನಮ್ಮ ಬಿಗ್ ಮೀಟಿಂಗ್ಸಲ್ಲಿ ನೋಡಿ, ಅಥವಾ ದೊಡ್ಡ ಕಾನ್ಫರೆನ್ಸಸ್ಸಲ್ಲಿ ನೋಡಿ, ಅಥವಾ ನಮ್ಮ ಓನ್ ಪಾರ್ಲಿಮೆಂಟಲ್ಲಿ ನೋಡಿ, ಈಗ ವೆರಿ 75-80 PP ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದ್ಲಿಕ್ಕಾಗಲ್ಲ. ಯಾಕಂದ್ರೆ ದೇರ್ ಆಲ್ ಈ ಥರ ಅಡ್ವಾನ್ಸ್ ಸರ್ಜರೀಸ್ ಅಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದೋನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇಟ್ ಗಿವ್ಸ್ ಯು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್.
1: ಅದೇ ಈಗ ನಾವು ಅಂತಿದ್ವಿ, ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳಿ ಹೇಳ್ತೀವಿ, ಆದರೆ ಕಣ್ಣಿನ ದೃಷ್ಟಿಯಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಚಿಕ್ಕವರಾಗಬಹುದು. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತೇಳಿ. ಅಂದ್ರೆ ಈಗ 16 ವರ್ಷದ ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾನೇ ಸುಧಾರಣೆ ಆಗಿದೆ. ನಾವು ತುಂಬಾ ಹಿಂದೆ ಅಂತಂದ್ರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗ್ಲೂ ಕೂಡ ಕಣ್ಣು ದೃಷ್ಟಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗತ್ತೆ. ಹೆಂಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ. ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯಿತು. ಈಗ ಬಾಲ್ಯಾವಸ್ಥೆ ಥರ ವಯಸ್ಸು 60 ಆದ್ರೂ ಹೆಂಗಾಗಿ ಕಾಣಬೇಕು ಅಂತಂದರೆ, ಬಹುಶಃ

0: ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ
1: ಈಗ? ಈಗ ಲೇಸರ್ಸ್, ಈಗ ಮುಂಚೆ ಅರ್ಧ ಗಂಟೆ ಒಂದೊಂದ್ ಗಂಟೆ ಇದ್ದಿದ್ದೀಗ 4-6 ನಿಮಿಷದಲ್ಲಿ ಮುಗಿಯುತ್ತೆ. ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ ನಮ್ಮ ಈಗ 21-45-50 ವರ್ಷ ಇರೋರ್ಗು, ನನ್ ಗ್ಲಾಸ್ ಹಾಕ್ಬೇಡು ಅಂದ್ರೆ 2-2.5 ಮಿನಿಟ್ಸ್ ಅಂದ್ರೆ ನಿಮ್ಗೆ ನಾವು ಪ್ರೋಗ್ರಾಮ್ ಮುಗಿಸೋ ಅಷ್ಟೊತ್ತಿಗೆ ಒಂದ್ 3 ಜನಕ್ಕೆ ಸರ್ಜರಿ
0: ಆಗಿರುತ್ತೆ.
1: ಆ ತರ ಡೈನಮಿಕ್ಸ್ ಬಂದಿದೆ
0: ನೋಡಿ. ಅದೇ ಆ ಕಾರಣಕ್ಕಾಗಿನೆ ಒಂದೇ ಸಲಕ್ಕೆ 100+ ಜನರ ಸರ್ಜರಿಗಳನ್ನ ಮಾಡಿ ದಾಖಲೆ ಮಾಡಿದಂತಹ ಕಣ್ಣಿನ ತಜ್ಞ ಮೋದಿಯವರು ನೆನಪಾಗ್ತಾರೆ.
1: ಹೌದು, ಆ ಕಾಲದಲ್ಲಿ ಅವರು ಬಹಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಡಬಲ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ.
0: ಸರ್, ಈಗ ಈ ಲೇಸರ್ ಚಿಕಿತ್ಸೆ AI ತಂತ್ರಜ್ಞಾನದ ಮೂಲಕವಾಗಿನೂ ಕೂಡ ಕಣ್ಣಿನ ಸರ್ಜರಿಯನ್ನ ಮಾಡಬಹುದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್
1: ಈಗ ಇವತ್ತು ಇವತ್ತಿನ ದಿನ ಲೇಸರ್ಸ್ ಯಾವ ತರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್, ಅದೊಂದು. ಆಮೇಲೆ ಎಲ್ಲಾನು ಇಮೇಜ್ ಬೇಸ್ಡ್, ಎಲ್ಲ ನೀವು AI ಅದು ಇದು ಎಲ್ಲ ಹಾಕ್ಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪ್ರೆಡಿಕ್ಟೇಬಲ್. ಪ್ರೆಡಿಕ್ಟೇಬಲ್ ಅಂದ್ರೆ ಯಾರು ದೇವರಲ್ಲ, ಒಂದು ನಮ್ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಮ್ ವಿ ಮೇ ಗೋ ರಾಂಗ್, ಬಟ್ ಏನಂದ್ರೆ ಪ್ರೆಡಿಕ್ಟೇಬಿಲಿಟಿ ಹ್ಯಾಸ್ ಇನ್ಕ್ರೀಸ್ ಅ ಗ್ರೇಟ್ ಡೀಲ್ ಅಂಡ್ ಮೆಷಿನ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನೌ.
0: ಈಗ ಒಂದು 4-5 ನಿಮಿಷದಲ್ಲೇನೆ ಸರ್ಜರಿ ಮಾಡಬಹುದು ಅಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೂ ಮುಗಿದು ಬಿಡುತ್ತೆ, ಆದ್ರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆಯ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ.
1: ಅದೇ ನಮ್ಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ನೆಸ್ಟ್ ಮೋಸ್ಟ್ ಆಫ್ ಇಟ್ ಬಿಕಾಸ್ ಮುಂಚೆ 8-10 ಮಿಲಿಮೀಟರ್ ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ. ಇವತ್ತು ಹಾರ್ಡ್ಲಿ 2-1.5-2 ಮಿಲಿಮೀಟರ್ ಅಂದ್ರೆ ನಮ್ಮ ಪೆನ್ ಟಿಪ್ ಅಷ್ಟು ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಇನ್ಸಿಷನ್ ಅಲ್ಲಿ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದ್ರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ದೇನೆ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್
0: ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಬಹಳ ಸಮಯ ಬೇಕು?
1: ಹೌದು, ಈಗ ಮುಂಚೆ ಒಂದು ಆಪರೇಷನ್ ಆದ್ರೆ ಒಂದೊಂದು ತಿಂಗಳು ಕತ್ಲೆ ಕೋಣೆಯಲ್ಲಿ ಅದು ಇದು ಕುಟ್ಕೊಂಡಿರೋರು ಏನು ಕೆಲಸ ಮಾಡ್ತಿರ್ಲಿಲ್ಲ, ಒಂದ್ ರೀತಿಯಲ್ಲಿ ರೆಸ್ಟ್ ಆಗೋದು ಅವರೆಲ್ಲರಿಗೂ ವಯಸ್ಸಾದವ್ರಿಗೆ. ಬಟ್ ಇವತ್ತು ಆ ತರ ಇಲ್ಲ, ಇವತ್ತು ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಡ್ಬರ್ತಾರೆ. ಆಮೇಲೆ ಕೆಲವರು, ಐ ಆಪರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನಗೇನು ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್.
0: ಈಗ ಸರ್ಜರಿ ಹೆಂಗೆ ಅಂದ್ರೆ, ಇವಾಗ ಸ್ಪೆಕ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತ ಹೇಳಿ ಅಂತಾರೆ ಕೆಲವರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು ಆ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಏನಂದ್ರೆ, ರೋಗಿಗೆ ಗ್ಲಾಸ್ ಹಾಕಿದ್ರೇ ಏನೋ ಒಂಥರ ರಕ್ಷಣೆ ಇದ್ದಂಗಿರುತ್ತೆ, ಅದೇ ಇರಲಿ ಅಂತ ಕೆಲವರು ಅಂತಾರೆ. ಇಲ್ಲ, ನನಗೆ ಚೆನ್ನಾಗಿ ಕಾಣಬೇಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಈ ಇದರ ಒಂದು ಅನುಭವ ಮತ್ತೆ ಇದರ ಸುರಕ್ಷತೆ ಅದ್ರ ಬಗ್ಗೆ ಹೇಳಿ ಸರ್.
1: ಈಗ ಗ್ಲಾಸಸ್ ಅನ್ನೋದು ಎಷ್ಟೇ ನಮ್ಗೆ ಒಂಥರ ಕವಚ ಇದ್ರೂ ಇಟ್ ಇಸ್ ಅ ಹ್ಯಾಂಡಿಕ್ಯಾಪ್. ಈಗ ನಾವು ಸ್ಕೂಲ್ಗೆ ಹೋಗುವಾಗ ನಿಮ್ ಸ್ಕೂಲ್ ಫೋಟೋ ನೋಡಿ, ಯಾರೋ ಒಬ್ಬ ಗ್ಲಾಸ್ ಹಾಕ್ತಿದ್ದ, ಇಬ್ರು ಹಾಕ್ತಿದ್ದ, ಅವನ್ನ ಒಳ್ಳೆ ನಾವು ಏನೇನೋ ಅವನ್ನ ಹೀಯಾಳಿಸ್ತಿದ್ವಿ, ಸೋಡಾ ಗ್ಲಾಸ್ ಓದಿದ್ದು ಅಂತ. ಇವತ್ ನೋಡಿ, ಇಬ್ರು ಗ್ಲಾಸ್ ಹಾಕಲ್ಲ, ಉಳ್ದವರೆಲ್ಲ ಗ್ಲಾಸ್ ಹಾಕಿರ್ತಾರೆ. ಸೊ ಅದು ಏನಂದ್ರೆ, ನಮ್ ಬಾಡಿ ಇಸ್ ಗೆಟಿಂಗ್ ಹ್ಯಾಂಡಿಕ್ಯಾಪ್. ಇನ್ನೊಂದು, ಗ್ಲಾಸ್ ಹಾಕ್ದಾಗ ವಿಷನ್ ಕ್ಲಿಯರ್ ಇದ್ರೂ ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ವಿಷನ್ ವಾಟ್ ಯು ಹ್ಯಾವ್ ಟು ಸಿ. ಕಾಂಟ್ರಾಸ್ಟ್ ಲೋ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ, ನಾವು ನೋಡೋದು ನೀವು ನೋಡೋದು ಮ್ಯಾಗ್ನಿಫಿಕೇಶನ್ಸ್ ಅಲ್ಲಿ ಬೇರೆ ಇರುತ್ತೆ. ಮೂರನೇ, ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟ್ ಅಲ್ಲಿ ವಿಷನ್ಸ್ ಬೇರೆಸ್ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ವೇ, ಎಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮ್ಮ ಈ ಕವಚ ಇದ್ರೂ ಯು ಫೀಲ್ ಲೈಕ್ ಯುವರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ, ಅದು ಬರುತ್ತೆ ಅಂತ. ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯು ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ಡ್ ಟು ವಾಟ್ ಯು ಥಿಂಕ್. ಅಂದ್ರೆ ನಾವು ಅನ್ಕೊಂಡಿರೋದಕ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ.
0: ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾ ಒಳ್ಳೇದಂತೀರಾ?
1: ಕಾಂಟ್ಯಾಕ್ಟ್ ಲೆನ್ಸ್ ಸೀ ಡಿಪೆಂಡ್ಸ್ ಆನ್ ದ ಪರ್ಸನ್. ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್. ಗ್ಲಾಸಸ್ ಅಲ್ಲಿ ತುಂಬಾ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ.
0: ಹಾಗಾದ್ರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಆಗ್ತಾ ಬಂತು,

0: ಇನ್ನೂ ಏನು ಬದಲಾವಣೆ ಆಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಎಲ್ಲ ವಿಜ್ಞಾನಿಗಳು ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ರಿ. ಏನಂದರೆ ಒಂದು ಕಣ್ಣೀರಿನಲ್ಲಿ ಆ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನು ರೋಗ ಬಂದಿದೆ ಅದನ್ನು ತಿಳಿಸ್ಬೋದಂತ.
1: ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ. ಕಣ್ಣೀರು, ಸ್ವೆಟ್ಟು, ಸಲೈವ, ಬ್ಲಡ್ಡು ಎಲ್ಲ ಕಡೆಯಲ್ಲೂ ಯೂರಿನ್ ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನು ಸೆಕ್ರೀಟ್ ಆಗುತ್ತೆ ಅಲ್ಲಿ ಪಿಕಪ್ ಮಾಡ್ಬೋದು. ಕಣ್ಣೀರಿಂದನೂ ಹಾಗೆ ಎಲ್ಲ ರೀತಿಯಿಂದ ಪಿಕಪ್ ಮಾಡ್ಬೋದು. ನಮ್ಮ ಅಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಇವಾಗ, ಪಾರ್ಕಿನ್ಸನ್ ಅಲ್ಝೈಮರ್ಸ್ ಪ್ರೋಟೀನ್ಸು ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನ ಪ್ರೋಟೋಕಾಲ್ ಇದು ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್ ಅಂದ್ರೆ ಇಟ್ ಇಸ್ ಈಸಿಯರ್ ಆಲ್ಸೋ.
0: ಈಸಿಯರ್ ಅಲ್ವಾ ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ ಇವಾಗ, ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದ್ರೆ ತುಂಬಾನೇ ವಿಸ್ತಾರ ಆಗುತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ವಿಶೇಷವಾಗಿ ಕಣ್ಣಿನ ದೃಷ್ಟಿ ವಿಷಯದಲ್ಲಿ ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಣ್ಣು ದಾನ ಭಾಳ ದೊಡ್ಡದು ಅಂತಲೂ ಹೇಳ್ತಾರೆ, ಮತ್ತು ಕಣ್ಣು ದೃಷ್ಟಿ ಅನಾದಿ ಕಾಲದಿಂದ ಹೇಗೆ ಪ್ರಯೋಗ ಮಾಡ್ತಾ ಬಂದರು ಹಾಗೆ ಈಗಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇವೆ. ಈ ವಿಷಯದಲ್ಲಿ ತಾವು ಉತ್ತಮವಾದಂತಹ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
0: ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಇದುವರೆಗೆ ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದಿರಿ. ಈಗ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿ ಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ.
2: ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತಹ ಕೆಲವು ಕಾಯಿಲೆಗಳು ಬರ್ತವೆ, ಅದರಲ್ಲಿ ಮೆದುಳು ಜ್ವರ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಿ ಪಿ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸರ್. ನಮಸ್ಕಾರ.
3: ಸರ್ ನಮಸ್ಕಾರ.
2: ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್, ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದ್ರೆ ಏನು ಸರ್?
3: ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದ್ರೆಗಳಂತೀವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು ಮೂರ್ ಲೇಯರ್ ಇರುತ್ತೆ ಸರ್, ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ, ಅದು ಡಿಫೆನ್ಸ್ ಮೆಕ್ಯಾನಿಸಮ್. ಅದಲ್ಲದೆ ಹಲವಾರು ಇದಾವೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿತ್ ಇನ್ ದ ಬ್ರೈನ್, ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ ಗಳಿದೆ, ಅದನ್ನೆಲ್ಲ ನಮ್ಮ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಂಡ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗುತ್ತೆ, ತುಂಬಾ ಸೀರಿಯಸ್ ಆಗುತ್ತೆ, ಒಂದು ಜೀವ ಹೋಗುತ್ತೆ. ಎರಡನೇದು ಬದುಕುಳಿದ್ರೂ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ, ಸಿಕ್ವೆಲ್ ಅಂತ ಹೇಳ್ತೀವಿ. ಅದು ತೊಂದರೆ ಬಿಟ್ಟು ಹೋಗುತ್ತೆ, ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರಬಹುದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಬದುಕಿರ್ತಾರೆ ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ.
2: ಮಕ್ಕಳಿಗೆ ಸಮಸ್ಯೆ ಜಾಸ್ತಿ,
3: ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ.
2: ಓಕೆ, ಏನು ಸರ್ ಈ ರೀತಿಯಾದಂತಹ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು
3: ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ ಮೂರ್ ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವ್ ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮ್ಯೂಕರ್ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮ್ ಅಲ್ಲಿ ತುಂಬಾ ಪೇಪರ್ ಅಲ್ಲಿ ಬರುತ್ತಿತ್ತು. ಅದು ಯಾವಾಗ ಬಂತು ಅಂದ್ರೆ ಸ್ಟೀರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ, ಯಾರಿಗಾರು ಇಮ್ಯುನಿಟಿ ಕಮ್ಮಿ ಇದ್ರೆ. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಯಾವ್ದೋ ಒಂದು ಬೇರೆ ಕಾಯಿಲೆಗೆ ತುಂಬಾ ಸ್ಟೀರಾಯ್ಡ್ ತಗೊಂಡಿರ್ತಾರೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್, ಮತ್ತೆ ಟಿವಿ. ಟಿವಿನೂ ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಇದು ಟಿಬಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ, ಆದ್ರೂ ಅದು ಇನ್ನ ಇದೆ.
2: ಟಿಬಿ ಸಾಮಾನ್ಯ ನಾವು ಲಂಗ್ಸ್ ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿಬಿ ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್ ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೆ ಇರೋದು ಅಂತಾರಲ್ಲ, ಅದೇನು ಅರ್ಥ?
3: ಅದು ಜ್ವರ ನೆತ್ತಿಗೆ ಇರೋದು ಅಂತ ಹೇಳಿದ್ರೆ ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರೆಗ್ನೆ ತಪ್ಪದಂಗ್ ಮಾಡ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರಲ್ ಸೀಜರ್ ಅಂತ ಹೇಳ್ತಾರೆ, ಫಿಟ್ಸ್ ಬರುತ್ತೆ.
2: ಓಕೆ,
3: ಜ್ವರ ಅಲ್ಲ
2: ಅಲ್ಲ ಅಂದ್ರೆ ಜ್ವರ ಜಾಸ್ತಿ ಆಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವ್ದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಅಂತ ಹೇಳಿ ತಾವೆಲ್ಲ ವೈದ್ಯರು ಕೂಡ ಅದು ಆ ವಿಷಯವನ್ನು ಹೇಳ್ತೀರಿ ಸರ್. ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ

0: ಅದಕ್ಕೆ ಕ್ರಮ ಏನು
1: ಸರ್? ಕೆಲವು ಲಕ್ಷಣಗಳಿದೆ ಸರ್. ಪ್ರತಿಯೊಂದು ಜ್ವರನೂ ಮೆದುಳು ಜ್ವರ ಆಗಲ್ಲ. ಜ್ವರ ಬಂತಾನೆ ಮೆದುಳು ಜ್ವರ ಅಂತ ಅನ್ಕೊಳ್ಬಾರ್ದು. ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನು ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರ, ಜ್ವರದ ಜೊತೆಗೆ ವಾಂತಿ, ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತದೆ ಅಂತ ಭ್ರಮಣೆನೇ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಮ್ಗೆ ಅನ್ಸ್ಬಹುದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವುದೇ ತಂದೆ ತಾಯಿಗಳು ಗೊತ್ತಾಗುತ್ತೆ ನನ್ ಮಗು ಯಾವತ್ತು ಈ ತರ ಇರಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗುತ್ತೆ. ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ. ದದ್ದೆಗಳು ಏನ್ ಬರುತ್ತೆ ಅದನ್ನ ಸ್ವಲ್ಪ ಅಮ್ಕದ್ರೆ ಅದ್ ಕೆಂಪಗಿರೋದು ಕಣ್ಮರೆ ಆಗುತ್ತೆ, ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳೇನ್ ತಿಳ್ಕೊಬೇಕಂದ್ರೆ ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳು ಇರ್ತವೆ. ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವಿದೆ, ಬೆಳಕು ನೋಡೋದ್ ಆಗ್ತಿಲ್ಲ. ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ, ಕತ್ತು ತುಂಬಾ ಟೈಟ್ ಆದಂಗೆ ಆಗಿರುತ್ತೆ. ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನ್, ಇದೆಲ್ಲ ಮಾಡಿ ಇನ್ನ ಸ್ವಲ್ಪ ಏನು ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಆ ಬೆನ್ನಿನ ಮೂಳೆಗಳು ವರ್ಟಿಬ್ರಾ ಅಂತ ಏನ್ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ, ಒಂದು 5 ದನಿ ಇಲ್ಲ ಅಂದ್ರೆ 10 ದನಿ ಅಷ್ಟೇ. ಆಯ್ತಾ? ಅದನ್ನು ತುಂಬಾ ಕಮ್ಮಿ, 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ ಗೆ, ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನು ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾತರ ಬ್ಯಾಕ್ಟೀರಿಯಾ ಇರ್ಬೋದು, ಯಾತರ ವೈರಸ್ ಅಂತ ಇರ್ಬೋದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ.
0: ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲ ಕಡೆ ಮಾಡಬಹುದಾ?
1: ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ
0: ಹರಡುವ ಮಾರ್ಗ ಹೇಗೆ? ಇದು ಏನಾರ ಇನ್ನೊಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದಾ?
1: ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು. ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳು ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿ ಭೇದಿ ಅಥವಾ ಏನು ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತೀವಲ್ಲ, ಅದರಿಂದನೂ ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನ್ ಹೇಳ್ತೀವಿ, ಮೇನ್ ರೂಟ್ ಏನಂದ್ರೆ ಗಾಳಿಯಿಂದ ಬರೋದು.
0: ಓಹೋ, ಅಂದ್ರೆ ಈಗ ಸಾಂಕ್ರಾಮಿಕ ಆದಾಗ ಆ ಸಾಧ್ಯತೆಗಳು ಇವೆ ಅಂತ ಅನ್ನಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದ್ ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ತಿರಕ್ಕೆ ಹೋಗಿ ತಂದೆ ತಾಯಿಗಳು ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ?
1: ಒಬ್ಬರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ಬರಿಗೆ ಮೆದುಳು ಜ್ವರ ಬರಲ್ಲ,
0: ಬಟ್ ಜ್ವರ
1: ಇನ್ಫೆಕ್ಷನ್ ಬರುತ್ತೆ.
0: ಇನ್ಫೆಕ್ಷನ್
1: ಆಗುತ್ತೆ. ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು ಅಥವಾ ನೆತ್ತಿಗೆ ಏರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳ ಲೆಕ್ಕ ತಗೊಂಡ್ರೆ 100,000 ಜನ ದೊಡ್ಡವರಲ್ಲಿ ತಗೊಂಡ್ರೆ 35-50 ಜನಕ್ಕೆ ಆಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ, ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು.
0: ಹೌದು,
1: ಆಯ್ತಾ? ಆದ್ರೆ ಮಕ್ಕಳಲ್ಲಿ ಇದೇ 100,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ.
0: ಅಂದ್ರೆ ಅವರಿಗೆ ಜಾಸ್ತಿ
1: ಮಕ್ಕಳಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವರಿನ್ನ ಚಿಕ್ಕವರು, ಮಕ್ಕಳು ಅಂದ್ರೆ ಆಗತಾನೆ ಹುಟ್ಟಿದ ನವಜಾತ ಶಿಶು ಮಗು ಆಗಿರಬಹುದು. 16-18 ವರ್ಷ ಅಂತ ಒಂದು ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ. ಇವರಲ್ಲಿ ಆಗೋ ಸಾಧ್ಯತೆ ಹೆಚ್ಚು.
0: ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ?
1: ಆಗ್ಬೋದು ಸರ್, ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ. ಅವಾಗ ಏನಾದ್ರೂ ಇವಳ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ.
0: ವಯಸ್ಸಾದವ್ರಿಗೆ
1: ಇದು ಆಗೋ ಸಾಧ್ಯತೆ ಇದೆ, ಅವಾಗ ಅವ್ರಿಗೂ ಆಗೋ ತೊಂದರೆಗಳು ಜಾಸ್ತಿ ಆಗುತ್ತೆ.
0: ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ ಮುಂಜಾಗ್ರತೆ ಆಗ್ಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ, ಏನೇನು ಮಾಡಬೇಕು ಸರ್, ಯಾವ ರೀತಿ?
1: ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ ಹೋಗಿ ನಾವು ಔಷಧಿ ತಗೊಂಡು ಇದೆಲ್ಲ ಆಗುತ್ತೆ. ಅದು ತಪ್ಪು ಅಂತ ಹೇಳಂದ್ರೂ ಕಷ್ಟ, ಯಾಕೆಂದ್ರೆ ಎಷ್ಟೊಂದ್ ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸಂಶಯ ಬಂದ್ರೆ ಇದು ಚಿಕಿತ್ಸೆ ಎಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದು.
0: ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಬಹಳ ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನ ತಗೋಬೇಕಾಗತ್ತೆ.
1: ಹೌದು ಸರ್.
0: ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವ್ದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟ್ಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮಾದ್ರೆ ಆರಾಮ್.
1: ಹೌದು ಸರ್.
0: ಸ್ವಲ್ಪ ಮತ್ತೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮ.

0: ನಾವು ಅಣಿ ಆಗ್ಬೇಕಾಗತ್ತೆ ಅಂತ ಅನ್ನೋದು.
1: ಇದು ಏನಕ್ಕೆ ಮುಖ್ಯ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ, ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ. ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಬ್ಯಾಕ್ಟೀರಿಯನ್ ಇದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು ಯುಕೆ ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ ಅವ್ರೇನಾದ್ರು ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡ್ತಾರೆ ಕ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳದಿಷ್ಟೇ, ನಾನು ಇದು ನೋಡಿದೀನಿ ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗೆ ಜ್ವರ ಇಲ್ಲಿ ಇಲ್ಲದೆ ಹೋಗ್ಲಿ ಸಂಶಯ ಬಂತ ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ ಅನ್ಕೋಬಹುದು. ಇದು ಏನಕ್ಕೆ ಇದು ಒತ್ತೆ ಹೇಳ್ತಾ ಇದೀನಿ ಅಂದ್ರೆ, ಎಷ್ಟೊಂದ್ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ಇನ್ನೊಬ್ಬರು ದರ್ಗಾಗ ಹೋಗೋದು, ಯಾವ್ದೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ. ಇಲ್ಲಿ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು.
0: ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆದುಳು ಮತ್ತು ಬೆನ್ನು ಉರಿ ಆಗ್ಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡುವ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕ್ ಗೆ ಏನಾದ್ರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾರ ಇರುತ್ತಾ, ಸಂಬಂಧ ಇದೆಯಾ?
1: ಆಗ್ಬಹುದು ಸರ್. ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತ ಮಾಡಬಹುದು, ಅದು ಆಗ್ಬಹುದು.
0: ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ, ಹೇಗೆ?
1: ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನು ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ. ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ.
0: ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತ ಹೇಳಿ ಲಸಿಕೆ ಯಾವುದು
1: ಸರ್? ಇದರಲ್ಲಿ ಒಂದು ನ್ಯೂಮೋಕಾಕಲ್, ಒಂದು ಮೆನಿಂಜೋಕಾಕಲ್, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದೊಂದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲೇನೂ ಆಗ್ಬಹುದು. ಇವಾಗ BCG ಹಾಕೋದ ಉದ್ದೇಶ ಏನಂದ್ರೆ TB ಮೆನಿಂಜೈಟಿಸ್ ಅಥವಾ ಸೀರಿಯಸ್ TB ಆಗದೆ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದೇ ನಮಗೆ, ನಾನು ಹೊರಗಡೆ ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ. ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಳ್ತಾರೆ, ಅಷ್ಟಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ.
0: ತಾವ್ ಹೇಳಿದ್ರಲ್ಲ 4-5 ತಾಸಿನಲ್ಲೇನೆ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರ್ಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರ್ಬೇಕಾಗತ್ತೆ ಅಂತ ಅಂಶ. ಸರ್, ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್?
1: ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5ನೇ ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಅಷ್ಟೊತ್ತಕ್ಕೆ ಲಸಿಕೆಗಳಲ್ಲಿ ಕೊಟ್ಟು ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5ನೇ ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳಲ್ಲೂ ಇದನ್ನು ಆಚರಿಸುತ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮ ಹರಡಿ ಈ ಮೆದುಳು ಜ್ವರನ ನಿಲ್ಸಂತ ಕ್ರಮಗಳನ್ನ ಮಾಡ್ತಾ ಇದ್ದಾರೆ.
0: ಮಾಡ್ತಾ ಇದಾರಲ್ಲ, ಹೇಗೆ ಪೋಲಿಯೋ ಮುಕ್ತ ಕ್ಷಯಮುಕ್ತ ದೇಶ ಅಂತೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು,
1: ಪ್ರಪಂಚದಿಂದನೇ
0: ಇದನ್ನ
1: ಮಾಡಬೇಕಂತ ಹೇಳಿ,
0: ಇರಾಡಿಗೇಷನ್ ಮಾಡಬೇಕು ಅಂತ ಹೇಳಿ. ಸರಿ,
1: ಥ್ಯಾಂಕ್ ಯು ಸರ್, ಧನ್ಯವಾದ.
0: ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ ಮೆನಿಂಜೈಟಿಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದ್ರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ, ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ, ಬಹಳ ಸೂಕ್ಷ್ಮವಾದಂತಹ ಭಾಗ ಅದು. ಅದನ್ನು ರಕ್ಷಣೆ ಮಾಡ್ಕೋಬೇಕು, ರಕ್ಷಣೆ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು, ನಮ್ಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ. ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನ ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ, ಹಾಗೆ ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೆ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು.
3: ನಿರ್ಮಾಣ ಜಾಂಪಣ್ಣ ಆಶಿಹಾಳ್,

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆ ಅವರು.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರೀಕ್ಷಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂಥೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎನಿ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆ ಅಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015ರಲ್ಲಿ ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015ರಿಂದ 2019ರವರೆಗೆ. ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019ರಿಂದ 2024ರವರೆಗೆ ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024ನ್ನು 500 ಕೋಟಿ ರೂಪಾಯಿ ಅನುದಾನದೊಂದಿಗೆ 4 ತಿಂಗಳ ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024ರಿಂದ 31/3/2026ರ ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಯೋಜನೆಗೆ ಈಗ 10,900 ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028ರವರೆಗೆ ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 ಲಕ್ಷ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000ಕ್ಕೂ ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹಧನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಿ

0: ಹೆಚ್ಚಿಸಲು ಈ ಆಂಬ್ಯುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಈ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ PME ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೇದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟುಕುವಂಥ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ PME ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸ್ತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ-ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೇದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PME ಡ್ರೈವ್ ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡಿಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PME ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದರೆ PMEdrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PME ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥ ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಈ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವ

0: ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ಧಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
2: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60,00,000 ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12,00,000 ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು, 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ 16 ಲಕ್ಷ ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
1: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು May 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣವಚನ ಸ್ವೀಕರಿಸಿದರು. ಅವರು ಮೇ 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮೇ 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. ಮೇ 26, 2014 ಇಂದಿನ ಜೂನ್ 10, 2026

0: ವರೆಗೆ ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ಧಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ, ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಐಎಲ್ಸಿಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ಧಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಬೇಬಿಶ್ರೀಯ ಹಾಗೂ ಸಂಗಡಿಗರು ಹಾಡಿರುವ ವರ್ಣಪಟಲ ಚಿತ್ರದ ಹಾಡು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸುಧಾಕರ್ ಬನ್ನಂಜೆ ಹಾಗೂ ಸಂಗಡಿಗರು ಹಾಡಿದ ಹೇಗೊಂದು ಪ್ರೇಮ ಕಥೆ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಸರೋವರದ ತೀರದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಭಕ್ತಿಯಿಂದ ಪಾರ್ವತಿ ಅಲ್ಲಿ ತಪಸ್ಸನ್ನು ಮಾಡಿದ್ದಾಳೆ. ಆ ಪಾರ್ವತಿಯ ತಪಸ್ಸಿನಿಂದ ಇಡೀ ಕಾಡಿನಲ್ಲೆಲ್ಲ ಒಂದು ವೈಶಿಷ್ಟ್ಯ ಉಂಟಾಗಿದೆ.

ಹಂಸಗಳು ಮಳೆಗಾಲವನ್ನೇ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಪಾರ್ವತಿಯ ಆ ತಪಸ್ಸಿನ ಅರಣ್ಯದಲ್ಲಿ ಹಂಸಗಳು ಮಳೆಗಾಲದಲ್ಲಿ ಓಡಿ ಹೋಗಲಿಲ್ಲ. ಕೋಗಿಲೆಗಳು ಕೂಡ ಕಂಠ ಮಾಧುರ್ಯವನ್ನ ಕಳ್ಕೊಳ್ಳಿಲ್ಲ. ಅದೇ ರೀತಿ ಚಳಿಗಾಲದಲ್ಲಿ ಕೋಗಿಲೆಗಳು ಕಂಠ ಮಾಧುರ್ಯವನ್ನ ಕಳ್ಕೊಳ್ಳಿಲ್ಲ. ಬೇಸಿಗೆಯಲ್ಲೂ ಕೂಡ ಹುಲ್ಲುಗಳೆಲ್ಲ ಬೆಳೆದು ಬಿಟ್ಟು ಮೃಗಗಳಿಗೆಲ್ಲ ಆಹಾರವಾಯಿತು. ಚಕ್ರವಾಕ ಮಿಥುನ ರಾತ್ರಿ ಬೇರೆಯಾಗ್ಬಿಡತ್ತೆ, ಆದ್ರೆ ಇಲ್ಲಿ ಚಕ್ರವಾಕ ಮಿಥುನ ರಾತ್ರಿಯಲ್ಲೂ ಬೇರೆಯಾಗಲಿಲ್ಲ. ಗೂಗೆಗಳು ಹಗಲು ಕಾಗೆಗಳ ಮೇಲೆ ಆಕ್ರಮಣ ಮಾಡಲಿಲ್ಲ. ದುಂಬಿಗಳು ಸಂಪಿಗೆ ಹೂವಿಗೆ ಹೋದರೂ ಕೂಡ ಅಲ್ಲಿ ಮಕರಂದವನ್ನು ಸವಿದವು. ಕಮಲ ಚಂದ್ರೋದಯ ಕಾಲದಲ್ಲಿ ಮುಚ್ಚಲಿಲ್ಲ. ಕನ್ನೈದಿಲೆ ಹೂವು ಸೂರ್ಯಕಿರಣಕ್ಕೆ ಬಾಡಲಿಲ್ಲ. ಅಂದರೆ ಪ್ರಕೃತಿಯ ಎಲ್ಲ ವೈಪರೀತ್ಯವೂ ಕೂಡ ಅಲ್ಲಿ ಉಂಟಾಯಿತು. ಆ ಪಾರ್ವತಿಯ ತಪಸ್ಸಿನ ಜಾಗದಲ್ಲಿ ಎಲ್ಲವೂ ಕೂಡ ಸಮೃದ್ಧವಾಗಿದೆ.

ಪರಸ್ಪರ ಆಟವಾಡ್ತಾ ಇದೆ. ಮತ್ತೆ ಜಿಂಕೆಗಳು ಹೆಬ್ಬುಲಿಗಳು ಕೂಡ ಚಿನ್ನಾಟವಾಡ್ತಾ ಇದೆ. ಹಾವು ಮುಂಗುಸಿ ಜೊತೆಯಲ್ಲೇ ಇರ್ತಾ ಇವೆ. ಇಲಿಗಳು ಬೆಕ್ಕುಗಳ ಮೇಲೆ ಹಾರಾಡ್ತಾ ಇವೆ. ಮೊಲಗಳು ತೋಳಗಳ ಹತ್ರ ಆಹಾರ ಕೊಡು ಅಂತ ಕೇಳ್ತಾ ಇದೆ. ಹತ್ತು ಕಾಗೆ ಒಂದೇ ಗೂಡಲ್ಲಿ ವಾಸ ಮಾಡ್ತಾ ಇದೆ. ಹೀಗೆ ಪರಸ್ಪರ ದ್ವೇಷ ಅನ್ನೋದೇ ಆ ಪಾರ್ವತಿಯ ತಪಸ್ಸಿನ ಅರಣ್ಯದಿಂದ ಹೊರಟು

ಕಪಿಗಳು ಕೂಡ ಪರಿಚರ್ಯೆಯನ್ನ ಮಾಡ್ತಾ ಇದೆ. ಗಿಳಿಗಳು ಸರಸ ಸಲ್ಲಾಪವನ್ನ ಮಾಡ್ತಾ ಇದೆ. ಆನೆಗಳು ಸೊಂಡಲಿನಿಂದ ದೇವಿಗೆ ಹಣ್ಣು ಕಾಯಿಗಳನ್ನೆಲ್ಲ ಸಮರ್ಪಣೆ ಮಾಡ್ತಾ ಇದೆ. ಕಲ್ಪ ವೃಕ್ಷಗಳು ಏನು ಬೇಡಿದವೋ ಆ ವಸ್ತುಗಳನ್ನೆಲ್ಲ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಯಾರು ಓಡಿಯಾಡಿದ್ರು ಕೂಡ ಅವರ ಆಯಾಸವನ್ನೆಲ್ಲ ಪುಷ್ಪಗಳು ಪರಿಮಳಗಳಿಂದ ಕಳೀತಾ ಇದೆ.

ಆ ಪಾರ್ವತಿಯ ತಪಸ್ಸಿನ ಸ್ಥಾನ ಅದ್ಭುತವಾದಂತಹ ಒಂದು ಸ್ಥಾನವಾಗಿದೆ. ಅಲ್ಲಿ ಅಷ್ಟಯೋಗಿನಿಯರು, ಅಷ್ಟಸಿದ್ಧಿಗಳು, ಎಲ್ಲ ನದಿಗಳು, ತಿಥಿ ವಾರ ನಕ್ಷತ್ರ ದೇವತೆಗಳು ಎಲ್ಲರೂ ಕೂಡ ವಾಸವಾಗಿದ್ದಾರೆ.

0: பஜனையனும் அகஜே.
1: ಆ ಅರಣ್ಯದಲ್ಲಿ ದೇವಿ ವಿಶ್ವೇಶ್ವರನನ್ನ ಭಜಿಸಿದಳು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕೃಪೆಯ ಸಮುದ್ರ ಪ್ರಪಂಚವನ್ನೇ ಸೃಷ್ಟಿ ಮಾಡಿದವನು, ಭಕ್ತರಿಗೆ ಸಂಜೀವನ, ಮೂರು ಲೋಕವನ್ನು ಕಾಯುವವನು, ಏನೇನಾದ್ರೂ ಇಷ್ಟಾರ್ಥವನ್ನ ಕೊಡುವಂತವನು. ದೇವತೆಗಳು, ನರರು, ನಾಗರು, ದೈತ್ಯರು ಎಲ್ಲರೂ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸಂಸಾರ ಸಮುದ್ರಕ್ಕೆ ಅವನು ದೋಣಿ, ದುರಿತ ವಿಪನಕ್ಕೆ ಅವನು ದಾವಾಗ್ನಿ, ನೀಲಕಂಠನಾದಂತಹ ಶಿವನನ್ನ ಅವನು ಭಜಿಸ್ತಾ

ಆ ಪರಮೇಶ್ವರನನ್ನ ಕಾತ್ಯಾಯಿನಿ ದೇವಿ ಷೋಡಶೋಪಚಾರಗಳಿಂದ ಪೂಜಿಸಿದ್ದಾಳೆ. ಇವಳು ಕೂಡ ಮೋಕ್ಷದಾಯಿಕಿ ಜಗನ್ಮಾತೆ. ಇವಳು ಆ ಜಗನ್ಮಾತೆ ಪೂಜಿಸ್ತಾ ಇದ್ದಾಳೆ ಅಂದ್ರೆ ಇದು ಅದ್ಭುತ ಅಂತ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ.

ಮೋಕ್ಷವನ್ನೇ ಅನುಗ್ರಹ ಮಾಡುವವಳು, ಸಕಲ ಮಂತ್ರಕ್ಕೂ ನಾಯಕಿ, ಮಾಯಾರೂಪಿಣಿ, ಸಾಕ್ಷಾತ್ ಜಗನ್ಮಾತೆ, ಪರಮಾತ್ಮನ ಶಕ್ತಿ. ಅಂಥ ದಾಕ್ಷಾಯಿಣಿಗೆ ಏತಕ್ಕೆ ತಪಸ್ಸು ಬೇಕು ಅಂತ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಮನಸ್ಸಿನಲ್ಲಿ ದುಗುಡ. ಆದರೆ ಆ ದೇವಿ ಆ ಪರಮಾತ್ಮನ ಧ್ಯಾನದಿಂದ ಸಂತೋಷ ಪಡುತ್ತಾ ಆರಾಧನೆ ಮಾಡ್ತಾ ಇದ್ದಾಳೆ. ಈ ರೀತಿ ಇದ್ದಾಗ ಒಬ್ಬ ರಾಕ್ಷಸ ಅಲ್ಲಿಲ್ಲಿ ತಿರುಗುತ್ತಾ ಆ ಪಾರ್ವತಿ ತಪಸ್ಸು ಮಾಡುವಂತಹ ಜಾಗಕ್ಕೆ ಬಂದಿದ್ದಾನೆ. ಆ ರಾಕ್ಷಸ ದೇವಿಯನ್ನ ಒಬ್ಬ ಸಾಮಾನ್ಯ ಸುಂದರ ಸ್ತ್ರೀ ಕಾಡಿನಲ್ಲಿ ಒಂಟಿಯಾಗಿ ಏನ್ ಮಾಡ್ತಾ ಇದ್ದಾಳೆ ಎನ್ನುವಂತಹ ಹುಚ್ಚುತನದಿಂದ ಪಾರ್ವತಿ ಜೊತೆಯಲ್ಲಿ ಕೆಟ್ಟ ಕೆಟ್ಟದಾಗಿ ಮಾತಾಡಿದಾಗ ದೇವಿ ಅವನನ್ನ ಒಂದು ಸಾರಿ ಕೋಪದಿಂದ ನೋಡಿದ ಕೂಡಲೇ ಭಸ್ಮವಾಗಿ ಬಿಟ್ಟ.

ಹೀಗೆ ದೇವಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ ದಾನವ ಅಲ್ಲೇ ಸುಟ್ಟು ಭಸ್ಮವಾಗ್ಬಿಟ್ಟ. ಆಮೇಲೆ ದೇವಿಗೆ ಅಷ್ಟೇ ಕೋಪ ಶಾಂತವಾಗಲಿಲ್ಲ. ಇನ್ನು ಮೇಲೆ ಈ ಕಾನನಕ್ಕೆ ಪುರುಷರೇ ಬರೋದು ಬೇಡ, ಅಕಸ್ಮಾತ್ ಪುರುಷರು ಬಂದರು ಅಂದ್ರೆ ಅವರು ತತ್ಕ್ಷಣವೇ ಸ್ತ್ರೀತ್ವವನ್ನು ಹೊಂದು ಬಿಡಬೇಕು, ಹೆಂಗಸರಾಗ್ಬಿಡಬೇಕು ಅಂತ ಹೇಳ್ಬಿಟ್ಟು ದೇವಿ ಶಾಪ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋದ್ಲು.

ಹೀಗೆ ಆ ಗೌರಿಯ ಶಾಪದಿಂದ ಬರೀ ಮನುಷ್ಯರು ಅಂತಲ್ಲ, ಪನ್ನಗ ಮೃಗ ಪಶು ಪಕ್ಷಿ ಯಾವುದೇ ಬರಲಿ ಬಂದದ್ದೆಲ್ಲ ಹೆಣ್ಣಾಗ್ಬಿಡತ್ತೆ ಅಂತ. ಹೀಗೆ ಆ ಕಾಡಿಗೆ ಕುದುರೆ ಪ್ರವೇಶ ಮಾಡಿತು. ಅಲ್ಲಿ ಆ ಸರೋವರದ ನೀರನ್ನು ಕುಡಿತಲ್ಲ, ಕುಡಿದು ಕೂಡಲೇ ಅದು ಹೆಣ್ಣು ಕುದುರೆಯಾಗಿ ಮಾರ್ಪಾಡಾಗ್ಬಿಡ್ತು. ಇದು ಬಹಳ ಆಶ್ಚರ್ಯ ಅಂತ ಹೇಳಿಬಿಟ್ಟು ಅರ್ಜುನ ನೋಡ್ತಾ ಇದ್ದಾನೆ. ಅರ್ಜುನ, ಪರಮಾತ್ಮ ಹೀಗಾಯ್ತಲ್ಲ ಅಂತ ಹೇಳಿ ಕೃಷ್ಣನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಕಥೆ ನಡೆದಿದಪ್ಪ ಅಂತ ಹೇಳಿಬಿಟ್ಟು ಜೈಮಿನಿಗಳು ಜನಮೇಜನಿಗೆ ತಿಳಿಸ್ತಾ ಇದ್ದಾರೆ.

0: ಕೂಡಿದವು ಅದನೇನೆಂಬೆನು.
1: ಹಿಂದೆ ಕೃತಯುಗದಲ್ಲಿ ಒಬ್ಬ ಕೃತವರ್ಣ ಅಂತ ಒಬ್ಬ ಬ್ರಾಹ್ಮಣೋತ್ತಮ, ಅವನು ತೀರ್ಥಯಾತ್ರೆಯನ್ನು ಮಾಡ್ತಾ ಅಲ್ಲಿ ಬಂದಾಗ ಒಂದು ಸರೋವರವನ್ನು ನೋಡ್ದ. ಆ ಸರೋವರದಲ್ಲಿ ಆ ವರ್ಣ ಮಂತ್ರವನ್ನು ಜಪ ಮಾಡ್ತಾ ಅವನು ಸ್ನಾನ ಮಾಡ್ತಾ ಇದ್ದಾನೆ. ಅವನ ಕಾಲನ್ನ ಒಂದು ಮೊಸಳೆ ಬಂದು ತನ್ನ ಹಲ್ಲುಗಳಿಂದ ಕಚ್ಚಿ ಹಿಡ್ಕೊಂಡ್ಬಿಡ್ತು. ಆ ಬ್ರಾಹ್ಮಣನಿಗೆ ಬಹಳ ಗಾಬರಿ ಆಗ್ಬಿಡ್ತು.
0: ಮಡುವಿನಳು ಮಡವಿಡಿದ ನೆಗಳಂ ಬಲಾತ್ಕರಿಸಿ

ಏನಪ್ಪ ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣ ಯೋಚನೆ ಮಾಡ್ತಾ ತಪೋಬಲದಿಂದ ಮೇಲಕ್ ಬಂದ. ಅವನಿಗೆ ಸಿಟ್ಟು ಬಂದ್ಬಿಡ್ತು. ಇನ್ನು ಮುಂದೆ ಈ ಒಂದು ನೀರನ್ನ ಯಾರೇ ಕುಡೀಲಿ, ಕುಡಿದ ಕೂಡಲೇ ಅದು ಹುಲಿಯಾಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಟ್ಟ. ಈ ಕುದುರೆಗೂ ಕೂಡ ಅಂತ ಒಂದು ಸಂದರ್ಭ ಬಂದ್ಬಿಟ್ಟು

ಹೀಗೆ ಆ ಕೃತವ್ರಣನ ಶಾಪದಿಂದ ಅಲ್ಲಿಂದ ಮುಂದಕ್ಕೆ ಯಾವ ಜೀವಿಗಳು ಕೂಡ ಆ ಸರೋವರದ ನೀರನ್ನು ಕುಡಿಯೋದಕ್ಕೆ ಹೆದರ್ತಾ ಇತ್ತು. ಆದ್ರೆ ಹೆಣ್ಣಾಗಿದ್ದಂತಹ ಆ ಕುದುರೆ ಆ ಸರೋವರಕ್ಕೆ ಬಂದು ಆ ನೀರನ್ನು ಕುಡಿಯೋಣ, ಅದು ತತ್ಕ್ಷಣವೇ ಹುಲಿಯಾಗಿ ಬಿಟ್ಟಿದೆ. ಅವಾಗ ಅರ್ಜುನನಿಗೆ ಬಹಳ ಚಿಂತೆಯಾಗ್ಬಿಡ್ತು, ಇನ್ನು ರಾಮರಾಜನ ಅಶ್ವಮೇಧ ಹೇಗೆ ನಡೆಯುತ್ತೆ, ಮೂರು ಲೋಕದಲ್ಲೂ ಅಪಹಾಸ್ಯಕ್ಕೆ ಗುರಿಯಾಗ್ಬಿಟ್ವಲ್ಲಪ್ಪ, ಇದು ಯಾರು ಶಾಪದ ಫಲ, ಶಿವಶಿವ ಅಂತ ಯೋಚನೆ ಮಾಡ್ತಾ ಹಿಂದೆ ದುರ್ಯೋಧನದಿಂದ ಆದಂತಹ ಎಲ್ಲ ಕಪಟ ಮೋಸಗಳನ್ನು ಕೂಡ ಶ್ರೀಕೃಷ್ಣನೇ ಪರಿಹಾರ ಮಾಡಿದ. ಆದ್ದರಿಂದ ಕೃಷ್ಣ ಈಗ ನೀನೇ ಇದನ್ನು ಪರಿಹಾರ ಮಾಡಬೇಕು ಅಂತ

0: ಹೀಗೆ ಕೃಷ್ಣನನ್ನ ನೀನು ಭಯ ನಿವಾರಣ ಭಯನಾಶನ ಅಂತ ಪರಮಾತ್ಮನಿಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಭಯವನ್ನು ಉಂಟು ಮಾಡುವನು ಭಯವನ್ನು ನಾಶ ಮಾಡುವನು ಕೃಷ್ಣನೇ ಆಗಿದ್ದಾನೆ ಅಂತ. ಕೃಷ್ಣ, ಈಗೊಂದು ಭಯ ನಿನ್ನ ಒಂದು ಸಂಕಲ್ಪದಿಂದಲೇ ಬಂದಿದೆ, ಈ ಭಯ ನಿವಾರಣೆಯನ್ನು ಕೂಡ ನೀನೇ ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ಆ ಪರಮಾತ್ಮನನ್ನ ಬಹಳ ಭಕ್ತಿಭಾವದಿಂದ ಧ್ಯಾನ ಮಾಡ್ತಾ, ಪರಮಾತ್ಮ ನಿನ್ನ ರೂಪ ಎರ್ದೆಯೊಳಿರೆ, ನಿನ್ನ ಪವಿತ್ರ ಮಂಗಳ ಮೂರ್ತಿ ನಮ್ಮ ಮನಸ್ಸಿನಲ್ಲಿ ಇದ್ದಾಗ ನಮಗೆ ದುಷ್ಕಂಟಕದ ಭೀತಿ ಹೇಗಾಗತ್ತಪ್ಪ, ಆದ್ದರಿಂದ ಇದು ಖಂಡಿತವಾಗಿಯೂ ಒಂದು ಸ್ವಪ್ನದಂತೆ ಆಭಾಸ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಈ ಕುದುರೆ ಹೆಣ್ಣು ಕುದುರೆ ಆಗೋದು ಅನ್ನೋದೇನು, ಹುಲಿ ಆಗೋದು ಅಂದ್ರೇನು, ಇದೇನೋ ಒಂದು ಮಾಯೆ ಇರಬೇಕು, ಪರಮಾತ್ಮ ಬೇಗ ನೀನೇ ಕಾಪಾಡಬೇಕು ಅಂತ ಹೇಳಿ ಬಹಳ ಭಕ್ತಿಭಾವದಿಂದ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ

ಚಿಕಿತ್ಸೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಎಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
3: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಅವರು ಇದ್ದು ವಾಚ್ ಮಾಡ್ತಾ ಇದೀವಿ.
2: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂ ಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೇ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಾಹಿ ಪಡಾ ದೀಜಿಯೇ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೇ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೆ ಮೇ ಕುಛ ಜಾನ್ತೆ ಹೋ?
1: ನಹೀ, ಆಪ್ ಹೀ ಬತಾಯಿಯೇ ಬಹನ್ ಜಿ.
2: ಅಚ್ಚಾ ಧ್ಯಾನ್ ಸೆ ಸುನಿಯೇ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ ತಾ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಣ್ ವಿದ್ವಾನ್ ತೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹೀ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೇ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜಿ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೆ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜಿ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜಿ.
2: ಉತನಾ ಹಿ ನಹಿ, ಹರಿಹವ್ ಜಿ ಪ್ರಕೃತಿ ಕವಿ ಹೋನೆ ಕೆ ಸಾಥ್ ಸಾಥ್ ಇನ್ಕೆ ಅಂತರ್ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೆ ಮುಖರಿತ ಹೋ ಉಠಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೆ ಬಾರೆ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಛ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪಹಿತ ರಂಗ ಮೇ ಮನ್ ಕೋ ರಂಗಾ. ಕಾಯ ಕಸೆ ಮಾನೆ ಕ್ಯಾ ಹೈ ಬಹನ್ ಜಿ?
2: ಕಾಯ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೆ ಸುನಿಯೇ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೆ ಕೋಯಿ ಲಾಭ ನಹಿ. ಯದಿ ಪರಾಯೇ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕಾ ಯದಿ ಪ್ರಾಣಿ ಮಾತ್ರ ಸೆ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೇ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗ ಆತಾತ್ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಠಿ ತೋ ಯೋಗ ತಪ ಜಪ ಆದಿ ಕೆ ರಂಗತೊಮ್ಮೆ ಪ್ರಪಂಚೊಮ್ಮೆ ಪಡ್ನೆ ಸೆ ಕ್ಯಾ ಲಾಭ. ಅಚ್ಚಾ ದೂಸರಾ ಕವಿತಾ ಕೌನ್ ಪಡೆಂಗೆ?
1: ಮೈ ಪಡ್ತಿ ಹೂ ಬಹನ್ ಜಿ.
2: ಅಚ್ಚಾ ಪಡೋ.
1: ಹೇ ಅಗರ್ ಘರ್ ಮೇ ನಹಿ ಗಂಗಾ ವಹಿ ಕೌನ್ ತೋ ಗಂಗಾ ನಹಾ ಕರ್ಕೆ ತರ ತೋ ನಾ ಹೋವೆಂಗೆ ವಿಮಲ್ ಜಲ್ ಸೆ ಧುಲೆ.

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:22. ನಿಮಗೆಲ್ಲ ಸೋನಿಯಾ ಗಾಂವ್ಕರ್ ಕೋರುವ ಶುಭ ಸಂಜೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾರವಾರ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇವತ್ತಿನ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ

0: ಕೇಳಿ ಕಥೆ ದೇವತೆ. ಶ್ರೀಲತಾ ಭಾಗವತ್, ನಂದಿಗದ್ದೆ ಜೋಯ್ಡ ಇವರಿಂದ.
1: ಪತ್ರದಲ್ಲೊಂದು ಕಥೆ. ಮನಸ್ಸಿನೊಳಗಿನ ಕೆಲ ಗೊಂದಲಗಳಿಗೀಗ ಪರಿಹಾರ ಕಂಡುಕೊಳ್ಳಲೇಬೇಕಾಗಿದೆ. ಅದಕ್ಕಾಗಿಯೇ ಆಕೆ ತನ್ನ ಗೆಳತಿಯ ಬಳಿ ಕೈಚಾಚಿದ್ದಾಳೆ. ಎಲ್ಲವನ್ನೂ ಅವಳ ಬಳಿ ಹೇಳಿಕೊಳ್ಳುತ್ತಿದ್ದ ಆಕೆಗೆ ಪುನಃ ಶುರುವಿನಿಂದ ಹೇಳುವ ಅವಶ್ಯಕತೆ ಇಲ್ಲ. ಸರಿಯಾಗಿ ಇವಳನ್ನು ಅರ್ಥೈಸಿಕೊಂಡಿದ್ದಕ್ಕೆ ತಪ್ಪಾದ ಸಲಹೆಯಂತೂ ಕೊಡುವುದಿಲ್ಲ. ಹಾಗಾಗಿಯೇ ದೂರದ ಊರಿನಲ್ಲಿ ಸಂಸಾರ ಹೂಡಿರುವ ಆಕೆಯಲ್ಲಿಯೇ ಸಲಹೆಗಾಗಿ ಮೊರೆ ಇಡಬೇಕು. ಯಾಕೋ ಫೋನು ಬೇಡ ಅನ್ನಿಸಿ ಮುಕ್ತವಾಗಿ ಮನದಲ್ಲಿ ಇದ್ದದ್ದೆಲ್ಲವನ್ನೂ ಇದ್ದ ಹಾಗೆಯೇ ಹೇಳಿಕೊಳ್ಳುವುದಕ್ಕೆ ಪತ್ರವೇ ಸರಿಯೆನ್ನಿಸಿ ಕಾಗದ ಪೆನ್ನುಗಳನ್ನು ಹಿಡಿದಿದ್ದಾಳೆ. ಪ್ರೀತಿಯ ಚಿನ್ನಿ, ನೀನು ಅಂದು ಹೇಳಿದ್ದು ನಿಜ. ಮನಸ್ಸನ್ನು ಬಿಗಿಪಡಿಸಿಕೊಳ್ಳಬೇಕು. ಆದರೆ ನಾನು ಅದರಲ್ಲಿ ಸೋತು ಬಿಟ್ಟಿದ್ದೇನೆ. ಪೂರ್ಣವಾಗಿ ಸೋತೋದೆ. ಅವನಿಗಾಗಿ, ಅವನಿಂದ ಸೋತೋದೆ. ಮದುವೆಯಾಗಿ ಮೊನ್ನೆಗೆ 14 ವರ್ಷ ಆಯಿತು. 2 ಮುದ್ದಾದ ಮಕ್ಕಳು, ದೇವರಂಥ ಗಂಡ. ಆದರೂ ಅವನು ಯಾಕೆ ಇಷ್ಟ ಆದ್ನು? ಕೋಪ ಬರ್ತಿದೆ ನಿಂಗೆ ಅಲ್ವಾ? ಈಗೊಂದು 4 ವರ್ಷದ ಹಿಂದೆಯೇ ಅವನ ಬಗೆಗೆ ನಿರ್ಲಕ್ಷ್ಯ ಮಾಡು ಎಂದು ಹೇಳಿದ್ದೆ. ನಿರ್ಲಕ್ಷ್ಯವಲ್ಲ, ಪೂರ್ಣವಾಗಿ ಮರೆತೇ ಬಿಟ್ಟಿದ್ದೆ ಕಣೆ. ಆದರೆ ಅದು ಯಾವ ಘಳಿಗೆಯಲ್ಲಿ ನಾನವನ ಪ್ರೇಮದ ಕೂಪದಲ್ಲಿ ಮುಳುಗಿಬಿಟ್ನೋ ಇನ್ನೂ ತಿಳಿಯುತ್ತಿಲ್ಲ. ನಿನಗೆ ನೆನಪಿದೆಯಾ, ನನ್ನ ಮದುವೆಯ ಸಡಗರದ ಸಮಯ ಅದು. ನಿನಗೂ ಮದುವೆಯಾಗಿ ಆಗಷ್ಟೇ ಹೊಸ ದಿನಗಳು. ಮದುವೆ ಕರೆಯುವುದಕ್ಕೆ ಬಂದಾಗ ಇಷ್ಟು ಖುಷಿಯಾಗಿದ್ದೆ ನೀನು. ನಾನು ಕೂಡ ಆಗಲೇ ನೀನು ನನ್ನ ಕೈ ಹಿಡಿದು ಪಿಸುಗುಟ್ಟಿದ್ದೆ. ಶರೂ, ಗಂಡನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ ನಿನ್ನ ಬದುಕು ಅದರ 2ರಷ್ಟು ಸುಂದರವಾಗುತ್ತೆ. ಮುಂದಿನ ಬದುಕು ನಮ್ಮ ಕೈಯಲ್ಲೇ ಇದೆ ಎಂದು ಹೇಳಿ ನಸು ನಕ್ಕಿದ್ದೆ. 1000 ಜನರ ಆಡಂಬರದ ನನ್ನ ಮದುವೆಯಲ್ಲಿ ನಾನೇ ಕಳೆದು ಹೋಗಿದ್ದೆ. ಎದುರಲ್ಲಿರುವ ನನ್ನವನ ನೋಟದಲ್ಲಿ, ಅವನ ನಸು ನಗುವಿನಲ್ಲಿ, ಅವನ ಹಿತವಾದ ಸ್ಪರ್ಶದಲ್ಲಿ, ಸುತ್ತಲೂ ಜನರ ಗದ್ದಲವಿದ್ದರೂ ನನ್ನದೇ ಬೇರೆ ಪ್ರಪಂಚವಾಗಿತ್ತು. ಬಂದವರೆಲ್ಲರೂ ನನ್ನಮ್ಮನ ಬಳಿ ಎಷ್ಟು ಚಂದ ಜೋಡಿ ಎಂದು ಹೇಳುವಾಗ ನನಗೋ ಖುಷಿಯೋ ಖುಷಿ. ಆಡಂಬರದ ವಸ್ತ್ರವನ್ನೆಲ್ಲ ತೆಗೆದು ಸಡಿಲವಾದ ಸೀರೆಯುಟ್ಟಾಗ ಎದೆಯ ಮೇಲೆ ಕುಳಿತ ಮಾಂಗಲ್ಯ ನೋಡಿ ಪುಳಕಿತನಾಗಿದ್ದೆ. ಏನೋ ಒಂದು ಹೊಸ ಗತ್ತು ಕೊಟ್ಟಂತಹ ಅನುಭವ ನನಗೆ. ಇನ್ನು ನಾನು ಒಬ್ಬನೇ ಅಲ್ಲ, ನಾವು ಇಬ್ಬರು ಎಂಬ ಸಂಭ್ರಮ. ಆ ದಿನದಿಂದ ಅವನೊಳಗೆ ಒಂದಾಗಿ ಹೊಸ ಜೀವನದ ಮೊದಲ ಹೆಜ್ಜೆ ಇರಿಸಿದ್ದಾಗಿತ್ತು. ಚಿನ್ನಿ, ಅಂದು ನನ್ನ ತವರಿಂದ ಹೊರಟಾಗ ನೀನು ಕೂಡ ಇದ್ದೆ. ಗಂಡನ್ನ ಚೆನ್ನಾಗಿ ನೋಡ್ಕೋ, ಫೋನ್ ಮಾಡ್ತಿರು, ತಿಂಗಳಿಗೆ ಒಂದಾದರೂ ಪತ್ರ ಬರಿ ಎಂದು ಉಪದೇಶ ನೀಡಿದ್ದೆ. ಅಮ್ಮನಂತೂ, ಆರಾಮಾಗಿರು ಮಗಳೇ, ಅಡುಗೆಯಲ್ಲಿ ಏನಾದರೂ ತೊಂದರೆ ಆದರೆ ಫೋನ್ ಮಾಡು, ಬೇಸರ ಮಾಡ್ಕೋಬೇಡ, ಖುಷಿಂದಿರು ಎಂದು ಹೇಳುವಾಗಲೇ ಅವರ ಕಣ್ಣಲ್ಲಿ ನೀರಾಡಿತ್ತು. ದೂರದ ನಗರದಲ್ಲೊಂದು ಮನೆಗೆ, ಅಲ್ಲಿ ನಾನು ನನ್ನ ಪತಿ ಇಬ್ಬರೇ ಎಂಬ ಉನ್ಮಾದದಲ್ಲಿ ನನ್ನ ತವರನ್ನು ಬಿಟ್ಟು ಹೋಗುವ ನೋವಿದ್ದರೂ ಆ ಲೋಕದ ಆಕರ್ಷಣೆ ಈ ನೋವನ್ನು ಮರೆಸಿತ್ತು. ಅಂತೂ 8 ಗಂಟೆಗಳ ಪ್ರಯಾಣದ ನಂತರ ನಮ್ಮದೇ ಲೋಕಕ್ಕೆ ಬಂದಿಳಿದಿದ್ದೆ. ಅಕ್ಕಪಕ್ಕದ ಮನೆಯವರೆಲ್ಲ ಪ್ರೀತಿಯಿಂದಲೇ ಬರಮಾಡಿಕೊಂಡಿದ್ದರು. 2 ಬೆಡ್ರೂಮಿನ ಶಿಸ್ತಿನ ಮನೆ, ಎಲ್ಲವೂ ನವ್ಯವಾಗಿಯೇ ಇದೆ. ಸ್ವಂತ ಮನೆ, ಬಾಡಿಗೆಯ ತಲೆಬಿಸಿ ಇಲ್ಲ. ಅತ್ತೆ ಮಾವ ನಾದಿನಿಯ ಕಾಟವಿಲ್ಲ. ಸ್ವತಂತ್ರವಾದ ಬದುಕು. ಅಮ್ಮನ ಅಡುಗೆಯ ತರಬೇತಿಯಿಂದ ರುಚಿಯಾಗಿ ಅಡುಗೆ ಮಾಡಲೂ ಕಲಿತಿದ್ದೆ. ಫೋನು ಮಾಡಿದಾಗೆಲ್ಲ ಅಮ್ಮ, ಗಂಡನಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕು, ಪಾಪ ದುಡಿದು ಬರ್ತಾನೆ ಎಂಬ ಮಾತನ್ನು ಯಾವಾಗಲೂ ಹೇಳುತ್ತಿದ್ದಳು. ಬೆಳಗ್ಗೆ ಸಂಜೆ ಜೊತೆಯಲ್ಲಿಯೇ ವಾಕಿಂಗು, ಮುಂಜಾನೆಯ ತಿಂಡಿ ರಾತ್ರಿಯ ಊಟ ಜೊತೆಯಲ್ಲಿ. ಮಧ್ಯಾಹ್ನ ಮನೆಗೆ ಬರದಿದ್ದರೂ ಊಟದ ವೇಳೆಯಲ್ಲಿ ಫೋನಿನಲ್ಲಿ ಮಾತಾಡಲೇಬೇಕು. ವಾರದಲ್ಲಿ ಒಮ್ಮೆ ಹೋಟೆಲಿನ ಊಟ, ತಿಂಗಳಿಗೊಮ್ಮೆ ಶಾಪಿಂಗು. ಬೆಳಗ್ಗೆಯಿಂದ ಸಂಜೆಯವರೆಗೆ ಕಣ್ಣಿಗೆ ಕಾಣಿಸುವುದಿಲ್ಲ ಎಂಬ ಬೇಸರವನ್ನು ಬಿಟ್ಟರೆ ಮತ್ತೆಲ್ಲ ರೀತಿಯಲ್ಲೂ ಸುಖಿ ನಾನು. ನಿಜ ಕಣೆ, ನನ್ನ ಆಗಿನ ಬದುಕು ಎಷ್ಟು ಖುಷಿಯಾಗಿತ್ತು ಗೊತ್ತಾ?

ಚಿನ್ನೆ, ನೀನೊಮ್ಮೆ ಹೇಳಿದ್ದೆ ಹಿಮಾಲಯದ ಬೆಳ್ಳನೆಯ ತಂಪಿನ ಬಗ್ಗೆ. ನನಗೂ ಅಲ್ಲಿಗೆ ಹೋಗಬೇಕೆಂಬ ಹಂಬಲ. ಯಾವಾಗಲೂ ಕೆಲಸದಲ್ಲಿ ಬ್ಯುಸಿಯಾಗಿರುವ ಪತಿಯ ಎದುರು ಹೇಳಿ ಕೆಲಸದ ಗಡಿಬಿಡಿಯಲ್ಲಿ ಸಾಧ್ಯವಿಲ್ಲ ಎಂದರೆ ನನಗೂ ಕರೆದೊಯ್ಯಲಾಗಲಿಲ್ಲವಲ್ಲ ಎಂದು ಅವರಿಗೂ ಸುಮ್ಮನೆ ಬೇಸರವಾಗಬಾರದು ಎಂದು ಮೌನವಾಗಿದ್ದೆ. ಆದರೂ ಅತಿ ಮಾತನಾಡುವ ನಾನು ಒಮ್ಮೆ ಮಾತಿನ ಭರದಲ್ಲಿ ಹೇಳಿಯೇ ಬಿಟ್ಟಿದ್ದೆ, ಹಿಮಾಲಯದ ಹಿಮದಲ್ಲಿ ಎರಡು ದಿನವಾದರೂ ಇದ್ದು ಬರಬೇಕು, ಎಷ್ಟು ಮಜವಾಗಿರುತ್ತೆ ಅಲ್ವಾ ಎಂದು. ಆಗ ಮೌನವಾಗಿದ್ದ ಅವರು ನಾಲ್ಕೇ ನಾಲ್ಕು ದಿನಕ್ಕೆ ಕಾಶ್ಮೀರಕ್ಕೆ ಹೋಗುವ ಟಿಕೆಟ್ಟು ಹಿಡಿದು ಬಂದಿದ್ದರು. ಥೋ, ಇದನ್ನೆಲ್ಲ ನಿನಗೆ ಹೇಳಿದ್ದೆ ನಾನು, ಆದರೂ ಇಂದೇಕು ಮತ್ತೆ ಹೇಳಬೇಕೆನಿಸುತ್ತಿದೆ. ಚಿನ್ಮಯಿ, ನಿಜ ನನ್ನ ಎಷ್ಟು ಪ್ರೀತಿಸ್ತಿದ್ರಲ್ವಾ, ನಾನು ತಪ್ಪು ಮಾಡಿಬಿಟ್ಟೆ. ಚಿನ್ಮಯಿ, ನೀನು ಬೇಗ ಒಂದು ಮಗುವನ್ನು ಮಾಡಿಕೊಳ್ರೆ ಅಂತ ಹೇಳಿದಾಗಲೇ ನಾನು ಯೋಚಿಸಿದ್ದು. ಅದಾಗಲೇ ನಮಗೆ ಮದುವೆಯಾಗಿ 2 ವರ್ಷಗಳೇ ಆಗೋಯ್ತು ಅಂತ ಅವರ ಬಳಿ ಈ ಪ್ರಸ್ತಾಪವನ್ನು ಮುಂದಿಟ್ಟಿದ್ದೆ. ಶರದಿ ಪುಟ್ಟ, ನೀನೀಗ ಆರಾಮಾಗಿ ಇದೀಯ, ಇನ್ನೂ 25ನೇ ವರ್ಷ, ಇನ್ನೂ 2 ವರ್ಷ ಕಳೀಲಿ, ನಿಧಾನವಾಗಿ ಮಗುವಾದರೆ ಸಾಕು ಬಿಡು ಎಂದು ಒಲವಿನಿಂದಲೇ ತಳ್ಳಿಹಾಕಿದ್ರು. ಆದರೂ ನಿನ್ನ ಮುದ್ದಾದ ಮಗುವನ್ನು ನೋಡಿದಾಗೆಲ್ಲ ನನಗೂ ಬೇಕೆಂಬ ಹಂಬಲ ಹೆಚ್ಚಾಗ್ತಿತ್ತು. ಅದಕ್ಕಾಗೇ ನಾನೇ ಹಠ ಹಿಡಿದಿದ್ದೆ. ಅಂತೂ 1 ವರ್ಷದೊಳಗೆ ಶಿಶಿರ ಹುಟ್ಟಿದ್ದ. ಎಷ್ಟು ಖುಷಿ ನನಗೆ! ಅವನ ಪುಟ್ಟ ಪುಟ್ಟ ಕೈಕಾಲುಗಳನ್ನು ನೋಡುತ್ತಿದ್ದರೆ ನಾನು ಸ್ವರ್ಗದಲ್ಲೇ ಇದ್ದೀನೇನೋ ಎಂಬ ಕಲ್ಪನೆ. ಮಗು ಮಡಿಲಿಗೆ ಬಂದು 4 ತಿಂಗಳಿಗೆ ನನ್ನವರು ಇಲ್ಲಿ ಒಬ್ಬಂಟಿಯಾಗಿರುತ್ತಾರೆ ಎಂದು ಯಾರು ಎಷ್ಟೇ ಬುದ್ಧಿ ಹೇಳಿದರೂ ಕೇಳದೆ ನನ್ನ ಗೂಡಿಗೆ ಬಂದಿದ್ದೆ. ಆಗಲೂ ನನ್ನವರು ನನ್ನ ಬಗ್ಗೆ ಅದೆಷ್ಟೊಂದು ಕಾಳಜಿ ತಗೊಂಡಿದ್ರು ಗೊತ್ತಾ? ನನಗೆ ಕಷ್ಟವಾಗಬಾರದೆಂದು ಕೆಂಪಮ್ಮನ ಕೆಲಸಕ್ಕೆ ತಗೊಂಡಿದ್ದೂ ಆಗ್ಲೇನೆ. ಹಾಂ, ನೀನೇ ಹೇಳಿದ್ಯಲ್ಲ, ಇಂಥ ಗಂಡನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಬಿಡು, ಮಗುವಿನ ಎಲ್ಲ ಕೆಲಸವನ್ನೂ ಅವನು ಮಾಡ್ತಾನಲ್ಲೇ. ನಿಜ ಹೇಳ ಚಿನ್ನಿ, ಗಂಡಸರು ಮಗುವಿನ ಎಲ್ಲ ಕೆಲಸನೂ ಮಾಡಲ್ಲ ಅಂತ ಗೊತ್ತಾಗಿದ್ದು ನೀನು ಹೇಳಿದ ಮೇಲೆಯೇ. ಎಷ್ಟೊಳ್ಳೆ ಸಂಸಾರ ಅಲ್ವಾ ನಮ್ಮದು. ಪಾಪ ಕೆಂಪಮ್ಮ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ಲು, ಅದಕ್ಕಾಗಿಯೇ. ಶಿಶಿರನಿಗೆ 4 ವರ್ಷ ಆಗುತ್ತಿದ್ದಂತೆಯೇ ಅವನಿಗೊಬ್ಬ ತಮ್ಮ ಹುಟ್ಟಿದ್ದು. ಈ ಬಾರಿಯಂತೂ ಕೆಂಪಮ್ಮ ಇರೋದ್ರಿಂದ ಯಾರೂ ಹೆಚ್ಚು ತಕರಾರೇ ಮಾಡಲಿಲ್ಲ. ಶಿಶಿರನ ಓದಿಗೆ ತೊಂದರೆಯಾಗುವ ನೆಪದಿಂದ ಬೇಗನೆ ಬಂದು ಬಿಟ್ಟಿದ್ದೆ. ಶಶಿಯಂತೂ ತುಂಬ ಮುದ್ದಾದ ಮಗು. ಶಿಶಿರನ ಓದು, ಶಶಿಯ ಆರೈಕೆ, ಕೆಂಪಮ್ಮನ ಸಹಾಯ, ಇದೆಲ್ಲದರಿಂದ ಸಮಯ ಕಳೆಯುವುದೇ ತಿಳಿಯುತ್ತಿರಲಿಲ್ಲ. ಆಗಲೇ ನಮ್ಮವರು ಸ್ವಲ್ಪ ಹೆಚ್ಚು ಎಂಬಷ್ಟೇ ತಮ್ಮ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದು. ಹೇಳಿ ಕೇಳಿ ವ್ಯವಹಾರಸ್ಥರು, ಏನೋ ಹೆಚ್ಚು ಕೆಲಸ ಬಂದಿರಬಹುದೆಂದು ನಾನು ಮೌನವಾಗಿದ್ದೆ. ಚಿನ್ಮಯಿ, ಬದುಕು ಎಷ್ಟು ಹದವಾಗಿ ಹೋಗ್ತಿತ್ತು ಅಲ್ವಾ? ನೋಡು ನೋಡು ನೋಡುತ್ತಿದ್ದಂತೆಯೇ ಮಕ್ಕಳು ದೊಡ್ಡವರಾಗಿ ಬಿಡುತ್ತಾರೆ, ನಮ್ಮ ಹೆಗಲೆತ್ತರಕ್ಕೆ ನಿಂತು ಬಿಡುತ್ತಾರೆ. ಕೆಂಪಮ್ಮನಿಗೆ ಅನಾರೋಗ್ಯದ ಕಾರಣದಿಂದ ಊರಿಗೆ ಮರಳುವ ಅನಿವಾರ್ಯ ಬಂತು. ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಅವರು ಉದ್ಯೋಗಕ್ಕೆ. ಬೆಳಗ್ಗೆ ಗಡಿಬಿಡಿಯ ಕೂಗಾಟವೆಲ್ಲ ಮುಗಿದರೆ ಸಂಜೆಯವರೆಗೂ ಒಬ್ಬಳೇ ಮನೆಯಲ್ಲಿ ಕೆಲಸವೆಲ್ಲ ಮುಗಿದ ಮೇಲೆ ಏನು ಮಾಡಬೇಕೆಂಬುದೇ ತೋಚುತ್ತಿರಲಿಲ್ಲ. ಕುಳಿತು ಯೋಚಿಸುತ್ತಿದ್ದೆ, ನನ್ನವರು ಮೊದಲಿನಂತಿಲ್ಲ, ವಾರಕ್ಕೊಮ್ಮೆ ಹೊರಗಡೆಯ ತಿಂಡಿ ಕೊಡಿಸುವುದಿಲ್ಲ, ತಿಂಗಳಿಗೊಮ್ಮೆ ಶಾಪಿಂಗ್ ಇಲ್ಲ. ಪ್ರೀತಿಯಿಂದ ಕುಳಿತು ಮಾತನಾಡಿ ತಿಂಗಳುಗಳೇ ಆಯಿತು. ಇನ್ನು ಫೋನು ಮಾಡುವುದಂತೂ ಕೇವಲ ಸಾಮಾನು ತರುವುದಕ್ಕಾಗಿ ಮಾತ್ರ. ಇದನ್ನೊಮ್ಮೆ ನಾನು ನಿನ್ನಲ್ಲಿ ಹೇಳಿಕೊಂಡಿದ್ದೆ, ಆಗಲೇ ನೀನು ನನಗೆ ಬುದ್ಧಿ ಹೇಳಿದ್ದು. ಕೆಲಸ ಇಲ್ಲದ ಮನಸ್ಸಿನಲ್ಲಿ ಬೇಡದೇ ಇರೋ ಯೋಚನೆಯೇ ಮುತ್ತಿಕೊಳ್ಳುತ್ತೆ. ಮೊದಲು ಏನಾದರೊಂದು ಕೆಲಸವನ್ನು ಮಾಡಿ ನೀನು ಬ್ಯುಸಿಯಾಗು. ಆಗಲೇ ಯೋಚಿಸಿದ್ದು, ಪದವೀಧರೆಯಾದ ನಾನು ಯಾವುದಾದರೊಂದು ಉದ್ಯೋಗಕ್ಕೆ ಸೇರಿಕೊಳ್ಳಬೇಕೆಂದು. ನಮ್ಮವರು ವಿರೋಧವಿರಲಿಲ್ಲ, ಆರಾಮವಾಗಿ ಯಾವುದೋ ಬ್ಯಾಂಕಿನಲ್ಲಿ ಉದ್ಯೋಗವೂ ಸಿಕ್ಕಿಬಿಡ್ತು. ಆದರೆ ಬದುಕಿನ ಕರಾಳತೆಯ ತಿರುವು ತಿರುಗಿದ್ದೇ ಇಲ್ಲಿ. ಮಕ್ಕಳನ್ನೆಲ್ಲ ಶಾಲೆಗೆ ಕಳುಹಿಸಿ ನಂತರ ನಾನು ಹೊರಡುತ್ತಿದ್ದೆ. ಮಕ್ಕಳು ಬರುವುದರೊಳಗೆ ಮನೆಯಲ್ಲಿರುತ್ತಿದ್ದೆ. ಮನೆಯ ಹತ್ತಿರವೇ ಇರುವ ಬ್ಯಾಂಕಿಗೆ ಹೋಗಿ ಬರುವುದು ಕಷ್ಟವಾಗಲಿಲ್ಲ. ಹೊಸ ಜಾಗ, ಹೊಸ ಉದ್ಯೋಗ, ಹೊಸ ಅನುಭವಗಳು, ಇದೆಲ್ಲದರಿಂದಾಗಿ ನನ್ನಲ್ಲೂ ಒಂದು ಹೊಸತನವೇ ಬಂದಿತ್ತು. ಕೆಲ ಸ್ನೇಹಿತರಾದರು.

ಬ್ಯಾಂಕಿನ ಮ್ಯಾನೇಜರ್ ಅಂತೂ ಪೂರ್ಣ ಸ್ನೇಹಮಯಿ. ನನಗಿಂತ 2 ವರ್ಷ ಸಣ್ಣವರಾಗಿದ್ದರಿಂದ ನನಗೆ ತಮ್ಮನೆಂಬ ಭಾವನೆ. ಇರುವ 10-6 ಮಂದಿಯವರೆಲ್ಲ ನನಗೆ ಆಪ್ತರೆ. ಅದು ನನಗೆ ತವರಿನಂತೆಯೇ ಆಗಿಬಿಟ್ಟಿತ್ತು. ಮನೆಗೆ ಬಂದನೆಂದರೆ ಬ್ಯಾಂಕಿನದೇ ಸುದ್ದಿ. ಮಕ್ಕಳಂತೂ, ಅಮ್ಮ, ನಿನ್ನ ಬ್ಯಾಂಕಿನ ಪ್ರತಿ ಮೂಲೆನೂ ನಾವು ನೋಡ್ದೇನೆ, ನಮಗೆ ಪರಿಚಯ ಆಗಿಬಿಟ್ಟಿದೆ ಎಂದು ಹೇಳಿ ಹಾಸ್ಯ ಮಾಡುತ್ತಿದ್ದರು. ನನ್ನವರು ಮಾತ್ರ ಒಮ್ಮೆ ಗಂಭೀರವಾಗಿ ಹೇಳಿದರು, ಶರಧಿ, ಎಲ್ಲರೂ ನಾವಂದುಕೊಂಡಷ್ಟು ಒಳ್ಳೆಯವರಿರುವುದಿಲ್ಲ. ಹಾಗಂತ ಎಲ್ಲರನ್ನು ಅನುಮಾನಿಸಬೇಕಂತಲ್ಲ, ನಮ್ಮ ಹುಷಾರಿಲಿ ನಾವಿರಬೇಕು. ಇಷ್ಟು ವರ್ಷ ಸಮಾಜದ ಮಧ್ಯೆ ಬೆಳೆದಿರೋ ನನಗೆ ಅನಿಸಿದ್ದನ್ನು ಹೇಳಿದೆ. ನೀನು ಯೋಚಿಸು ಎಂದಿದ್ರು. ಅವರು ಯಾಕೆ ಹಾಗೆ ಹೇಳಿದ್ರೋ ಏನೋ, ನಾನು ಅದನ್ನು ಗಂಭೀರವಾಗಿ ತಗೊಂಡಿದ್ರೆ ಒಳ್ಳೆಯದಿತ್ತು ಅಂತ ನನಗೆ ಈಗ ಅನ್ನಿಸ್ತಿದೆ. ಅದಾಗಿ 4 ದಿನಕ್ಕೆ ನನಗೂ ಅನುಭವಕ್ಕೆ ಬಂದಿತ್ತು. ನಿನಗೆ ಇದನ್ನು 10 ಬಾರಿ ಹೇಳಿ ಆಶ್ಚರ್ಯಪಟ್ಟಿದ್ದೆ, ಅಸಹ್ಯಿಸಿಕೊಂಡಿದ್ದೆ, ಅತ್ತಿದ್ದೆ, ಬೇಸರಿಸಿಕೊಂಡಿದ್ದೆ. ಆದರೆ ಈಗ ಮತ್ತೆ ಹೇಳಬೇಕೆನಿಸುತ್ತಿದೆ. ನಾನು ತಮ್ಮ ಎಂದುಕೊಂಡವನು ಕೆಂಪು ಗುಲಾಬಿ ಹಿಡಿದು ನಿನ್ನ ಪ್ರೀತಿಸ್ತೀನಿ ಎಂದು ಕುಳಿತು ಬಿಟ್ಟಿದ್ದ. ಮದುವೆಯಾಗಿ 2 ಮಕ್ಕಳಿರುವ ನನ್ನ ಮೇಲೆ ಅವನದೆಂತಹ ಪ್ರೀತಿ! ಎಲ್ಲವೂ ತಿಳಿದಿದೆ. ನನ್ನ 2 ಮಕ್ಕಳನ್ನೂ ನೋಡಿದ್ದಾನೆ ಆತ. ನನ್ನ ಪತಿಯನ್ನೂ ಪರಿಚಯಿಸಿಕೊಂಡಿದ್ದಾನೆ. ಆದರೂ ಎಂತಹ ಹುಂಬತನ! ಗೃಹಿಣಿಯಾದ ನನ್ನ ಎದುರಲ್ಲಿ ಬಂದು ಪ್ರೀತಿಸುತ್ತಿದ್ದೇನೆ ಎನ್ನುವುದಕ್ಕೆ ಆ ಕ್ಷಣಕ್ಕೆ ಅಸಹ್ಯ ಅನ್ನಿಸ್ತು. ಆಮೇಲೆ 2 ಮಕ್ಕಳಾದ ಮೇಲೂ ನಾನು ಮತ್ತೆ ಇನ್ಯಾರಿಂದಲೋ ಪ್ರೀತಿಸಿಕೊಳ್ಳುವಷ್ಟು ಚೆಲುವೆಯಾ ಎಂದು ಚಿಕ್ಕ ಖುಷಿಯಾಯಿತು. ಪುನಃ ನನ್ನ 2 ಮಕ್ಕಳು, ಇಷ್ಟೆಲ್ಲ ಸವಲತ್ತು ಕೊಟ್ಟ ಗಂಡ, ಇವರೆಲ್ಲರ ಮುಖ ಕಣ್ಣು ಮುಂದೆ ಬಂತು. ಛೀ, ಉದ್ಯೋಗನ ಬಿಟ್ಟು ಬಿಡಬೇಕು ಎಂಬ ನಿರ್ಧಾರವನ್ನೂ ಮಾಡಿದೆ. ಆದರೆ ಉದ್ಯೋಗ ಬಿಡುವುದಕ್ಕೆ ಕಾರಣ ನಾನು ಅಷ್ಟೊಂದು ಹೇಳಿನ? ಇಷ್ಟು ಚಿಕ್ಕ ವಿಷಯಕ್ಕೆ ಪಲಾಯನ ಮಾಡುವಷ್ಟು ಎಂದೆನ್ನಿಸಿ ಅವನಿಗೆ ಬುದ್ಧಿ ಹೇಳಬೇಕೆಂದು ತೀರ್ಮಾನಿಸಿದೆ. ಬುದ್ಧಿ ಹೇಳದೆ ಚಿನ್ಮಯಿ, ಆದರೆ ಅವನು ಏನಂದ ಗೊತ್ತಾ? ನನಗೆ ನೀನು ಜೊತೆಯಲ್ಲಿರಬೇಕು, ಜೊತೆಯಲ್ಲಿಯೇ ಬದುಕಬೇಕು ಎಂದೇನೂ ಇಲ್ಲ. ನನ್ನ ಎದುರಲ್ಲಿ ಇರ್ತೀಯಲ್ಲ, ಅಷ್ಟು ಸಾಕು. ನಿನ್ನ ನೋಡಿಕೊಂಡೇ ನಾನು ಖುಷಿಯಾಗಿರ್ತೀನಿ. ಆದರೆ ನಿನ್ನ ನಾನು ನನ್ನ ಸಂಗಾತಿ ಅಂತಲೇ ಭಾವಿಸಿಕೊಂಡಿದ್ದೀನಿ. ಅಲ್ಲಿ ಇನ್ಯಾರೂ ಬರುವುದಕ್ಕೆ ಸಾಧ್ಯನೇ ಇಲ್ಲ ಎಂದು ಅಂದ್ಬಿಟ್ಟ. ಅವನ ಹುಚ್ಚುತನಕ್ಕೆ ತುಂಬಾ ಕೋಪ ಬಂದು ಏನಾದರೂ ಮಾಡ್ಕೊಂಡು ಸಾಯ್ಲಿ ಅಂತ ಸುಮ್ಮನೆ ಬಂದ್ಬಿಟ್ಟೆ. ಅದಾದ ಮೇಲಿಂದ ಅವನೆಲ್ಲ ಚಟುವಟಿಕೆಗಳಿಗೆ ಅರ್ಥ ಸಿಗುತ್ತಿತ್ತು. ನನ್ನ ಚಿಕ್ಕ ಚಿಕ್ಕ ಖುಷಿನೂ ಅವನು ಸಂಭ್ರಮಿಸುತ್ತಿದ್ದ. ಎಲ್ಲಿಯೂ ನೋವಾಗದಂತೆ ಇರಲಿ, ಚಿಕ್ಕ ಬೇಸರವೂ ಆಗದಂತೆ ನೋಡಿಕೊಳ್ಳುತ್ತಿದ್ದ. ಆಸೆ ಕಂಗಳಿಂದ ನೋಡಿದ ಎಲ್ಲ ವಸ್ತುಗಳೆಲ್ಲವೂ ನಾನು ಮನೆಯ ಬಾಗಿಲಿಗೆ ಬರುವುದರೊಳಗೆ ಬಂದಿರುತ್ತಿದ್ದವು. ಇಷ್ಟಾದರೂ ಎಲ್ಲಿಯೂ ಯಾರ ಮುಂದೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಿರಲಿಲ್ಲ. ಅಷ್ಟೇ ಜನರ ಮುಂದೆ ಅವನು ತೀರಾ ಭಿನ್ನವಾಗಿಯೇ ಇದ್ದು ಬಿಡುತ್ತಿದ್ದ. ಅವನ ಇಂತಹ ನಡತೆಗಳೆಲ್ಲ ನನಗೆ ಅಚ್ಚರಿ ತರುತ್ತಿತ್ತು. ಮನೆಯಲ್ಲಿ ನನ್ನವರು ಮಾತಿಗೂ ಸಿಗದಷ್ಟು ಬ್ಯುಸಿ. ಆದ ಖುಷಿ, ನೋವು, ಚಿಂತೆ, ಮಕ್ಕಳ ಬಗೆಗಿನ ಮಾತು, ಅದ್ಯಾವುದಕ್ಕೂ ಪುರುಸೊತ್ತೇ ಇಲ್ಲ. ಮನೆಗೆ ತಡವಾಗಿ ಬಂದವರಿಗೆ ಸುಸ್ತು ಆವರಿಸಿಕೊಂಡಿರುತ್ತಿತ್ತು. ವಿಶ್ರಾಂತಿಯ ಅನಿವಾರ್ಯತೆ, ಸಿಗುವ ವಾರದ ರಜೆಗಳಲ್ಲಿ ಮಕ್ಕಳ ಜೊತೆಗೆ ಸಮಯ ಕಳೆಯುವುದರಲ್ಲಿ ನನ್ನ ಹಾಗೂ ನನ್ನವರ ಖಾಸಗಿ ಸಮಯ ಕಿಲೋಮೀಟರ್ಗಟ್ಟಲೆ ದೂರ ಉಳಿದು ಬಿಟ್ಟಿತ್ತು. ಸರಿ, ಸಹಜ ಭಾವನೆಗಳೆಲ್ಲವೂ ಮೂಕವಾಗಿ ಹೊರಹಾಕಿಕೊಳ್ಳಲು ನನ್ನವರು ನನಗೆ ಲಭ್ಯವಿಲ್ಲ. ಆಗೆಲ್ಲ ಸಲೀಸಾಗಿ ಸಿಗುವವನು ಅವನು. ಅವನ ಬಳಿಯೇ ನೋವು ನಲಿವನ್ನು ಹಂಚಿಕೊಳ್ಳುತ್ತಿದ್ದೆ. ನನ್ನೆಲ್ಲ ಮಾತಿಗೂ ಅವನು ಮೌನವಾಗುತ್ತಿದ್ದ. ಅವನ ಕಣ್ಣಿನಲ್ಲಿ ನನ್ನ ಆರಾಧನೆ ಇರುತ್ತಿತ್ತು. ಆ ನೋಟಕ್ಕೆ ಇಂಚಿಂಚಾಗಿ ಕರಗುತ್ತಿದ್ದೆ. ತುಂಬ ಹತ್ತಿರವಾಗಿ ಬಿಟ್ಟೆ ಅವನಿಗೆ. ಹಾಗೆಂದು ನನ್ನ ಸಂಸಾರಕ್ಕೆ ಮೋಸ ಮಾಡಿದೆ ಎಂದಲ್ಲ. ಅದು ನನ್ನ ಕರ್ತವ್ಯದ ಪ್ರಪಂಚ, ಇವನು ನನ್ನ ತೀರಾ ಖಾಸಗಿಯ ಪ್ರಪಂಚ. ಹೀಗೆಂದು ನಾನೇ ನನ್ನ ಸಮರ್ಥಿಸಿಕೊಂಡೆ. ಅದೆಷ್ಟೋ ದಿನ ಖುಷಿಯಾಗಿದ್ದೆ. ಮತ್ತೆ ಕಾಲೇಜಿನ ಹುಡುಗಿಯಂತೆ ಓಡಾಡತೊಡಗಿದೆ. ಅವನ ಲೋಕದಲ್ಲಿ ಇಲ್ಲದ ಉತ್ಸಾಹವನ್ನೆಲ್ಲ ಎಳೆದುಕೊಂಡೆ. ಆದರೆ ಸಮಾಜ, ಈ ಸಮಾಜ

ಕಣ್ಣು ಮುಚ್ಚಿರುವುದಿಲ್ಲ. ನನ್ನಲ್ಲೀಗ ಭಯ ಪ್ರಾರಂಭವಾಗಿದೆ. ಎಲ್ಲಿ ಸಮಾಜದವರೆಲ್ಲರ ಎದುರಲ್ಲಿ ನನ್ನ ವಿಷಯ ಬೆತ್ತಲಾಗುತ್ತದೆಯೋ ಎಂದು. ಒಂದಿಲ್ಲೊಂದು ದಿನ ಆಗಿಯೇ ಆಗುತ್ತದೆ, ಆಗೇನು ಮಾಡಲಿ? ಅವನ ಪ್ರೀತಿಯ ಸೆಳೆತ ಎಷ್ಟಿದೆ ಎಂದರೆ ಎದ್ದು ಬರಲಾಗುತ್ತಿಲ್ಲ. ಬರದಿದ್ದರೆ ನನ್ನ ಕುಟುಂಬದ ಗತಿಯೇನು? ನನ್ನ ಹೆತ್ತವರು ನನ್ನ ಸ್ಥಿತಿಗೆ ಮರುಗುವುದಿಲ್ಲವೇ? ನನ್ನವರು ನನ್ನ ಒಪ್ಪಿಕೊಳ್ತಾರಾ? ಮಕ್ಕಳು ನನ್ನ ಹೇಗೆ ನೋಡ್ತಾರೆ? ಊರಿನವರೆದುರಲ್ಲಿ ನಾನು ತಲೆ ಎತ್ತಿ ನಿಲ್ಲುವುದಕ್ಕೆ ಸಾಧ್ಯನಾ? ನಾನು ತಪ್ಪು ದಾರಿಯಲ್ಲಿ ತುಂಬ ಮುಂದೆ ಹೋಗಿಬಿಟ್ಟಿದ್ದೇನೆ. ನನ್ನದೇ ಬದುಕು ನನಗೆ ಕೊಳಕೆನಿಸುತ್ತಿದೆ. ಅಸಹ್ಯಿಸಿಕೊಳ್ಳುತ್ತಿದ್ದೇನೆ ನನ್ನ ತೀರ್ಮಾನಗಳಿಗೆಲ್ಲ. ಇದಕ್ಕೆ ಸಾವು ಮಾತ್ರ ಪರಿಹಾರವಾ? ಆತ್ಮಹತ್ಯೆಯೇ ನಿರ್ಧಾರ ಸರಿನಾ? ಚಿನ್ಮಯೇ, ಉತ್ತರಿಸು. ನಿನ್ನ ಉತ್ತರಕ್ಕಾಗಿ ಕಾಯ್ತಿದ್ದೀನಿ. ಸಾವಿನ ನಿರ್ಧಾರದ ಅಂಚಿನಲ್ಲಿದ್ದೀನಿ. ನಿನ್ನ ಗೆಳತಿ ಶರಧಿ. ಪತ್ರವನ್ನು ಓದಿ ಮುಗಿಸುತ್ತಿದ್ದಂತೆಯೇ ಚಿನ್ಮಯಿ ಹಣೆಗೆ ಕೈ ಹತ್ತು ಕುಳಿತಳು. ತನ್ನದೇ ಸಂಸಾರದ ಪುಟ್ಟ ಪ್ರಪಂಚದಲ್ಲಿದ್ದ ಮುಗ್ಧ ಶರದಿಗೆ ಇದೆಲ್ಲ ಬೇಕಿತ್ತ? ಸ್ವಲ್ಪವೂ ಸಂಶಯ ಪಡದ ಪ್ರೀತಿಯ ಗಂಡನ ಮಡದಿಯಾಗಿ ಆರಾಮವಾಗಿ ಮನೆಯಲ್ಲಿ ಇದ್ದು ಮುದ್ದಾದ ಮಕ್ಕಳಲ್ಲಿಯೇ ತನ್ನ ಬದುಕನ್ನು ನೋಡಿಕೊಂಡು ಇರುವ ಬದಲು ಇಂತಹ ಗೊಂದಲಗಳೆಲ್ಲ ಬೇಕಿತ್ತ? ಚಿನ್ಮಯಿಗೆ ವಾರದ ಹಿಂದೆ ವೇಶ್ಯೆಯೊಬ್ಬಳ ಆತ್ಮಕಥೆ ನೆನಪಾಗುತ್ತಿದೆ. ಅವಳು ತನ್ನ ಮನಸ್ಸಿನ ಅತೀ ಆಸೆಯನ್ನು ಮುಕ್ತವಾಗಿ ತನ್ನ ಕಥೆಯಲ್ಲಿ ಹೇಳಿಕೊಂಡಿದ್ದಳು. ಸಂಪ್ರದಾಯಸ್ಥ ಮನೆಯಲ್ಲಿ ಜನಿಸಿದ್ದರೂ ಅವಳಿಗೆ ಸಂಪ್ರದಾಯ ಇರಲಿಲ್ಲ. ಗಂಡನಾದವನು ಸಮಾಜಕ್ಕೆ ಗೌರವಿಸಿ ಅತೀ ಮುಚ್ಚಟೆಯಿಂದ ಪತ್ನಿಯನ್ನು ನೋಡಿಕೊಳ್ಳುತ್ತಿದ್ದ. ಅವಳಿಗೆ ಬೇಕಾದ ಸ್ವಾತಂತ್ರ್ಯ ಸಿಗುವುದು ಕಷ್ಟವಾದಾಗ ಪತಿಗೆ ಹೇಳದೆಯೇ ಹಲವಾರು ಕಡೆ ತಿರುಗಾಡುವುದಕ್ಕೆ ಶುರು ಮಾಡಿದ್ದಳು. ಅದೆಷ್ಟೋ ಜನ ಸ್ನೇಹಿತರೂ ಆದರು. ಅವರು ಇವಳ ಸೌಂದರ್ಯಕ್ಕೆ ಕೊಡುವ ದುಡ್ಡೇ ಅವಳಿಗೆ ಸಾಕೋ ಸಾಕಾಗುತ್ತಿತ್ತು. ಅದನ್ನೇ ಮುಖ್ಯ ಕಸುಬಾಗಿಸಿಕೊಂಡವಳಿಗೆ ಮನೆ, ಗಂಡ, ಸಂಸಾರ ಯಾವುದೂ ಬೇಕಿರಲಿಲ್ಲ. ಅವಳ ಯೌವನದ ಅವಧಿ ಎಲ್ಲವೂ ಇಂತಹ ಮೋಜಿನಲ್ಲಿಯೇ ಮುಗಿದಿತ್ತು. ಅವಳ ಈ ಕಾರ್ಯದಿಂದಾಗಿ ಮನೆಯವರೆಲ್ಲರೂ ಅವಳಿಂದ ದೂರವಾಗಿದ್ದರು. ಅವಳಿಗೆ ಅದು ಬೇಸರವೇ ಇರಲಿಲ್ಲ. ಬೇಕಾದಂತಹ ಮೋಜು, ಕುಡಿತ, ವಿದೇಶಿ ಪ್ರವಾಸ, ದುಡ್ಡು, ಕಾರು ಎಲ್ಲವೆಂದರೆ ಎಲ್ಲವೂ ಅವಳ ಬಳಿ ಇದ್ದಾಗ ತಾನು ಏನನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂಬ ಅರಿವು ಅವಳಿಗೆ ಆಗಿರಲಿಲ್ಲ. ಅವಳ ಸೌಂದರ್ಯ ನೋಡಿ ಬರುವವರೆಲ್ಲ ತನ್ನ ನಿಜವಾಗಿಯೂ ಪ್ರೇಮಿಸುತ್ತಿದ್ದಾರೆ, ತನ್ನನ್ನು ಆರಾಧಿಸುತ್ತಿದ್ದಾರೆ ಎಂದೇ ನಂಬಿದ್ದಳು. ಆದರೆ ಯಾವಾಗ ಅವಳ ಸೌಂದರ್ಯ ಮುದಿಯಾಗತೊಡಗಿತ್ತೋ ಆಗ ಅವಳು ಒಬ್ಬಂಟಿಯಾಗತೊಡಗಿದಳು. ತನ್ನ ಒಂಟಿತನದ ಅನುಭವವನ್ನು ಅನುಭವಿಸತೊಡಗಿದಳು. ಒಬ್ಬಂಟಿಯ ಬದುಕು ಕ್ಷಣ ಕ್ಷಣಕ್ಕೂ ಸುಡತೊಡಗಿತ್ತು. ಇನ್ನಾಗದು ಎಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಅದೆಲ್ಲ ನೆನಪಾದಾಗ ಚಿನ್ಮಯಿಗೆ ತನ್ನ ಗೆಳತಿಯ ಬದುಕು ಈ ಕಥೆಗೆ ಹೆಚ್ಚು ದೂರವಿಲ್ಲ ಅನ್ನಿಸ್ತು. ಮುಗ್ಧ ಗೆಳತಿಯ ಬದುಕು ಹಾಳಾಗಬಾರದು. ಅವಳ ಬದುಕಿನಲ್ಲಿ ಇರುವ ಹಸಿರಾದ ನೆಮ್ಮದಿ ಉಳಿಯಲೇಬೇಕು. ಹೇಗಾದರೂ ಮಾಡಿ ತಾನು ಅವಳ ಬದುಕು ದುರಂತವಾಗುವುದಕ್ಕೆ ಬಿಡಬಾರದು. ಎದುರಿಗೆ ಹೋಗಿ ಎರಡೇಟು ಕೊಟ್ಟು ಬುದ್ಧಿ ಹೇಳಬೇಕು ಎಂದು ಅಂದುಕೊಂಡವಳಿಗೆ ಮತ್ತೊಮ್ಮೆ ಅನ್ನಿಸ್ತು. ಎದುರಾ ಎದುರು ಹೋಗಿ ಹೇಳ ಹೊರಟರೆ ತಾನು ಹೇಳಬೇಕಾದ ಎಲ್ಲ ವಿಷಯವನ್ನು ಹೇಳಿ ಮುಗಿಸುವುದು ಕಷ್ಟ. ಅವಳು ಮಧ್ಯೆ ಮತ್ತೆ ಇನ್ನೇನೋ ಹೇಳಿ ಹಾದಿ ತಪ್ಪಿಸಬಹುದು. ಅಲ್ಲಿರುವ ಮಕ್ಕಳು ಕೇಳಿಸಿಕೊಳ್ಳಬಹುದು. ಬೇಡ, ಇದಕ್ಕೆ ಬರಹವೇ ಸರಿ. ಹೇಗೋ ಉತ್ತರಕ್ಕಾಗಿ ಕಾಯುತ್ತಿದ್ದೇನೆ ಎಂದು ಹೇಳಿದವಳು ಕಾಯುತ್ತಾಳೆ, ಓದುತ್ತಾಳೆ, ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಒಮ್ಮೆ ಫೋನಿನಲ್ಲಿ ಸಂಕ್ಷಿಪ್ತವಾಗಿ ಸಮಾಧಾನ ಹೇಳಿದರೆ ಸಾಕು ಎಂದು ಪತ್ರದಲ್ಲೇ ಉತ್ತರಿಸಲು ನಿರ್ಧರಿಸಿದಳು. ಶರಧಿ, ಸ್ವಲ್ಪವೂ ತಾಳ್ಮೆ ಇಲ್ಲ ನಿನಗೆ. ಒಮ್ಮೆ ನಿನ್ನ ಗಂಡನ ಸ್ಥಾನದಲ್ಲಿ ನಿಂತು ಯೋಚಿಸು. ಮನೆಯಲ್ಲಿರುವ ಪತ್ನಿ, ಎರಡು ಮಕ್ಕಳು, ಮನೆಯ ಜವಾಬ್ದಾರಿ, ಮಕ್ಕಳ ವಿದ್ಯೆ, ಅವರ ಭವಿಷ್ಯ, ಇಂತಹ ಎಲ್ಲವನ್ನೂ ಯೋಚಿಸಿಯೇ ಸ್ವಲ್ಪ ಹೆಚ್ಚಿನ ದುಡಿತಕ್ಕೆ ನಿಂತಿದ್ದೇ ಅವನ ತಪ್ಪ? ನಿನ್ನ ಮೇಲೆ ನಂಬಿಕೆಯಿಂದ ಮಕ್ಕಳನ್ನು ನಿನ್ನ ಸುಪರ್ದಿಗೆ ಬಿಟ್ಟು ಅವನು ಹೊರಗೆ ದುಡಿಯುವುದು ತಪ್ಪ? ನಿನ್ನ ಖುಷಿಗಾಗಿ ಎಷ್ಟು ಸಂಬಳ ಎಂದೂ ಕೇಳದೆಯೇ ನಿನ್ನ ಉದ್ಯೋಗಕ್ಕೆ ಕಳಿಸಿದ್ದು ತಪ್ಪ? ಸರಿ, ಇದೆಲ್ಲವೂ ಆಗಿ ಹೋಗಿದೆ ಎಂದಾದರೆ ಇನ್ನು ಮುಂದೆ ನೀನು ತೆಗೆದುಕೊಳ್ಳುವ ಸಾವಿನ ಹುಚ್ಚು ನಿರ್ಧಾರಕ್ಕೆ ಬಲಿಯಾಗುವವರು ಯಾರು? ನೀನೇನೋ ಸತ್ತು ಸಾಧನೆ ಮಾಡೋದು ಇದೆಯಾ? ಅವನನ್ನು ಬಿಟ್ಟು ಬರಲಾಗದಷ್ಟು ಪ್ರೀತಿಯಲ್ಲಿ ಮುಳುಗಿದ್ದೀನಿ ಅಂತೀಯಲ್ಲ.

0: ನಿನ್ನನ್ನೇ ನಂಬಿ ಬದುಕು ದೂಡುತ್ತಿರುವ ಇವರು ನೀನಿಲ್ಲದೆ ಎಲ್ಲಿ ಹೋಗಿ ಮುಳುಗಬೇಕು? ಸತ್ತು ಸಾಧಿಸುವುದು ಏನಿದೆ? ಶರು, ಅವನು ಜೀವನದ ಬದುಕಿನ ಮಧ್ಯದಲ್ಲಿ ಬಂದಿರಬಹುದು, ಆದರೆ ಕೊನೆಯವರೆಗೂ ಇರುವವನಲ್ಲ. ಮೊದಲು ಏನಕ್ಕೂ ಉಪಯೋಗಕ್ಕೆ ಬಾರದ ಆ ಕೆಲಸವನ್ನು ಬಿಟ್ಟು ಬಿಡು. ನಿನ್ನನ್ನು ನೀನು ಮೊದಲು ಗಟ್ಟಿ ಮಾಡ್ಕೋ, ಆಮೇಲೆ ಅವನ ಎದುರಲ್ಲಿ ಹೋಗಿ ನಿನ್ನ ನಿರ್ಧಾರ ಇದು. ನಾನು ಹೀಗೆಯೇ ಮಾಡುತ್ತೇನೆ, ನಾನಿನ್ನು ಮುಂದೆ ಬರಲು ಸಾಧ್ಯ ಇಲ್ಲ ಎಂದು ಖಂಡಿತವಾಗಿ ಹೇಳು. ಒಳ್ಳೆಯವನಾದರೆ ಒಪ್ಪಿಕೊಂಡು ಮೌನವಾಗುತ್ತಾನೆ, ಇಲ್ಲವಾದರೆ ಒಂದಿಷ್ಟು ಬೆದರಿಕೆಯನ್ನು ಮುಂದಿಡುತ್ತಾನೆ. ಕೈ ಹಿಡಿದವನ ಬಳಿ ಎಲ್ಲವನ್ನೂ ಹೇಳಿ ಕ್ಷಮೆ ಕೇಳು. ನೆನಪಿರಲಿ, ನಿನಗಿಂತಲೂ ಮೊದಲಿನಿಂದನೂ ನಿನ್ನ ಪತಿ ಸಮಾಜವನ್ನು ನೋಡಿದ್ದಾನೆ. ನನ್ನ ಪ್ರಕಾರ ಅವನಿಗೆ ಎಲ್ಲವೂ ತಿಳಿದೇ ಅವನು ಇಂದಿನವರೆಗೂ ಮೌನವಾಗಿದ್ದಾನೆ. ಹಾಗೆಂದರೆ ಅವನೆಷ್ಟು ಒಳ್ಳೆಯವನೆಂದು ತಿಳಿದುಕೊ. ಮೊದಲು ನಿನ್ನ ಸಂಸಾರವನ್ನು ನೋಡು, ಉಳಿದಿದ್ದು ನಿನ್ನ ಸಂಸಾರವೇ ನೋಡಿಕೊಳ್ಳುತ್ತೆ. ನಿನ್ನ ಮನಸ್ಸನ್ನು ನಿನ್ನ ಗಟ್ಟಿಯೊಳಗಿಳಿಸಿಕೊಂಡರೆ ಯಾವುದೂ ಕಷ್ಟವಲ್ಲ. ಸತ್ತರೆ ಯಾವುದೂ ಪರಿಹಾರವಾಗುವುದಿಲ್ಲ, ಸಾಯುವ ವೇಳೆಗೆ ಒಂದಿಷ್ಟು ಹೆಸರು ಕೆಡುತ್ತದೆ ಅಷ್ಟೆ. ಅದೇ ಹೆಸರಿನ ಅಡಿಯಲ್ಲಿ ಬಾಳಬೇಕಾದ ನಿನ್ನ ಮಕ್ಕಳು ಬದುಕೂ ಕೆಡುತ್ತದೆ. ಆಗಿರುವ ತಪ್ಪುಗಳನ್ನು ತಿದ್ದಿಕೊಂಡು ಬದುಕುವುದು ಜಾಣತನ. ನಿನ್ನ ಜೊತೆ ನಿನ್ನನ್ನು ತುಂಬಾ ಪ್ರೀತಿಸುವ ನಿನ್ನ ಗಂಡನಿದ್ದಾನೆ, ನಿನ್ನ ಆರಾಧಿಸುವ ಎರಡು ಮಕ್ಕಳಿದ್ದಾರೆ, ಸಾಕಲ್ವಾ? ನಿನ್ನ ಗೆಳತಿ ಚಿನ್ಮಯಿ. ಜೀವದ ಗೆಳತಿ ತನ್ನ ಜೀವನದ ಬಗ್ಗೆ ಅದೆಷ್ಟು ಕಾಳಜಿಯನ್ನು ತೆಗೆದುಕೊಂಡು ಉತ್ತರಿಸಿದ್ದಾಳೆ ಎಂದು ಒಂದು ಕಡೆ ಹೆಮ್ಮೆ ಅನ್ನಿಸಿದರೆ, ಇನ್ನೊಮ್ಮೆ ತಾನು ಎಂತಹ ಅಸಹ್ಯ ಕೆಲಸಕ್ಕೆ ಕೈ ಹಾಕಿಬಿಟ್ಟೆ? ಭವಿಷ್ಯವನ್ನು ಯೋಚಿಸಲೇ ಇಲ್ಲ. ಬದುಕು ಕೇವಲ ನನ್ನ ಸ್ವಂತದ್ದಲ್ಲ, ಅಲ್ಲಿ ನನ್ನ ಕೈ ಹಿಡಿದ ಪತಿ ಇದ್ದಾನೆ, ನನ್ನಿಂದಲೇ ಜೀವ ಪಡೆದ ಮಕ್ಕಳಿದ್ದಾರೆ. ನಮ್ಮ ಬದುಕನ್ನು ನೋಡುವ, ವಿಮರ್ಶಿಸುವ ಸಾವಿರ ಕಣ್ಣುಗಳು ಹೊಂದಿದ ಸಮಾಜ ಇದೆ. ಮನಸ್ಸಿನ ಕೆಲ ಹುಚ್ಚು ಆಸೆಗಳಿಗೆ ಮಾರು ಹೋಗಿ ಮಾಡುವ ಕೆಲಸಗಳಿಗೆ ಮತ್ತ ಅದೇ ಹುಚ್ಚು ಮನಸ್ಸಿನ ನಿರ್ಧಾರವನ್ನು ಒಪ್ಪಿಕೊಳ್ಳುವುದು ಸರಿಯಲ್ಲ. ಬದಲಾಗಲೇಬೇಕು, ಅದರಲ್ಲೂ ನಾನು ಬದಲಾಯಿಸಲೇಬೇಕು ಎಂದು ಯೋಚಿಸಿದವಳು ಗೆಳತಿಯ ಪತ್ರವ ಮಡಿಚಿಟ್ಟು ಬೇಗ ಬೇಗ ತಯಾರಾಗಿ ಬ್ಯಾಂಕಿಗೆ ಹೋಗಿ ರಾಜೀನಾಮೆ ನೀಡಿ ಅವನ ಮುಖ ನೋಡಿದಳು. ನಸು ನಗುತ್ತಿದ್ದರೂ ನೋವು ಮುಖದಲ್ಲಿ ಕಾಣುತ್ತಿತ್ತು. ಶುಭವಾಗಲಿ ಎಂದು ಹರಸಿ ಎದ್ದು ನಡೆದಿದ್ದ. ಹೊಸ ಬಾಳಿನ ಬೆಳಕನ್ನು ಬೆಳಗಿಸುವುದಕ್ಕಾಗಿ ದೇವರೆದುರಲ್ಲಿ ದೀಪ ಹಚ್ಚುವ ವೇಳೆಗೆ ಪತಿರಾಯ ಅಂತೂ ನನ್ನ ಶರದಿ ನನಗೆ ಪುನಃ ಸಿಕ್ಕಿದ್ಲು ಎಂದು ನಸು ನಕ್ಕಿದ್ದ. ಪತಿಯ ಎದೆಯ ಏರಿಳಿತದಲ್ಲಿ ಇವಳ ಆನಂದದ ಕಣ್ಣೀರು ಜಾರಿತ್ತು. ಕಂದಕದಲ್ಲಿ ಜಾರಿ ಬೀಳುವ ಬದುಕೊಂದು ಒಳ್ಳೆಯ ನಿರ್ಧಾರದಿಂದ ಹೊಸ ಹೂವಿನ ಘಮದೊಂದಿಗೆ ಪುನಃ ಅರಳಿಕೊಂಡಿತ್ತು. ಧನ್ಯವಾದ.
1: ಇದುವರೆಗೆ ಜೋಯಡಾ ನಂದಿಗದ್ದೆಯ ಶ್ರೀಲತಾ ಭಾಗವತಿಯವರಿಂದ ಕಥೆ ದೇವತೆ ಕೇಳಿದಿರಿ.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ ಬಿ ಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಈಗ ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಇವರ ಯುಗಳ ಧ್ವನಿಯಲ್ಲಿ ಭಾವಗೀತೆ, ರಚನೆ ಜಿಎಸ್ ಶಿವರುದ್ರಪ್ಪ ಇವರದು.

0: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದುವರೆಗೆ ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಇವರ ಯುಗಳ ಧ್ವನಿಯಲ್ಲಿ ಭಾವಗೀತೆಯೊಂದನ್ನು ಕೇಳಿದಿರಿ.
2: ಇದುವರೆಗೆ ವನಿತೆಯರಿಗಾಗಿ ಕಾರ್ಯಕ್ರಮ ಮಹಿಳಾ ರಂಗ ಪ್ರಸಾರವಾಯಿತು.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 5:31. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಚಕ್ರವರ್ತಿ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್. ಡಾಕ್ಟರ್ ಉಮೇಶ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4200.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಇವರ ಯುಗಳ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಇವರ ಯುಗಳ ಧ್ವನಿಯಲ್ಲಿ ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕಾರ್ಯಕ್ರಮದ ಕೊನೆಯದಾಗಿ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಗೀತೆ ಕೇಳುತ್ತಿದ್ದೀರಿ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ ಮತ್ತು ಮಂಜುಳಾ ಗುರುರಾಜ್. ದೊಡ್ಡ ರಂಗೇಗೌಡ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ, ಹೊಸ ಬೆಳಕು, ಉಳಿದವರು ಕಂಡಂತೆ, ಬಂಧನ, ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದ ಕೆಲವು ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
5: 2253-45,
4: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಹಾಡಿಗೊಂದು ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ ಈ ಕುರಿತು ಆರೂರು ಮಂಜುನಾಥ್ ರಾವ್ ಇವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಂತರ ಕೃಷಿ ಮಾಹಿತಿಯನ್ನು ಕೇಳುತ್ತೀರಿ. ಏಳು ಗಂಟೆ 45 ನಿಮಿಷಕ್ಕೆ ಹೆದ್ದಾರಿಯ ಅಡ್ಡ ಹಾದಿಗುಂಟ ಈ ಕುರಿತು ಮಾತನಾಡುತ್ತಾರೆ ನಾಗರೇಖಾ ಗಾಂವ್ಕರ್. ಹತ್ತು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಮೂಲಭೂತ ಸೌಕರ್ಯಗಳು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ, ಈ ಕುರಿತು ಆರೂರು ಮಂಜುನಾಥ್ ರಾವ್ ಇವರೊಡನೆ ಸಂದರ್ಶನ. ನಂತರ ಕೃಷಿ ಮಾಹಿತಿ. ಇದಾದ ಬಳಿಕ ಸಂಪ್ರದಾಯದ ಹಾಡುಗಳು, ಗಂಗಾ ಓಮು ಮರಾಠಿ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳುತ್ತೀರಿ. ಏಳು ಗಂಟೆ 45 ನಿಮಿಷಕ್ಕೆ ಹೆದ್ದಾರಿಯ ಅಡ್ಡಹಾದಿ ಗುಂಟ, ಈ ಕುರಿತು ಮಾತನಾಡುತ್ತಾರೆ ನಾಗರೇಖಾ ಗಾಂವ್ಕರ್. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 8:30 ಭಾವಗೀತೆಗಳು. 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಡನೆ ಸಂದರ್ಶನ. ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗರಾಜ್ ರಾವ್ ಹವಾಲ್ದಾರ್ ಅವರಿಂದ ವಯಲಿನ್ ವಾದನ. 10:30 ಎನ್ಡಿಎ ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಮೂಲಭೂತ ಸೌಕರ್ಯಗಳು. ಇವು ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳು.

ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ.

ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. 6:35 ರೈತರಿಗೆ ಸಲಹೆ. ಆರು ಗಂಟೆ 40 ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಗಾನಸುಧೆ. 7:15 ಭಾವಗೀತೆಗಳನ್ನು ಕೇಳುತ್ತೀರಿ.

7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಯ ಅಂತರಾಳ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35ಕ್ಕೆ ಹಿಂದಿ ಚಿತ್ರಗೀತೆಗಳು.

0: 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. ಕ್ಕೆ ಕಿರುನಾಟಕ ಆ ಮುದುಕ, ಮೂಲಕಥೆ ಬಾಳಾಸಾಹೇಬ್ ಲೋಕಾಪುರ್, ಕನ್ನಡಕ್ಕೆ ಅನುವಾದ ದರಾ ಪುರೋಹಿತ್, ನಿರ್ದೇಶನ ಆನಂದ್ ಪಾಟೀಲ್. 9:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಂಜುಳಗಾನ. 10:02 ವಿವಿಧ ಭಾರತೀಯ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು ಮೂಡಿಬರಲಿವೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಕೊಡಗಿನ ಶ್ರೀಮಂಗಲ, ಕುಮಟೂರಿನ ಕೋಟ್ರಮ್ಗಡ್ ಇಲ್ಲಿಯ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ, ಬಳಿಕ ಮಡಿಕೇರಿ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕಾರ್ಯಕ್ರಮ ಮೂಡಿಬರಲಿದೆ. ನಿರ್ವಹಣೆ ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಕ್ಕೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 3:00 ಸಂಜೆ 5:00 ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಕ್ಕೆ ಕೊಂಕಣಿ ಕಾರ್ಯಕ್ರಮ. 5:30 ಚಿತ್ರಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್, ಸೋನಿಯಾ ಗಾಂವ್ಕರ್ ಹಾಗೂ ರೂಪಾ ಗೌಡ. ನಂತರ ಬಾಲಕಾರ್ಮಿಕ ವಿರೋಧಿ ದಿನದ ಮಹತ್ವ, ಈ ಕುರಿತು ಲಲಿತಾ ಸಾತೇನಹಳ್ಳಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಕಾರ್ವಾರ್ ಇವರೊಡನೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮದುವೆ ಸಂಪ್ರದಾಯದ ಹಾಡುಗಳು, ಗಣೇಶ್ ಗೌಡ ಮತ್ತು ಸಂಗಡಿಗರಿಂದ.

ಐದು ನಿಮಿಷಕ್ಕೆ ಭಜನ್ಗಳು, 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, 8:30 ಚಿತ್ರಗೀತೆಗಳು. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋಗೆ ಅನುವಾದ HS ಪಾರ್ವತಿ. ರಾತ್ರಿ 10 ಗಂಟೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಮೂಡಿಬರಲಿದೆ. 10:30 NDA ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇವು ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ರಸವಾರ್ತೆ, 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: यावत् सक्रियम मेट्रो रेल जालम भविष्यति।
1: आज कैबिनेट में तीन फैसले लिए गए। एक फैसला अहमदाबाद में मेट्रो के विस्तार का है और दो फैसले अमरावती जो कि आंध्र प्रदेश का नया कैपिटल निर्मित हो रहा है, बन रहा है, डेवलप हो रहा है, उसके दो फैसले लिए गए। अहमदाबाद मेट्रो का फेज 2A कोटेश्वर रोड से एयरपोर्ट का कॉरिडोर आज अप्रूव हुआ है कैबिनेट में।
0: केन्द्रीय पेट्रोलियम तथा प्राकृतिक ईंधन मंत्री हरदीप सिंह पुरी वर्य अद्य अवदत् यत् देशे संकुचित प्राकृतिक ईंधनस्य सीएनजी इत्यस्य अभावः नास्ति। सः अवदत् यत् सर्वकारः गृहेषु पाइप्ड नेचुरल गैस पीएनजी इत्यस्य आपूर्तिं विस्तारयितुं तथा च एलपीजी संपर्कान् पीएनजी संपर्करूपेण परिवर्तयितुं प्रयत्नाः प्रचलन्ति।
2: ग्लोबल सिचुएशन का फायदा उठा के कुछ लोगों ने आर्टिफिशियल शॉर्टेजेस करने की कोशिश की है, तो एकदम हमने उस पर क्रैकडाउन कर दिया। कोई कमी नहीं है, ना सीएनजी की कमी है, ना पाइप गैस जो लोगों के घरों में जा रहे हैं, इनफैक्ट एलपीजी के हम कन्वर्ट कर रहे हैं इनटू पीएनजी कनेक्शन।
0: अफगानिस्तान देशस्य कुनार खोस्त पत्तिका इत्येतेषु प्रान्तेषु पाकिस्तानी सैन्य वायु आक्रमणे न्यूनातिन्यूनं 13 जनाः मृताः। तेषु 11 बालकाः आसन्। एकस्मिन् वक्तव्ये तालिबान पक्षस्य प्रवक्ता जबीहुल्ला मुजाहिद इत्यनेन आक्रमणस्य निन्दां कृत्वा नागरिक गृहाणि लक्ष्यीकृत्य आक्रमणं ह्यः रात्रौ अभवत् इति उक्तम्। सः अवदत् यत् पाकिस्तानस्य सेना पुनः एकदा अफगानिस्तान देशस्य वायुक्षेत्रस्य उल्लङ्घनं कृतम्, अपि च तत् मानवीय अपराधम् उक्तम्। पाकिस्तान अफगानिस्तान देशयोः मध्ये गत कतिपयेषु मासेषु वर्धमान द्वन्द्वस्य मध्ये एषा नवीनतमा घटना अभवत्, यत्र पुनः पुनः गुलिका प्रहारे नागरिकानां मृत्योः चिन्ता वर्धमाना अस्ति। अन्त्यक्रीडा वार्तायाम्, ऑस्ट्रेलियन ओपन बैडमिंटन क्रीडायां भारतस्य पीवी सिंधु तन्वी शर्मा इत्येतयोः युगलं सिडनी नगरे महिला एकल क्रीडायाः द्वितीये चक्रे प्रविष्टम् इति वार्ताः।
3: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೇಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಪ್ರಿಯ ಶ್ರೋತೃಗಳೇ, ವಕ್ರತುಂಡಾಯ ನಮೋ ನಮಃ ಅಂತ ಆನೆಗೆ ಮೊದಲು ದೀರ್ಘದಂಡ ನಮಸ್ಕಾರ ಹಾಕ್ಬಿಡಿ. ಯಾಕಂದ್ರೆ ನಾವು ಭೂಮಿನ ಅಗದು ಬಗದು ಪೈಪು ಕೇಬಲ್ಗಳನ್ನು ಹಾಕಿ ವಿದ್ಯುತ್, ನೀರು, ಗ್ಯಾಸ್ ಅನ್ನ ಸಪ್ಲೈ ಮಾಡೋಕೆ ಬಳಸ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ, ಆವಿಷ್ಕಾರ ಮಾಡಿದ್ದೀವಿ ಅನ್ನೋ ರೀತಿ ಬೀಗ್ತಾ ಇರ್ತೀವಿ. ಆದರೆ ನಮ್ಮ ಈ ಆನೆಗಳು ನೆಲಾನ ಒಂದೇ ಒಂದು ಇಂಚ್ ಕದಲಿಸದೆ ನಮ್ಮ ಥರ ಪೈಪು ಕೇಬಲ್ಗಳನ್ನು ತೂರಿಸದೆ ಶತಮಾನಗಳಿಂದಲೂ ಸಂದೇಶ ರವಾನೆ ಮಾಡ್ತಾ ಇವೆ ಅಂದರೆ ಇದರ ಮುಂದೆ ನಮ್ಮ ಬೀಗಾಟ ಏನೇನೂ ಇಲ್ಲ. ಸಂಶೋಧನೆಗಳ ಪ್ರಕಾರ ನಮ್ಮ ಭಾರತೀಯ ಆನೆಗಳು ತಾವು ನಿಂತಿರೋ ಕಾಡಿನ ನೆಲದಿಂದಲೇ ಕನಿಷ್ಠ 4-5 ಕಿಲೋಮೀಟರ್ ದೂರದಲ್ಲಿರೋ ಸಂಬಂಧಿಕ ಆನೆಗಳೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಸಂವಹನ ಮಾಡೋ ತಾಕತ್ತಿದೆಯಂತೆ. ಅದೇ ಆಫ್ರಿಕನ್ ಆನೆಗಳು 10 ಕಿಲೋಮೀಟರ್ ದೂರದ ತನಕ ಹೀಗೇನೆ ಮಾತನಾಡ್ಕೊಳ್ತವಂತೆ. ಸಾಮಾನ್ಯವಾಗಿ ಆನೆಗಳು ಆಗಾಗ ಕಾಲ್ಗಳನ್ನ ಭೂಮಿಗೆ ಒದೆಯೋದು, ಸುಖ ಸುಮ್ಮನೆ ನೆಲ ಕದಮಿ ಮೇಲೆತ್ತೋದು, ತೊಟ್ಲಂತೆ ಮಾಡಿಕೊಂಡು ತೂಗಾಡಿಸೋದು ಮಾಡ್ತಾ ಇರ್ತವಲ್ಲ, ಆ ಹಾವಭಾವಗಳಿಂದಲೇ ಭೂಮಿಯ ಒಳಗೆ ಯಾವ ಕೇಬಲ್ಗಳೂ ಇಲ್ಲದೆ 4-5 Hz ತರಂಗಗಳ ಹುಟ್ಟಿಸಿ ಮಾತುಕತೆ ನಡೆಸೋದು. ಊಟ ಆಯ್ತಾ, ತಿಂಡಿ ಆಯ್ತಾ, ನಿಮ್ಮಲ್ಲೆಲ್ಲರೂ ಹೇಗಿದ್ದಾರೆ ಅಂತೆಲ್ಲ 10 Hz ಕಡಿಮೆ ಸಾಂದ್ರತೆಯ ತರಂಗಗಳನ್ನು ಹೊರಡಿಸಿ ಕೇಳ್ಕೊಳ್ತವಂತೆ. ಇದಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಇನ್ಫ್ರೋಸೋನಿಕ್ ಸೌಂಡ್ ಅಂತ ಕರೀತಾರೆ. ನಾವು ಆನೆ ಪಕ್ಕ ನಿಂತರೂ ಇದರ ಸದ್ದು ನಮಗೆ ಕೇಳಿಸೋದೇ ಇಲ್ಲ. ಅದಕ್ಕೂ ಕಾರಣ ಇದೆ, ನಮ್ಮ ಕಿವಿಯ ತಾಕತ್ತಿರೋದು 30-40 Hz ಹೆಚ್ಚು ಮಾತನ್ನ ಗ್ರಹಿಸೋದ್ರಲ್ಲಿ. ಅದಕ್ಕೆ ಆನೆಗಳು ನಡೆಸೋ 5 Hz ತರಂಗಾಂತರದ ಸದ್ದಿನ ಸಂವಹನ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಆನೆ ನಡೆದದ್ದೇ ದಾರಿಲಿ ಹೆಂಗೆಲ್ಲ ಕಮ್ಯುನಿಕೇಶನ್ ನಡೀತಿರುತ್ತೆ ನೋಡಿದ್ರ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಈ ಜನಪ್ರಿಯ ಭಾವಗೀತೆನ ನಮ್ಮ ರಾಷ್ಟ್ರಕವಿ ಜಿ ಎ ಶುರುರೂಪನವರು 1960 ರಚಿಸಿದ್ರು. ಸಿ ಅಶ್ವಥ್ ಮನದುಂಬಿ ಹಾಡಿ ಕನ್ನಡಿಗರ ಮನ ಮನೆಗೆ ತಲುಪಿಸಿಬಿಟ್ರು. ಇದಾಗಿ 60 ನಂತರ GSS ಮೊಮ್ಮಗಳು ಅನನ್ಯ ಪ್ರಸಾದ್ ತಾತ ಹಂಬಲಿಸಿದ ಕಡಲಲ್ಲಿ 52 ದಿನಗಳ ಕಾಲ ತಾನೇ ದೋಣಿನ ಹುಟ್ಟು ಹಾಕೊಂಡು ಸಮುದ್ರಯಾನ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ. ಇದು ಅಮೆರಿಕಾದಲ್ಲಿರುವ ನಮ್ಮ ಸೀಮೆ ಹುಡುಗಿ ಕರ್ನಾಟಕದ ಮುಡಿಗಿಟ್ಟ, ಹೆಮ್ಮೆಯ ಕಿರೀಟ. ಅನನ್ಯ ಎಂಥ ಅನನ್ಯ ಸಾಹಸಿ ಅಂದ್ರೆ, ದೋಣಿನೇ ಉಲ್ಟಾ ಪಲ್ಟಾ ತಿರುಗಿಸೋ ಓರ್ಕಾ ತಿಮಿಂಗಿಲಗಳು ಸುತ್ತುವರೆದ್ರೂ ಬಲು ದಿಟ್ಟವಾಗಿ ಅದನ್ನ ನಿಭಾಯಿಸಿದ್ಲಂತೆ. ಪವಾಡ ಅಂದ್ರೆ

0: ಒಂದ್ಸಲ ಕಡುಗತ್ತಲಲ್ಲಿ ಅಟ್ಲಾಂಟಿಕ್ ಸಾಗರದ ಮಧ್ಯೆ 25 ಅಡಿ ಎತ್ತರಕ್ಕೆ ಎದ್ದ ದೈತ್ಯ ಅಲೆಗಳು ದೋಣಿಯನ್ನ ಗಾಳಿಯಲ್ಲಿ ತೇಲಿಸಿದಾಗಲೂ ಅನನ್ಯ ಎದೆಗೊಂದಲಿಲ್ಲ. ಆಗಲೂ ಕಾಣುವ ಕಡಲಿಗೆ ಹಂಬಲಿಸುತ್ತಲೇ ಇತ್ತು ಆಕೆ ಮನ. ಈಕೆಯ ದೋಣಿಯ ಹೆಸರು ಒಡಿಸ್ಸಿ. ಮೋಟ್ರು ಇಲ್ಲದ ಈ ದೋಣಿಯ ಉದ್ದ 25 ಅಡಿ. ಉಪ್ಪು ನೀರನ್ನ ಸಿಹಿ ನೀರು ಮಾಡೋ ಯಂತ್ರ. 80 ದಿನಕ್ಕಾಗುವಷ್ಟು ಡ್ರೈ ಫ್ರೂಟ್ಸ್ ಈಕೆಗೆ ಊಟ. ಸುಮಾರು 3,000 ಕಿಲೋಮೀಟರ್ ಅಟ್ಲಾಂಟಿಕ್ ಸಮುದ್ರನ ಈಕೆ ಒಬ್ಳೆ ಧೈರ್ಯದ ಜೊತೆ ಕಾಣಬಲ್ಲೇನು ಒಂದು ದಿನ, ನೋಡಬಲ್ಲೇನು ಒಂದು ದಿನ ಅಂತ 52 ದಿನಗಳ ಕಾಲ ದೋಣಿ ಚಲಾಯಿಸಿದ ದಿಟ್ಟಗಿತ್ತಿ ಅನನ್ಯ. ಇವೆಲ್ಲ ಎಲ್ಲ ಸುಮ್ಮನೆ ಬಂದಿದ್ದಲ್ಲ, 3 ವರ್ಷದ ಕಠಿಣ ಪರಿಶ್ರಮದ ಅನನ್ಯ ಫಲ. ನಮ್ಮಲ್ಲಿ ಕುರಿ ಮೇಕೆ ಕತ್ತೆಗಳನ್ನ ಮೇಯಿಸೋದು ಅಂದ್ರೆ ಏನ್ ಹೇಳಿ? ಅವುಗಳನ್ನ ಕಾಡಿಗೆ ಹೊಡೆಯೋದು, ಇಲ್ಲವೇ ಹೊಲಗಳ ಬಳಿ ಹುಲ್ ಮೇಯೋಕೆ ಕರ್ಕೊಂಡು ಹೋಗೋದಲ್ವಾ? ಪ್ರಿಯ ಶ್ರೋತೃಗಳೇ, ಚಿಕಾಗೋದ ಓಹೇರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕತ್ತೆ ಕುರಿಗಳು ಇಲ್ಲ ಅಂದ್ರೆ ಆಗೋದೇ ಇಲ್ಲ. ರನ್ವೇಗಳು ಗಡ್ಡ ಬಿಟ್ಕೊಂಡು ದೇವದಾಸನ್ ತರ ಆಗೋಗುತ್ತೆ. ಅಂದ್ರೆ ರನ್ವೇ ತುಂಬಾ ಹುಲ್ ಬೆಳೆಯುತ್ತೆ. ದಿನಕ್ಕೆ 30 ಕುರಿ ಕತ್ತೆಗಳು ಬಂದು ರನ್ವೇ ಹತ್ರ ಇರೋ ಹುಲ್ಲನ್ನ ತಿಂದು ತೇಗದೇ ಇದ್ರೆ ಅಬ್ಬಬ್ಬಾ, ನಿಲ್ದಾಣದ ಮುಖ ನೋಡೋಕೂ ಕೂಡ ಆಗಲ್ಲ. ಆ ಪಾಟಿ ಹಾವು ಚೇಲ್ಗಳು ಸೇರ್ಕೊಂಡು ಬಿಡ್ತವಂತೆ. ಈ ರೀತಿ ತಿಂದು ಡರ್ ಅಂತ ತೇಗಲೆಂದೇ ಕುರಿ ಕತ್ತೆಗಳನ್ನ ಬಾಡಿಗೆಗೆ ತರ್ತಾರಂತೆ. ಈ ವಿಮಾನ ನಿಲ್ದಾಣ ಇರೋದು ಬೆಟ್ಟ ಗುಡ್ಡಗಳ ಮಧ್ಯೆ. ಅಲ್ಲಿ ಯಂತ್ರಗಳನ್ನ ಬಳಸಿ ಹುಲ್ಲಿಗೆ ಕತ್ತರಿ ಹಾಕೋದು ಪ್ರಯಾಸದ ಕೆಲಸ ಮತ್ತು ಪರಿಸರ ವಿರೋಧಿ ಹೆಜ್ಜೆ. ಅದಕ್ಕೆ ಅಂತಲೇ 30 ಪ್ರಾಣಿಗಳ ಹಿಂಡು ಇಲ್ಲಿ ಸದಾ ಸಿದ್ಧವಾಗಿರ್ತವೆ. ಅದರಲ್ಲಿ ಮೇಕೆ ಕುರಿಗಳ ಪಾತ್ರ ದೊಡ್ಡದು. ಇದರ ಕ್ಯಾಪ್ಟನ್ ಕತ್ತೆ. ಗುಡ್ಡಗಳ ನಡುವೆ ಇರೋ ವನ್ಯ ಮೃಗಗಳು ಸಹಪಾಠಿ ಕುರಿ ಮೇಕೆಗಳ ಮೇಲೆ ಎರಗದಂತೆ ರಕ್ಷಣೆ ಮಾಡುವುದೇ ಕತ್ತೆ ಕೆಲಸ. ವಾರ್ಷಿಕವಾಗಿ ಹುಲ್ ಕತ್ತರಿಸೋ ಈ ಕ್ಯಾಪ್ಟನ್ ಡಾಂಕಿ ಟೀಮಿಗೆ 100,000 ರೂಪಾಯಿ ಖರ್ಚು ಮಾಡ್ತಾ ಇದೆ ಚಿಕಾಗೋ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಈಗ ಜಾಹೀರಾತು, ನಂತರ ಕಾಣೆಯಾದವರ ಕುರಿತು ಪ್ರಕಟಣೆಗಳು.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ದಿನಾಂಕ 21/5/2026 ರೂಪಶ್ರೀ ಕೆ ಎನ್ನುವರು ಕಾಣೆಯಾಗಿರುತ್ತಾರೆ. ವಯಸ್ಸು 37 ವರ್ಷ. 5 ಅಡಿ ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ ಹೊಂದಿದ್ದು, ಕಪ್ಪು ಬಿಳಿ ತಲೆಗೂದಲನ್ನು ಹೊಂದಿದ್ದು, ಕೋಲು ಮುಖ ಹಾಗೂ ಕನ್ನಡ ಮತ್ತು ಇಂಗ್ಲಿಷನ್ನು ಬಲ್ಲವರಾಗಿರುತ್ತಾರೆ. ಆಕಾಶ ನೀಲಿ ಬಣ್ಣದ ಟಾಪ್, ಕೆಂಪು ಬಣ್ಣದ ಹೂ ಚಿತ್ರಗಳಲ್ಲಿರುವ ಲೆಗ್ಗಿನ್ಸ್ ಅನ್ನು ಧರಿಸಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ಹುಳಿಮಾವು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ದಿನಾಂಕ 5/6/2026 ಶಿಲ್ಪಾ ಎಚ್ ಎನ್ನುವರು ಕಾಣೆಯಾಗಿರುತ್ತಾರೆ. ವಯಸ್ಸು 23 ವರ್ಷ. ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಕಪ್ಪು ತಲೆ ಕೂದಲನ್ನು ಹೊಂದಿರುತ್ತಾರೆ. ಕನ್ನಡವನ್ನು ಬಲ್ಲವರಾಗಿದ್ದು ಹಳದಿ ಬಣ್ಣದ ಚೂಡಿದಾರನ್ನು ಧರಿಸಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ತಸ್ಲೀಂ ಬಿಸರಹಳ್ಳಿ ಎನ್ನುವರು 3/6/2026 ಕಾಣೆಯಾಗಿರುತ್ತಾರೆ. ವಯಸ್ಸು 21 ವರ್ಷ. ಕೋಲು ಮುಖ, ಸಾಧಾರಣ ಮೈಕೊಟ್ಟು, ಗೋಧಿ ಮೈ ಬಣ್ಣ, ಕಪ್ಪು ಮುಖವನ್ನು ಹೊಂದಿದ್ದು, ಕನ್ನಡ ಮತ್ತು ಉರ್ದನ ಬಲ್ಲವರಾಗಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ದಿನಾಂಕ 15/5/2026 ಶಾಲಿನಿ ಉಮೇಶ್ ಅವರ ಹೆಂಡತಿ ಇವರು ಕಾಣೆಯಾಗಿರುತ್ತಾರೆ. ವಯಸ್ಸು 35 ವರ್ಷ. 5.3 ಅಡಿ ಚೂಡಿದಾರನ ಧರಿಸಿರುತ್ತಾರೆ. ತಲೆಯಲ್ಲಿ ಕಪ್ಪು ಕೂದಲು ಇರುತ್ತೆ. ಕನ್ನಡ ಮತ್ತು ತೆಲುಗನ್ನ ಬಳ್ಳವರಾಗಿದ್ದು ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಮೂಡಿಬರುವುದು.
5: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ

0: ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿಮಾಡಿ ತಿರಸ್ಕೃತ

0: ಸರ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ ಒಂದು ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ ಶೇಕಡ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನು ಪಟ್ಟಿಯಿಂದ ಹೊರಗುಳಿಯಬಾರದು, ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ May 31 ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ

0: ಇಂದಿರಾ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾವಹಿಸಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

0: ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ, ಈ ಕುರಿತು ಆರೂರು ಮಂಜುನಾಥ್ ರಾವ್ ಇವರೊಡನೆ ಸಂದರ್ಶನ.
1: ಕೇಳುಗರೆ, ಆರೋಗ್ಯವೇ ಭಾಗ್ಯ ಎನ್ನುವಂತಹ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಇದರ ಜೊತೆಗೆ ಆರೋಗ್ಯವನ್ನಂತೂ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಾತು ಕೂಡ ಅಷ್ಟೇ ನಿಜವಾದ್ದು. ಹಾಗಿದ್ರೆ ನಾವು ಆರೋಗ್ಯವಾಗಿ ಇರಬೇಕಾಗಿದ್ರೆ ಏನು ಮಾಡಬೇಕು? ನಾವು ತಿನ್ನುವಂತಹ ಆಹಾರ ಹೇಗಿರಬೇಕು? ಆಹಾರದಿಂದ ಆರೋಗ್ಯ ಹೇಗೆ ಸಾಧ್ಯ? ಈ ವಿಚಾರವಾಗಿ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಚೇರ್ಕಾಡಿಯ ಆರೂರು ಮಂಜುನಾಥ್ ರಾವ್ ಅವರು ಇದ್ದಾರೆ. ಮೊದಲಿಗೆ ನಾವು ತಿನ್ನುವಂತಹ ಆಹಾರಕ್ಕೂ ನಮ್ಮ ಆರೋಗ್ಯಕ್ಕೂ ಯಾವ ರೀತಿಯ ಸಂಬಂಧ ಇದೆ ಅಂತ ಹೇಳ್ತೀರಾ?
2: ನಮಗೆ 90% ಕಾಯಿಲೆ ನಾವು ತಿನ್ನುವ ಆಹಾರ ಮತ್ತು ಪರಿಸರ, ಇದು ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮಗೆ ಜನರು ಬಹಳ ತಿಳ್ಕೊಡಿದ್ದಾರೆ, ನಮಗೆ ಹಣ ಇದ್ದುಬಿಟ್ರೆ ನಾವು ಎಂಥ ಬೇಕಾದ್ರೆ ಮಾಡ್ಬೋದು, ನಮಗೆ ಕಾಯಿಲೆ ಬಾರ್ದಾಗ ನೋಡ್ಕೊಳ್ಳಿ ಕೂಡ ಆಸ್ಪತ್ರೆ ಇದ್ದಾವೆ, ಡಾಕ್ಟರ್ ಇದ್ದಾರೆ, ಎಲ್ಲ ಇದ್ದಾರೆ. ಸೊ ನಮಗೆ ನಮ್ಮ ಕೆಲಸ ಅಂದರೆ ಹಣ ಗಳಿಸೋದು ಮತ್ತು ಅದನ್ನು ಖರ್ಚು ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಆದರೆ ಆರೋಗ್ಯ ನಮಗೆ ಎಲ್ಲದಕ್ಕೂ ಮುಖ್ಯ. ನೀವೇನೇ ಕೆಲಸ ಮಾಡಿ ಆರೋಗ್ಯ ಇಲ್ಲ ಅಂದರೆ ನಿಮಗೆ ಬದುಕಲಿಕ್ಕೆ, ಸುಖದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟದಿಂದ ಬದುಕ್ಬೋದು, ಸುಖದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಮ್ಮ ಮನೆಯ ಸುತ್ತ ಇರುವ ವನಸ್ಪತಿಗಳು, ಇದು ನಮಗೆ ಗೊತ್ತಿರಬೇಕು. ಆ್ಯಕ್ಚುಲಿ ನಾವು ಅದರ ಬಗ್ಗೆ ಗಮನವೇ ಕೊಡೋದಿಲ್ಲ. ದೊಡ್ಡ ದೊಡ್ಡ ಮನೆ ಕಟ್ಕೊಳ್ತೀವಿ, ಇಡೀ ಕಾಂಪೌಂಡ್ ತುಂಬ ಎಂಥದ್ದು ಇಂಟರ್ಲಾಕ್ ಹಾಕ್ಕೊಂಡು ಅಲ್ಲಿ ಏನೂ ಇಲ್ಲದಾಗೆ, ಅಂದರೆ ಒಂದು ಕಸ ಕಡ್ಡಿ ಇರಬಾರ್ದು, ಆ ನಮೂನೆ ಅಲ್ಲ ಅದು ಆ ನಮೂನೆ ಮಾಡಿ ಆ ವಾತಾವರಣ, ಕೃತಕ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ. ಮತ್ತು ಕಾಯಿಲೆ ಬಂತು ಅಂತ ಹೇಳ್ಕೊಂಡು ಒದ್ದಾಡ್ತಾ ಇರ್ತೀವಿ. ಯಾವ ಆಸ್ಪತ್ರೆ, ಯಾವ ಡಾಕ್ಟ್ರು, ಯಾವುದು ಸ್ಪೆಷಲಿಸ್ಟ್ ಡಾಕ್ಟ್ರು, ಇದೆಲ್ಲ ನೋಡ್ತಿದ್ದೀವಿ. ಇದೆಲ್ಲ ಚೈನ್ ಹಣ ಗಳಿಸೋ ಒಂದು ತಂತ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ದುಷ್ಟಚಕ್ರ ಅಂತ ಹೇಳ್ತೀವಿ ನಾವು. ಆಸ್ಪತ್ರೆಗಳು, ವೈದ್ಯರು ಆಯಿತು, ವಿಮಾ ಕಂಪನಿ ಆಯಿತು, ಔಷಧ ತಯಾರಕರು, ಇದಕ್ಕೆ ಸುಮ್ಮನೆ ನಾವು ಅಂದರೆ ನಮಗೆ ಅಲ್ಲಿ ಹೋಗದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ತಿನ್ನುವ ಆಹಾರದಲ್ಲಿ ಅದನ್ನು ಗಮನಿಸಿದ್ರೆ ಸಾಕು. ನಾವು ಬಹುಶಃ ಇದರ ಬಗ್ಗೆ ತಿಳ್ಕೊಳ್ಬೇಕು.
1: ಈಗ ದೃಷ್ಟಿಯಲ್ಲಿ ಆರೋಗ್ಯ ಅನ್ನುವಂಥದ್ದು ಏನು?
2: ನಮಗೆ ಆರೋಗ್ಯ ಮನುಷ್ಯನಿಗೆ ಕಾಯಿಲೆ ಇಲ್ಲ ಅಂದರೆ ರೋಗರಹಿತ ಸ್ಥಿತಿ ಅಂತ ಹೇಳುವಂಥದ್ದು ಕಾಲ್ಪನಿಕ. ನಮಗೆ ಅದಕ್ಕೆ ರೋಗ ಬರ್ತದೆ, ಆದರೆ ನಾವು ಅದಕ್ಕೀಗ ಬೇರೆ ಬೇರೆ ರೀತಿಯ ಮಾಪನಗಳಿದ್ದಾವೆ ವೈದ್ಯಕೀಯದಲ್ಲಿ. ಬಿ ಪಿ ಇಷ್ಟಿದ್ರೆ ನಾರ್ಮಲ್ಲು, ಅಥವಾ ಬ್ಲಡ್ ಶುಗರ್ ಲೆವೆಲ್ ಇಷ್ಟಿದ್ರೆ ನಾರ್ಮಲ್ಲು ಅಂತೆಲ್ಲ ಬೇರೆ ಬೇರೆ ರೀತಿ

0: ಅಲ್ಲಿ ಮಾಡ್ಕೊಂಡಿದ್ದಾರೆ. ಆದರೆ ಇದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ, ಒಬ್ಬೊಬ್ಬರ ದೇಹ ಸ್ಥಿತಿ ಒಂದೊಂದು ಇರ್ತದೆ. ಅವರಿಗೆ ಒಬ್ಬರಿಗೆ ಬ್ಲಡ್ ಶುಗರು ಲೆವೆಲ್ ಹೆಚ್ಚಿಗೆ ಇದ್ರೂ ಕೂಡ ಆರೋಗ್ಯದಲ್ಲಿರ್ತಾರೆ, ಕೆಲವರು ಕಮ್ಮಿ ಇದ್ರೂ ಕೂಡ ಅನಾರೋಗ್ಯ ಪಡ್ತಾರೆ. ಸೊ ಇದಕ್ಕೆ ರೋಗರಹಿತ ಸ್ಥಿತಿ ಅಂತ ನಾವು ಹೋಗಿ ಹೋಗಿ ಅಲ್ಲಿ ಕಾಲ ಕಾಲ ರುಟೀನ್ ಚೆಕಪ್ ಅಂತ ನನಗೆ ಬಹಳ ಇದ್ದೀವಿ. ನನಗೀಗ ನನಗೆ ಏನಿಸ್ತಂದ್ರೆ ಕಾಯಿಲೆಯ ಹುಡುಕಾಟ ಇದೀಗ ನಾವೇನೀಗ ಒಂದು ಹೊಸ ಹೊಸ ತಂತ್ರಜ್ಞಾನದಲ್ಲಿ ಕಾಯಿಲೆ ಹುಡುಕಾಟ ಮಾಡ್ತಿದ್ವಿ. ನಮಗೆ ಆರೋಗ್ಯ ಅಂತ ಕೇಳಿದ್ ನೋಡಿ, ನಮಗೆ ಇದು ಕಾಯಿಲೆ ಉಂಟಾ ಅದು ಕಾಯಿಲೆ ಉಂಟಾ ಚೆಕ್ ಮಾಡಿ ಮತ್ತು ರುಟೀನ್ ಚೆಕಪ್ ಮಾಡಬೇಕು ಅಂತ ಈಗ ಆಸ್ಪತ್ರೆಗಳು ವೈದ್ಯರು ಇವರೆಲ್ಲ ಬಹಳ ಕಷ್ಟಪಡ್ತಿದ್ದಾರೆ ಅವ್ರನ್ನ ಆರೋಗ್ಯದಲ್ಲಿ ಇಡಬೇಕು ಅಂತ. ಒಂದು ಸಲ ನಿಮಗೆ ಆ ಮಾಪನಗಳಲ್ಲಿ ಏನಾದರೂ ತಪ್ಪು ಇದರಿಂದ ಅಥವಾ ನಿಮಗೆ ಆರೋಗ್ಯ ಅದು ಒಂದು ಸ್ಟ್ಯಾಂಡರ್ಡ್ ಅಂತಿಲ್ಲ, ನೀವು ಕೊಟ್ಬಿಟ್ರೆ ಅವರಿಗೆ ನಿಮಗೆ ಹೆಸರು ಹೇಳಿಬಿಟ್ರೆ ಸಾಕು ಅರ್ಧ ಸತ್ತಾಗಿ ಜನ. ಕಾಯಿಲೆ ಹೆಸರು ಕೇಳಿದ್ರೆ ಸಾಕು ಜನ ಅರ್ಧ ಸಾಯ್ತಾರೆ. ಆಮೇಲೆ ಕಾಯಿಲೆ ಉಂಟಂತ ಕೂಡ ಅದಕ್ಕೆ ಔಷಧಿ, ಬೇರೆ ಬೇರೆ ನಮೂನೆ ಔಷಧಿಗಳು ಅವ್ರದ್ದು ಹೋರಾಟ ಶುರು ಆಗ್ತದೆ. ಆ ಹೋರಾಟದ ಕೆಲವರು ನಿರೋಗಿಗಳು ರೋಗಿಗಳಾಗ ಚಾನ್ಸಸ್ ಭಾಳ ಇದೆ.
1: ಸಾಮಾನ್ಯವಾಗಿ ಅಂದ ತಕ್ಷಣ ನಾವು ಹೇಳ್ತೀವಿ ದೈಹಿಕವಾಗಿ ಮಾನಸಿಕವಾಗಿ ಒಂದು ಸ್ಥಿಮಿತದಲ್ಲಿ ಇರುವಂತಹ,
0: ಕರೆಕ್ಟ್, ಹೌದು.
1: ಇದರಲ್ಲಿ ಉಂಟಾಗುವಂತಹ ಏರುಪೇರಿಗೆ ಏನು ಕಾರಣ?
0: ಇಲ್ಲ, ನಮಗೆ ಶರೀರ ಶ್ರಮ ಮಾಡಿದರೆ ಬಹುಶಃ ನಮಗೆ ಶಾರೀರಿಕವಾಗಿ ನಾವು ಸರಿಯಾಗಿರ್ತೀವಿ. ಇನ್ನು ಮಾನಸಿಕವಾಗಿ ನಮಗೆ ನಕಾರಾತ್ಮಕ ಚಿಂತನೆಗಳಿದೆ, ಷಡ್ವೈರಿಗಳು ಅಂತ ಹೇಳ್ತೀವಿ, ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲ ಇದೆ. ಇದು ಇಲ್ಲದಿದ್ದರೆ ನಮಗೆ ಶರೀರ ಶ್ರಮ ಮತ್ತು ಪ್ರೀತಿ, ಆರೋಗ್ಯದ ಸ್ಥಿತಿ ಅಂತ ಹೇಳಿದ್ರೆ ಶರೀರ ಶ್ರಮ ಮತ್ತು ಪ್ರೀತಿ. ನಮಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದು ಶ್ರದ್ಧೆಯಿಂದ ಮಾಡಿದರೆ ಶರೀರಕ್ಕೆ ಅಗತ್ಯವಿರುವಷ್ಟು ಆಹಾರ ನಾವು ಸೇವಿಸ್ತೀವಿ, ಅನಗತ್ಯ ಆಹಾರ ನಾವು ಸೇವಿಸೋದಿಲ್ಲ. ಆಮೇಲೆ ಉತ್ತಮ ನಿದ್ರೆ ಬರ್ತದೆ, ನಿಮಗೆ ಶರೀರ ಶ್ರಮ ಆಯಿತು ಅಂದರೆ ಉತ್ತಮ ನಿದ್ರೆ ಬರ್ತದೆ, ವಿಸರ್ಜನೆ ಕ್ರಿಯೆ ಸಮಸ್ಥಿತಿಯಲ್ಲಿರ್ತದೆ. ಇದರಿಂದ ಶಾರೀರಿಕ ಕಾಯಿಲೆ ನಮಗೆ ಕಾಡೋದಿಲ್ಲ. ಇದು ಮನಸ್ಸಿನಲ್ಲಿ ನನಗೇಳಿದಾಗೆ ನಕಾರಾತ್ಮಕ ಚಿಂತೆಗಳು ಇರಬಾರ್ದು. ಇದು ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಒಂದಕ್ಕೊಂದು ಲಿಂಕು. ನೀವು ಮಾನಸಿಕವಾಗಿ ಸೋತು ಹೋಗ್ಬಿಟ್ರೆ, ಕುಗ್ಗಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಶರೀರದಲ್ಲಿ ಇದಾಗ್ತದೆ, ನಿಮಗೆ ಕಾಯಿಲೆ ಬರಲಿಕ್ಕೆ ಶುರು ಆಗ್ತದೆ, ಬೇರೆ ಬೇರೆ ರೋಗಗಳು ನಿಮ್ಮನ್ನು ಕಾಡ್ತವೆ. ಸೊ ಅದಕ್ಕಾಗಿ ನಮಗೆ ಇದು ಮಾನಸಿಕ ಅಂದರೆ ನಾವು ಇದ್ದದ್ರಲ್ಲಿ ತೃಪ್ತಿ ಪಡೋದು, ನಾವು ಪಡೋದಿಲ್ಲ. ಈಗ ಕೊರಕ್ತಿರ್ತೀವಿ, ನಮ್ಮಲ್ಲಿ ನಾವೆಲ್ಲ ಹೇಳ್ತೀವಿ ಒಂದು ಅಲೆಮಾರಿಗಳು ಅದು ಇರಬಾರ್ದು. ಆ್ಯಕ್ಚುಲಿ ಇದು ನಮಗೆ ಆರೋಗ್ಯಕ್ಕೆ ಬಹಳ ಕೆಟ್ಟದ್ದು. ಅಲೆಮಾರಿಗಳು ತಿರುಗುದು, ಅದು ಅನಗತ್ಯ ತಿರುಗುದು, ನಾವು ಇಲ್ಲೆಲ್ಲೋ ಹೋಗುದು, ಕಾಲು ಇಡ್ಸ್ಕೊಂಡು ವಾಪಸ್ ಬರ್ತೀವಿ. ಸೊ ನಾವು ಇದ್ದಲ್ಲಿ ತೃಪ್ತಿ ಪಡುವ ಒಂದು ಇರಬೇಕು, ನಿಸರ್ಗ ನಮಗೆ ನಿಸರ್ಗ ಇದಾಗಬೇಕು, ಎಂಥದ್ದು ಮಾದರಿ ಆಗಬೇಕು. 20 ಲಕ್ಷ ಜೀವಿಗಳಿದಾವೆ ಅಂತ ಲೆಕ್ಕ ಈ ಪ್ರಪಂಚದಲ್ಲಿ. 20 ಲಕ್ಷ ಜೀವಿಗಳಿಗೆ ಯಾರೂ ಡಾಕ್ಟರ್ ಇಲ್ಲ, ವಕೀಲರು ಇಲ್ಲ, ಯಾರೂ ಇಲ್ಲ. ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ, ನೆಮ್ಮದಿಯಿಂದ ಬರ್ತಿದ್ದಾವೆ. ಹಣ ಬೇಡ, ಏನೂ ಬೇಡ ಅವಕ್ಕೆ. ಬಟ್ ನಾವು ಎಲ್ಲ ಇಟ್ಕೊಂಡಿದ್ದೀವಿ, ಎಷ್ಟು ಸುಖ, ಶರೀರ ಸುಖಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ನೆಮ್ಮದಿ ಕಳ್ಕೊಂಡು ಬರ್ತಾ ಇದ್ದೀವಿ.
1: ಪ್ರಕೃತಿ ದೂರ ಸರಿದಷ್ಟು ಸಮಸ್ಯೆಗಳು ಜಾಸ್ತಿ,
0: ಕಷ್ಟ ಜಾಸ್ತಿ ಬರ್ತದೆ ಸರ್.
1: ಸರ್, ಈಗ ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ ವಿಧಾನ ಅಂದರೆ ಹೇಗೆ, ಆಮೇಲೆ ಇಂಥ ಆಹಾರವನ್ನು ಹೇಗೆ ಪಡ್ಕೊಳ್ಳುವಂತಹದ್ದು, ಹೇಗೆ ತಯಾರು ಮಾಡುವಂಥದ್ದು?
0: ನಮಗೆ ಆಹಾರ ಅಂತ ಹೇಳಿದ್ರೆ ನಮಗೆ ತಾಜಾ ಫ್ರೆಶ್, ಈಗ ನಮಗೆ ನಿಸರ್ಗ ಎಲ್ಲದಕ್ಕೂ ನಿಸರ್ಗವೇ ಮಾದರಿ ಆಗ್ತದೆ. ನೋಡಿ, ಪ್ರಾಣಿಗಳು ಪಕ್ಷಿಗಳು ಫ್ರೆಶ್ ತಾಜಾ ಇವತ್ತು ಅದು ಏನು ಅವಕ್ಕೆ ಸಿಗ್ತದೆ ಅದನ್ನು ತಗೊಂಡು ಹೊಟ್ಟೆ ತುಂಬಿಸ್ಕೊಳ್ತೇವೆ, ಹೊಟ್ಟೆ ತುಂಬಿದ ಕೂಡ ಸುಮ್ಮನೆ ಇರ್ತವೆ, ಮತ್ತೆ ಜಾಸ್ತಿ ಹಾಕೋದಿಲ್ಲ. ಇಂಥ ಆಹಾರ ನಾವು ಕೂಡ ಒಂದು ನಿಸರ್ಗದ ಒಂದು ಜೀವಿ, ನಮಗೂ ಕೂಡ ಇದು ಮಾದರಿ ಆಗಬೇಕು. ನಾವು ಬೇರೆ ಬೇರೆ ರೀತಿಯ ಆಹಾರ, ಈಗ ಏನೇನು ಕೃತಕ ಆಹಾರ ನಾವು ತಯಾರು ಮಾಡ್ತಿದ್ವಿ, ಬಹುಶಃ ಇದನ್ನು ಬಿಟ್ಟರೆ ನಮಗೆ ಬಹುಶಃ ಕಾಯಿಲೆ ಬರೋದೇ ಇಲ್ಲ. ನಾವು ಬಾಯಿ ರುಚಿಗಂತ ಏನೆಲ್ಲ ತಿಂತೀವಿ, ಎಷ್ಟು ಬೇಕರಿಗಳು, ಆಮೇಲೆ ಸಿಹಿ ತಿಂಡಿ, ಕರು ತಿಂಡಿ, ಐಸ್ ಕ್ರೀಮು ಏನೆಲ್ಲ ಇದೆ ಸರ್, ಪ್ರತಿಯೊಂದು ಕೂಡ ನಮಗೆ ಅನಾರೋಗ್ಯ ಕಡೆಗೆ ನಮ್ಮನ್ನು ತಳ್ತಾ ಇದೆ. ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಿಮಗೆ ಹೊಟ್ಟೆಗೆ ಅದಕ್ಕೆ ನಮಗೆ ಪ್ರಮಾಣ ಕೂಡ ನಮಗೆ ಬೇರೆ ಬೇರೆ ಕಡೆಯಲ್ಲಿ ಪ್ರಮಾಣ ಕೂಡ ಸಿಗ್ತದೆ. ಒಬ್ಬರಿಗೆ ಒಂದು ದಿವಸಕ್ಕೆ 600 ಗ್ರಾಮ್ಗಿಂತ ಜಾಸ್ತಿ ಆಹಾರ ಬೇಕಾಗಿಲ್ಲ. ನಾವು ಜಾಸ್ತಿ ಜಾಸ್ತಿ ಹೊಟ್ಟೆ ತುಂಬ ತಿಂದು ಬಾಯಲ್ಲಿ ಮೂಗಲು ಬರೋರು ಕೆಲಸ ತಿಂತೇವೆ, ರುಚಿ ಉಂಟು, ಸ್ವೀಟ್ಸ್ ಗೀಟ್ಸ್ ಅಂತ ಹೇಳ್ಕೊಂಡು ಆಮೇಲೆ ಒದ್ದಾಡ್ತಿರ್ತೀವಿ. ಡಾಕ್ಟ್ರ್ ಹತ್ರ ಸ್ವೀಟ್ಸ್ ತಿನ್ನೋದು 5 ರೂಪಾಯಿದು 10 ರೂಪಾಯಿದು ಸ್ವೀಟ್ಸು, 500 ರೂಪಾಯಿ ಡಾಕ್ಟ್ರ್ ಖರ್ಚು ಮಾಡೋಕ್ಕಾಗುತ್ತೆ. ಅಂಥ ಪರಿಸ್ಥಿತಿ ನಾವೇ ತಂದುಕೊಳ್ತೀವಿ. 200 ಗ್ರಾಮ್ ಧಾನ್ಯ, 100 ಗ್ರಾಮ್ ಹಣ್ಣು ಹಂಪಲು, 300 ಗ್ರಾಮ್ ತರಕಾರಿ ಇಷ್ಟಿದ್ರೆ ಸಾಕು. ನಿಮ್ಮ ಹತ್ರ ಏನು ತಿನ್ನುವ ಅಗತ್ಯ ಇಲ್ಲ, ನಾವೀಗ ತಿನ್ನೋದೆಲ್ಲ ಬ್ಯಾಡ್ದೇ ತಿಂತಾ ಇದ್ದೀವಿ. ಆಮೇಲೆ 300 ಗ್ರಾಮ್ ತರಕಾರಿಯಲ್ಲಿ ಒಂದೇ ನಮ್ಮ ತರಕಾರಿ ಅಲ್ಲ, ಹಸಿರು ಸೊಪ್ಪು 100 ಗ್ರಾಮ್ಸು, ಗಡ್ಡೆ ಗೆಣಸು 100 ಗ್ರಾಮ್ಸು, ಆಮೇಲೆ ಮೊಳಕೆ ಬೆರೆಸ ಕಾಳು ಇತರ ತರಕಾರಿ, ಇದು ಬ್ಯಾಲೆನ್ಸ್ ಇರಬೇಕು. ನಮಗೆ ಪೌಷ್ಟಿಕ ಇಲ್ಲಾಂದರೆ ಪೌಷ್ಟಿಕಾಂಶದ ಕೊರತೆಯಿಂದ ನಮಗೆ ಆರೋಗ್ಯ ಬರ್ತದೆ. ಇನ್ನೊಂದು, ಅಗತ್ಯಕ್ಕಿಂತ ಜಾಸ್ತಿ ಸೇವನೆ ಮಾಡ್ತೇವೆ.
1: ಎಷ್ಟು ತಿಂತೀವಿ ಅನ್ನೋದಕ್ಕಿಂತ ಏನು ತಿನ್ನುತ್ತೀವಿ,
0: ಹಾಂ ಅದು ಮುಖ್ಯ. ಅದರೊಳಗೆ ಇನ್ಗ್ರೀಡಿಯೆಂಟ್ಸ್ ಏನಿದೆ ಅಂತ ಗೊತ್ತಿರಬೇಕು ನಮಗೆ.
1: ಸರ್, ಈಗ ನೈಸರ್ಗಿಕವಾಗಿ ದೊರೆಯುವಂತಹ ವಸ್ತುಗಳನ್ನೇ ಬಳಸಿಕೊಂಡು ಆಹಾರವನ್ನು ಹೇಗೆ ತಯಾರು ಮಾಡ್ಬೋದು ಹೇಳಿ?
0: ಇಲ್ಲ, ನಮಗೆ ಬಹುಶಃ ನಮ್ಮ ಮನೆ ಹತ್ರ ನಮ್ಗೆ ಈಗ ಬಹಳಷ್ಟು ಜನರು ನಮ್ಮಲ್ಲಿ ಜಾಗ ಇಲ್ಲ, ನಮ್ಗೆ ದೊಡ್ಡ ಇದಿಲ್ಲ, ನೀರಾವರಿ ಇಲ್ಲ, ಇದಿಲ್ಲ, ನಮ್ಗೆ ಬೆಳೆಸ್ಕೊಳ್ಳಿಕ್ ಆಗಲ್ಲ ಅಂತ. ಇದೆಲ್ಲ ಯಾಕೆ ಬೇಕಂದ್ರೆ ನೀವು ಬೆಳೆಸ್ಕೊಂಡು ನಿಮ್ಮ ಜೀವನೋಪಾಯ ವೃತ್ತಿಗೆ ಬದುಕುವ ರೀತಿ, ಅಂದ್ರೆ ನಿಮ್ಗೆ ಅದರಿಂದ ಆದಾಯ ಬರಬೇಕು, ನೀವು ಬದುಕಬೇಕು, ಅದಕ್ಕೆ ಜಾಗ ಜಾಸ್ತಿ ಬೇಕು. ನಿಮಗೆ 10 ಸೆಂಟ್ಸ್ ಜಾಗ ಮನೆ ಹತ್ರ ಇತ್ತು ಅಂದ್ರೆ ನಿಮ್ಗೆ ಬೇಕಾದ ಎಲ್ಲ ತರಕಾರಿ ಹಣ್ಣು ಹಂಪಲುಗಳು ಬೆಳೆಸ್ಕೊಳ್ಳಿಕ್ಕಾಗುತ್ತೆ.

0: ಬೇಕಷ್ಟೇ. ಸೊ ನಮಗೆ ಈಗ ಪೇಟೆಲಿರುವವರು ನಮಗೆ ಜಾಗ ಇಲ್ಲ, ಏನು ಮಾಡೋದು? ಕುಂಡ ಇಟ್ಕೊಳ್ಳೋಕೆ ಜಾಗ ಇದೆ, ಟೆರೆಸ್ ಮನೆ ಅಂದರೆ ನಿಮಗೆ ಫ್ಲ್ಯಾಟಲ್ಲಿ ಬದುಕಿದವರಿಗೆಲ್ಲ ಅದು ಏನು ನಮಗೆ ಜಾಸ್ತಿ ಹೇಳಿಕ್ಕೆ ಬರೋದಿಲ್ಲ, ಆದರೆ ಅಟ್ಲೀಸ್ಟ್ ಮನೆ ಇದೆ, ಟೆರೆಸ್ ಇದೆ ಅಂತ ಹೇಳೋರಿಗೆ ಇದು ನಾನು ಪೇಪರ್ ನೋಡಿದೆ, ಭಾಳ ಖುಷಿ ಆಯಿತು ನನಗೆ. ಟೆರೆಸ್ ಮೇಲೆ ಗಾರ್ಡನ್ ಮಾಡಿದ್ದಾರೆ, ಹೊರಗಡೆ ನೋಡಿದರೆ ಮನೆ ಕಾಣೋದಿಲ್ಲ, ಮನೆ ಮೇಲೆ ಕಾಡು ಕಾಣ್ತದೆ. ಸೊ ಅಂಥ ಒಂದು ಅಂದರೆ ಮನಸ್ಸು ಬೇಕು ನಿಮಗೆ. ಇದು ನಮಗೆ ತಿನ್ನುವ ಪದಾರ್ಥಗಳನ್ನು ನಾವು ಬಹುಶಃ ಆರೋಗ್ಯದ ದೃಷ್ಟಿಯಿಂದ ನಾವು ಚಂದಲ್ಲೇ ಬದುಕಬೇಕು ಜೀವಿತಾವಧಿ ಅಂತ ಹೇಳೋರಿಗೆ ಬಹುಶಃ ಎಲ್ಲಿ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ನಮಗೆ ನಗರದಲ್ಲಿ ಆಗೋದಿಲ್ಲ ಅಂತ ಹೇಳುವ ಪರಿಸ್ಥಿತಿ ಇಲ್ಲ.
1: ಅಂದರೆ ಈಗ ಸೀಮಿತವಾದಂಥ ಪ್ರದೇಶ ಇರುವಂಥ ವ್ಯಕ್ತಿಗಳು ಏನೇನು ಬೆಳೆಗಳನ್ನು ಬೆಳಿಬೋದು?
0: ಓಕೆ, ನಮಗೆ ಈಗ ಆರೋಗ್ಯಕ್ಕೆ ಬೇಕು ಮುಖ್ಯವಾಗಿ, ನಾವೊಂದು ಚಟ್ನಿ, ದೋಸೆ, ತಂಬುಳಿ ಇವೆಲ್ಲ ಮಾಡ್ತೇವೆ. ಆಹಾರ ಕೂಡ ನಮಗೆ ನಾವು ಏನೇನೋ ಆ ಕರು ತಿನ್ನೋಕ್ಕಿಂತ ಇಡ್ಲಿ ಮತ್ತು ದೋಸೆ ಬೆಸ್ಟ್ ಫುಡ್ ನಮಗೆ. ನಮ್ಮ ಸೌತ್ ಕನ್ನಡದಲ್ಲಿ ಆ ಹುದುಗು ಬರಿಸಿದಂಥದ್ದು ಭಾಳ ಒಳ್ಳೆಯದು. ಇದಕ್ಕೆ ನಾವು ಚಟ್ನಿ ಮಾಡ್ತೀವಿ, ಆಮೇಲೆ ತಂಬುಳಿ ಅಂತ ಊಟಕ್ಕೆ ಒಂದು ಸಣ್ಣ ತಂಬುಳಿ ಮಾಡ್ತೀವಿ, ಅದು ಕೂಡ ದೊಡ್ಡ ವಿಷಯ, ಸುಮಾರಲ್ಲ ಇದೆ, ಅದು ಗೊತ್ತಿ ಅದು ಆ ಮಾಹಿತಿ ತಗೊಂಡು ಮಾಡ್ಕೊಳ್ಬೋದು. ಇದು ನಮಗೆ ನಮ್ಮ ಮನೆ ಹತ್ರ ತಾಜಾ ಸಿಕ್ಕಿದರೆ ಅದರಲ್ಲಿ ಎಲ್ಲ ಪೌಷ್ಟಿಕಾಂಶ ಸಿಗ್ತದೆ. ಒಂದು 20 ಗಿಡ ನಿಮ್ಮ ಹತ್ರ ಇದ್ದರೆ ನಿಮಗೆ ಬಹುಶಃ ಕಾಯಿಲೆ ಬರಲಿಕ್ಕೆ ಸಾಧ್ಯ.
1: ಕೆಲವು ಉದಾಹರಣೆ ಹೇಳಿಬಿಡಿ.
0: ಓಕೆ, ನಮಗೆ ನೋಡಿ, ಮೊದಲಾಗಿ ಹೇಳೋದು ಅಮೃತ ಬಳ್ಳಿ ಅಂತ. ಅಮೃತ ಬಳ್ಳಿ ನಮ್ಮ ಹತ್ರ ಹೇರಳವಾಗಿ ಬೀಳೋದು, ನಿಮಗೆ ಮನೆಯಲ್ಲಿ ಹಾಕಿದರೆ ನಿಮಗೆ ಮಾಡ ಮೇಲೆ ಹೋಗ್ತದೆ ಇಡೀ ಮನೆಯಲ್ಲಿ. ಅದರಲ್ಲಿ ಆಮ್ಲಜನಕ ಜಾಸ್ತಿ ಇದೆ. ಅಮೃತ ಬಳ್ಳಿ, ಅಶ್ವತ್ಥ, ತುಳಸಿ ಇದು ನಮ್ಮ ಹತ್ರ ಇರಬೇಕು ಆ್ಯಕ್ಚುಲಿ. ಆಮ್ಲಜನಕ ಭಾಳ ಬರ್ತದೆ ಅದರಲ್ಲಿ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಮೃತ ಬಳ್ಳಿ ಒಂದು ಸ್ವಲ್ಪ ನೀವು ಹಾಕ್ಕೊಂಡು ವಾಯುವ್ಯ ಭಾಗದಲ್ಲಿ ಹಾಕ್ಕೊಂಡ್ರೆ ಅದು ನಿಮ್ಮ ಮನೆ ಒಳಗೆಲ್ಲ ಗಾಳಿ ಬರ್ತದೆ, ಇಡೀ ಮನೆಯವರ ಆರೋಗ್ಯ ಚೆನ್ನಾಗಿರ್ತದೆ. ಒಂದು ಅಮೃತ ಬಳ್ಳಿಯಲ್ಲಿ ನೋಡಿ, ಹೃದ್ರೋಗ, ಮೂಲವ್ಯಾಧಿ, ಮಧುಮೇಹ, ಚರ್ಮರೋಗ, ಜ್ವರ, ಕೆಮ್ಮ, ರಕ್ತದೊತ್ತಡ, ಕಾಮಾಲೆ, ಹಾಲಿನ ಕೊರತೆ, ನರದೌರ್ಬಲ್ಯ, ಶರೀರ ಪೋಷಕ, ಸೌಂದರ್ಯವರ್ಧಕ, ನಾವು ಏನೇನೋ ತಂದ್ಕೊಂಡು ಇಂಥದ್ದೆಲ್ಲ ತಗೊಂಡು ಇದು ಮಾಡ್ತೀವಿ, ಆ ಒಂದು ಸೌಂದರ್ಯವರ್ಧಕಗಳಿಗಿಂತ ಈ ಅಮೃತ ಬಳ್ಳಿಯಲ್ಲಿ, ದಾಸವಾಳದಲ್ಲಿ ಇದೆಲ್ಲ ಚರ್ಮಕಾಂತಿ ಜಾಸ್ತಿ ಇದೆ, ರಕ್ತಹೀನತೆ ಕೂಡ ಇದರಲ್ಲಿ ಮೆಡಿಸಿದೆ. ಇದೊಂದು ಅಮೃತ ಬಳ್ಳಿ. ಆಮೇಲೆ ನಮ್ಮನೆ ಹತ್ರ ಬೇಕಾದಷ್ಟಿದೆ, ನೆಲನೆಲ್ಲಿ ಅಂತ ಮಳೆಗಾಲದಲ್ಲಿ ಬರ್ತದೆ, ನುಗ್ಗೆ ಇದೆ. ನಮ್ಮ ಲೇಡೀಸಿಗೆ ಕಬ್ಬಿಣಾಂಶದ ಕೊರತೆ ಭಾಳ ಇರ್ತದೆ, ಒಂದ್ಸಲ ನುಗ್ಗೆ ಭಾರಿ ಉತ್ತಮ, ಅದರ ಸೊಪ್ಪು ಆಗ್ತದೆ, ಹೂವು ಆಗ್ತದೆ, ಕಾಯಿ ಬೀಜ ಎಲ್ಲ ಅದನ್ನು ಬಳಸಿದರೆ ರಕ್ತಹೀನತೆ ಉಂಟಾಗೋದಿಲ್ಲ. ನಾವು ಸುಮ್ಮನೆ ಹೋಗಿ ಕಬ್ಬಿಣದ ಮಾತ್ರೆ ತೊಗೊಳ್ಳಿ ಶುರು ಮಾಡ್ತೀವಿ ಎಲ್ಲ ಕಡೆ, ನಮಗೆ ರಕ್ತಹೀನತೆ ಆಯ್ತು ಅಂತ ಹೇಳಿಕೊಂಡು ಅದು ಮಾತ್ರೆ ಟಾನಿಕ್ ಎಲ್ಲ ಬರ್ತದೆ. ಸಂಬಾರ ಬಳ್ಳಿ ಅಂತ ಇದು ಕುಂಡದಲ್ಲಿ ಬಹಳ ಚೆನ್ನಾಗಿ ಬರ್ತದೆ, ಸಣ್ಣ ಪರಿಮಳದ ಇದು ಇದು, ಅದರಲ್ಲಿ ಮೂತ್ರಕೋಶ ಮತ್ತು ಪಿತ್ತಕೋಶದ ಕಲ್ಲು ಕರಗಿಸ್ಲಿಕ್ಕೆ ಸಹಾಯ, ಕಲ್ಲು ಆದವರಿಗೆ ಕರಗ್ತದೆ, ಆಗ ಆರೋಗ್ಯ ಅಂತ ತಗೊಂಡ್ರೆ ಕಲ್ಲು ಫಾರ್ಮ್ ಆಗದ ಹಾಗೆ ನೋಡ್ಕೊಳ್ತಾರೆ. ಆಮೇಲೆ ತಿಮರೆ ಅಂತ ನಮ್ಮಲ್ಲಿ ಬಹಳ ಪ್ರಚಲಿತ ಇದೆ, ನಾವು ಮಾಡೋದಿಲ್ಲ. ಮೆದುಳು ಪೋಷಕ, ನಮಗೆ ಬುದ್ಧಿ ಇದಕ್ಕೆ ಬಹಳ ಚೆನ್ನಾಗಿದೆ, ನೆನಪಿದ್ದಕ್ಕೆ. ಆಮೇಲೆ ಅದರಲ್ಲೂ ಕೂಡ ಮೂಲವ್ಯಾಧಿ ಇದೆ, ಚರ್ಮರೋಗ. ಹಾಗಲಕಾಯಿ ನಾವು ಬಹುಶಃ ಬಹಳ ಕಮ್ಮಿ ಜನ, ಅಂದರೆ ಏನು ಗೊತ್ತಿಲ್ಲದೆ ಅದನ್ನು ಕೈ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಿ ಯೂಸ್ ಮಾಡೋದೇ ಇಲ್ಲ. ಚರ್ಮರೋಗ ಬಾರದೇ ಇರಬೇಕಿದ್ರೆ ನಮಗೆ ಆ ಹಾಗಲಕಾಯಿಯ ಕಹಿ ಬೇಕು, ಅದರಲ್ಲಿರೋ ಅಂಶ ಬೇಕು ನಮಗೆ. ದಿನಕ್ಕೆ ನಾವು ಬಹುಶಃ ವಾರಕ್ಕೊಂದು 2 ಸಲಾದರೂ ಹಾಗಲಕಾಯಿ, ಅದು ಕೂಡ ಅಷ್ಟೇ, ನೀವು ಒಂದು ಪ್ಲಾಸ್ಟಿಕ್ಕು ಚೀಲದಲ್ಲಿ ಗೊಬ್ಬರ, ನೀರು, ಮಣ್ಣು ಹಾಕಿ ಅದನ್ನು ಮಾಡಿ ಹಾಗಲಕಾಯಿ ತನ್ನಷ್ಟಕ್ಕೆ ಆಗ್ತದೆ. ಅದನ್ನೇ ಬಳಸಿ, ಹುಳ ಹಿಡಿತದೆ ಅಂತ ಭಾಳ ಜನ ಅದು ಹಾಕಿದರೆ ಹುಳ ಹಿಡಲಿ, ಹುಳ ಹಿಡಿದ ಭಾಗವನ್ನು ತೆಗೆದು ಉಳಿದ ಭಾಗವನ್ನು ಬಳಸಿ, ನೀವು ನಿಮಗೇನು ಅದರಲ್ಲಿ ಹಣ ಆಗಬೇಕು ಅಂತಿಲ್ಲ. ನಾವು ಹುಳ ಹಿಡಿದು ಇಡೀ ಹಾಗಲಕಾಯಿ ಬಿಸಾಡ್ಬಿಡ್ತೀವಿ, ಮಾಡಬಾರ್ದು ಹಾಗೆ. ಸೊ ಅದು ಹುಳ ಇರ್ತವೆ, ಅದು ಅವು ಒಂದು ಜೀವಿಗಳು ಅಂತ ಕನ್ಸಿಡರ್ ಮಾಡುವ. ಸೊ ಅವು ಬದುಕಲಿ, ಸೊ ನೀವು ಅದಕ್ಕೊಂದಷ್ಟು ಅನುಕೂಲ ಮಾಡಿಕೊಟ್ಟಾಗುತ್ತದೆ. ಶುಂಠಿ, ಸಣ್ಣ ಶುಂಠಿ, ಅದು ಎಲ್ಲಿ ಹಾಕಿದರೂ ಬೆಳೀತದೆ ಗಡ್ಡೆ. ಅದರಲ್ಲಿ ಎಷ್ಟು ಅಂಶ ಇದೆ ನೋಡಿ, ಜೀರ್ಣಕಾರಿ. ನಮಗೆ ಮೊದಲು ನಮಗೆ ಆಹಾರ ಜೀರ್ಣ ಆಯ್ತಾ ನಮ್ಗೆ ಕಾಯಿಲೆ ಬರೋದಿಲ್ಲ, ನಮ್ಗೆ ಸಮಸ್ಯೆ ಬರೋದು ಹೊಟ್ಟೆ ಇದೆ, ಆಹಾರ ಕಾಯಿಲೆ ಮೂಲ ಹೊಟ್ಟೆ, ಜೀರ್ಣ ಆಗಬೇಕು. ಜೀರ್ಣ ಆಗಲಿಕ್ಕೆ ಈ ಶುಂಠಿ ಬಹಳ ಅತ್ಯುತ್ತಮ. ಜೀರ್ಣಕಾರಿ, ಶೀತ ನಿವಾರಕ, ಕೆಮ್ಮ, ಉಬ್ಬಸ, ಉಸಿರಾಟ ತೊಂದರೆ, ಹೊಟ್ಟೆಯಲ್ಲಿ ನೋವಾಗುವಂಥದ್ದು, ಕಾಮಾಲೆ, ಗಂಟು ನೋವು, ಸ್ವರಭಂಗ, ತಲೆನೋವು, ಎಲ್ಲದಕ್ಕೂ ಈ ಶುಂಠಿಯಲ್ಲಿ ಔಷಧ ಇದೆ. ಬಳಸ್ಬೇಕು, ಸ್ವಲ್ಪ ಸ್ವಲ್ಪ ಆದರೂ ಶುಂಠಿ ದಿನ ಬಳಸ್ಬೇಕು, ಬೆಳೆಸ್ಕೊಳ್ಳೋದನ್ನು ಕಷ್ಟ ಇಲ್ಲ, ಭಾರಿ ಸುಲಭದಲ್ಲಿ ಬೆಳೆಸ್ಬೋದು. ಕರಿಬೇವು ಸೊಪ್ಪು, ನಾವು ಮನೆಯಲ್ಲಿ ಒಂದು ಗಿಡ ಹಾಕಿದರೆ ತಂದೆ ಚೆಂದ ಬೆಳೀತದೆ, ನಾವು ಇಂಟ್ರೊಳಗೆ ಹಾಕಿದವರನ್ನು ತೆಗೀರಿ ಸ್ವಲ್ಪ ಮೂಲೆಯಲ್ಲಿ, ಒಂದು ಕರಿಬೇವು ಹಾಕಿ ದಿನಾ ಉಪಯೋಗಿಸಿ. ಕರಿಬೇವಲ್ಲಿ ಎಷ್ಟಿದೆ ಅಂತ ನೋಡಿದರೆ ಜೀರ್ಣಕಾರಿ ಇದು. ಬೊಜ್ಜು ನಿವಾರಕ, ನಮಗೆ ಬೊಜ್ಜು ಮುಂದಿನ ತಲೆಮಾರಿನ ಅತ್ಯಂತ ಭೀಕರ ಕಾಯಿಲೆ. ಈಗ ಟಿ ವಿ ಅದ್ರಿ ಕೂತ್ಕೊಳ್ಳೋದು, ಆ ಕುರುಕರಿ ತಿನ್ನೋದು ಇದೆಲ್ಲ ಮಾಡೋದ್ರಿಂದ ತನ್ನಷ್ಟಿಗೆ ಬರ್ತದೆ, ಅದು ತಿನ್ನಬಾರ್ದು. ಪ್ಲಸ್ ನೀವು ಇದು ಮಾಡಬೇಕಂಥದ್ದು, ಈ ಇಂಥ ಪದಾರ್ಥಗಳನ್ನು, ಕರಿಬೇವನ್ನು ಉಪಯೋಗಿಸಿದರೆ ಮಲಬದ್ಧತೆ ಇರುವುದಿಲ್ಲ, ಮಧುಮೇಹ ಕೂಡ ಇದು ಇದು, ಮೂಳೆ ದೌರ್ಬಲ್ಯ ಇದು, ಕೈ ಕಾಲೆಲ್ಲ ಇದಾಗೋದು, ಬೆಂಡಾಗೋದು,
1: 40-50 ವರ್ಷ
0: ಶುರು ಆಗ್ತದೆ. ಸೊ ಇದಕ್ಕೆಲ್ಲ ಇಂಥ ಸಸ್ಯಗಳು ಮನೆ ಹತ್ರ ಬೆಳೆಸ್ಕೊಳ್ಳುವಂಥದ್ದು. ಮತ್ತು ತರಕಾರಿ ತಗೊಂಡು ನಾವು ಸೋರೆಕಾಯಿ, ಗುಂಬಳಕಾಯಿ, ಸೌತೆಕಾಯಿ ಅಥವಾ ಹೀರೆಕಾಯಿ ತಗೊಂಡು ಬಂದರೆ ಸಿಪ್ಪೆ ಬಿಸಾಡ್ತೀವಿ,

0: ತಿರುಳು ಬಿಸಾಡ್ತೀವಿ, ಬೀಜ ಬಿಸಾಡ್ತೀವಿ, ಒಂದು 10% ಪೌಷ್ಟಿಕಾಂಶ ಇರೋದು ಮಾತ್ರ ಮೊಟ್ಟೆಗೆ ಹೋಗ್ತದೆ. ಇದು ಯಾವುದು ಬಿಸಾಡೋ ಅಂಶ ಇಲ್ಲ. ಇದೆಲ್ಲ ನಾವು ಚಟ್ನಿ ಮಾಡಿ, ತಂಬುಳಿ ಮಾಡಿ, ದೋಸೆಯಲ್ಲಿ ಕಡ್ದು ಹಾಕಿ, ವೆಜಿಟೇಬಲ್ ದೋಸೆ, ಅಷ್ಟು ಪರಿಮಳ. ಕೆಲವೆಲ್ಲ ತರಕಾರಿಗೆ ಒಳ್ಳೆ ಪರಿಮಳ ಇರ್ತದೆ, ನಿಮಗೆ ಪರಿಮಳಯುಕ್ತ ಆಹಾರ ನಿಮಗೆ ತಯಾರಾಗ್ತದೆ ಇಡೀ ಮನೆ ಮಂದಿಗೆಲ್ಲ. ಸೊ ನಾವೀಗ ಹೋಟೆಲ್ ಗೀಟಲ್ಲಿ ಹೋದರೆ ಬಹುಶಃ ನಮಗೊಬ್ಬರಿಗೆ ಏನಾದರೂ ಸಿಗ್ತದೆ ಒಳ್ಳೇದು ಅಂತ ತೊಗೊಂಡು ತಿಂತೀವಿ, ಮನೆಯಲ್ಲೇ ಮಾಡಿ ಹೋಟ್ಲಿಗೆ ಹೋಗ್ಬಿಡಿದೆ. ಆ್ಯಕ್ಚುಲಿ ಹೋಟ್ಲಿಗೆ ಹೋಗುವ ಈ ಸಂಸ್ಕೃತಿಯನ್ನು ನಾವು ನಮ್ಮ ಆರೋಗ್ಯಕ್ಕೆ ಕೆಡಿಸ್ಕೊಂಡಿದ್ದೀವಿ. ಏನೇನೋ ಅದು ಕೃತಕವಾಗಿ ತಯಾರು ಮಾಡಿದ್ದು, ಬ್ಯಾಡ್ದು ಕೆಮಿಕಲ್ಸ್ ಎಲ್ಲ ಹಾಕಿದ್ದು, ನಿಧಾನ ವಿಷಯವನ್ನು ನಾವು ತಿಂತೇವೆ, ಗೊತ್ತಾಗ್ತಿಲ್ಲ ನಮಗೆ.
1: ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲ ಮನೆಯ ತಿಂಡಿ ಆಹಾರವನ್ನು ಉಪಯೋಗಿಸಿದ್ರೆ ಒಳ್ಳೆಯದು.
0: ಹೌದೌದು.
1: ಆಮೇಲೆ ಈಗ ಬೇರೆ ಬೇರೆ ಸೀಸನ್ ಅಂತ ಹೇಳ್ತೀವಲ್ಲ, ಬೇರೆ ಬೇರೆ ಕಾಲಾವಧಿಯಲ್ಲಿ ನಾವು ತಿಂಕಿದುಕೊಳ್ಳುವಂತಹ ಆಹಾರವು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ.
0: ಖಂಡಿತ ಸರ್.
1: ಇದರ ಬಗ್ಗೆ ಹೇಳಿ
0: ನಮಗೆ. ಋತುಮಾನದಲ್ಲಿ ಬೆಳೆಯುವ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಏನೇನು ಬೆಳೀತದೆ ಅದೊಂದು ನಿಮ್ಮ ಆಹಾರ ಉಪಯೋಗಿಸಬೇಕು. ನಾವು ಹಿಮಾಲಯದಿಂದ ತರೋದು ಅಥವಾ ಅಮೆರಿಕದಿಂದ, ಚಿಲಿಯಿಂದ, ಆಸ್ಟ್ರೇಲಿಯಿಂದ ಆ್ಯಪಲ್ ತಿಂದು ಭಾರಿ ಒಳ್ಳೆಯದಂತ ಹೋಗುತ್ತೆ, ಅದು ಚಳಿ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಅಲ್ಲಿಯವರಿಗೆ ಒಳ್ಳೆಯದು. ನಮ್ಮಲ್ಲಿ ಏನೇನು ಬೆಳೀತದೆ ಅದನ್ನು ನಾವು ತಿನ್ನಬೇಕು. ಇನ್ನು ಯಾವ ಕಾಲದಲ್ಲಿ ಬೆಳೀತದೆ ಅದನ್ನು ಜ್ಯಾಮ್ ಮಾಡಿಡ್ದು, ಸ್ಕ್ವಾಶ್ ಮಾಡಿಡ್ದು, ಪ್ರಿಸರ್ವೇಟಿವ್ ಹಾಕಿ ಅದನ್ನು ಪ್ರಿಸರ್ವ್ ಮಾಡೋದು ಖಂಡಿತ ಆಗತ್ತೇ ಇಲ್ಲ. ನೀವು ಆಯಾ ಸೀಸನ್ ಬೆಳೀತದೆ ನೋಡಿ, ಬಾಳೆ ಮತ್ತು ಪಪ್ಪಾಯಿ ಹಣ್ಣು
1: ವರ್ಷ
0: ಪೂರ್ತಿ ಬೆಳೀತದೆ, ಇಡೀ ವರ್ಷ ತಿನ್ನಿ. ಗೇರ್ ಹಣ್ಣು, ಮಾವಿನ ಹಣ್ಣು ಇದೆಲ್ಲ ನಿಮಗೆ ಸೀಸನಲ್, ಹಲಸಿನ ಹಣ್ಣು ಸೀಸನಲ್ಲು, ಆ ಸೀಸನಲ್ಲಿ ತಿನ್ನಿ ಸಾಕು. ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಹಣ್ಣು ಹಂಪಲು ತಿನ್ನಿಟ್ಟರೆ 100 ಗ್ರಾಮ್ಗಿಂತ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಹಲಸಿನ ಹಣ್ಣು ಹೇಳಿದ್ರೆ ನಮ್ಮ ಹಲಸಿನ ಹಣ್ಣು ಆಯಿತು ಅಂತ ಒಂದು ಇಡೀ ಹಲಸಿನ ತಿಂದುಬಿಟ್ರೆ ಮತ್ತೆ ಡಾಕ್ಟ್ರ್ ನೋಡಬೇಕಾಗತ್ತೆ. ಅದಕ್ಕೆ ಲಿಮಿಟೆಡ್ ಇರಬೇಕು, ಬಟ್ ಆಯಾ ಸೀಸನಲ್ಲಿರೋದನ್ನು ತಿನ್ನಬೇಕು. ಮತ್ತು ಅದಕ್ಕೊಂದು ಇಂಥ ಸೀಸನಲ್ಲಿ ಇಷ್ಟಿಷ್ಟು ಅಂತ ನೀವು ಲೆಕ್ಕ ಮಾಡಿಟ್ಕೊಳ್ಳೋದು ಬೇಡ. ನಿಮ್ಮ ಮನೆ ಹತ್ರ ಏನು ಬೆಳೀತದೆ ಆಯಾ ಸೀಸನು ಅದನ್ನು ಉಪಯೋಗಿಸಿ ಸಾಕು, ನಿಮಗೆ ಆರೋಗ್ಯ ಚೆನ್ನಾಗಿರ್ತದೆ.
1: ವಿಶೇಷವಾಗಿ ಬೇಸಿಗೆಯಲ್ಲಿ ಬಳಸುವಂತಹ ಸೌಮ್ಯವಾಗಿ ಹೇಳೋದಿದ್ರೆ ಬಹುಶಃ ಲಘು ಪಾನೀಯಗಳು.
0: ಪಾನೀಯಗಳು
1: ಬಹುಶಃ ಡ್ರಿಂಕ್ಸ್ ಅಂದ್ರೆ ಬೇರೆ, ಅದು ಬೇರೆ ಅರ್ಥ ಕೊಡ್ಬೋದು.
0: ಅರ್ಥ ಆಗಿದೆ. ಅದೀಗ
1: ಈ ಪಾನೀಯಗಳನ್ನ ಹೇಗೆ ತಯಾರು ಮಾಡಬಹುದು, ಇದಕ್ಕೆ ಏನೇನು ಉಪಯೋಗಿಸ್ತೀವಿ?
0: ಹಿಂದಿನವರದ್ದು ನಾಲೆಜ್ ಎಷ್ಟು ಚೆನ್ನಾಗಿತ್ತು ನೋಡಿ. ಪಾನಕ ಅಂತ ಮಾಡ್ತಾ ಇದ್ರು, ಲಿಂಬೆಹಣ್ಣು ಪಾನಕ, ಈ ಕೋಕಮ್ ಮುರಿನ ಹಣ್ಣಿನ ಪಾನಕ, ಇಂಥದ್ದೆಲ್ಲ ಆಯಾ ಸೀಸನಲ್ಲಿ ಆದಾಗ ಸಮ್ಮರಲ್ಲಿ ಬೇಕಿದೆ. ಆ್ಯಕ್ಚುಲಿ ನಿಮಗೆ ಸಮ್ಮರಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ತಲೆ ತಿರುಗೋದು ಅದು ಇದೆಲ್ಲ ವ್ಯತ್ಯಾಸ ಆಗ್ತದೆ. ಇದು ಬಹಳ ಬೆಸ್ಟ್ ನಮಗೆ ಅಂದರೆ ಈ ತರಕಾರಿ ಕೂಡ, ಗುಂಬಳಕಾಯಿ, ಬೂದು ಗುಂಬಳಕಾಯಿ ಸಮ್ಮರಲ್ಲಿ ಏನೇನು ನಿಮಗೆ ಸಮಸ್ಯೆ ಬರ್ತದೆ ಅದನ್ನು ಪಾನಕ ಮಾಡಿ, ಅಂದರೆ ಅದನ್ನು ಜ್ಯೂಸ್ ಮಾಡಿ ಕುಡಿರಿ. ನಾವೀಗ ಜ್ಯೂಸ್ ಅಂತ ಹೇಳಿದ ಕೂಡಲೇ ಬಾಟ್ಲಿ ಹಾಕಿದ ಜ್ಯೂಸೇ ನಮಗೆ ನೆನಪಿಗೆ ಬರೋದು. ಅದನ್ನೇ ಕುಡಿತೀವಿ, ಗ್ಯಾಸ್ ಬರ್ತದೆ, ಭಾಳ ಖುಷಿ ಆಗ್ತದೆ ನಮಗೆ, ಗ್ಯಾಸ್ಟ್ರಿಕ್ ಟ್ರಬಲ್ ಗುಣ ಆಗ್ತದೆ ಅಂತ ಹೇಳ್ಕೊಳ್ತೀವಿ. ಏನೂ ಆಗಲ್ಲ, ಅದರೊಟ್ಟಿಗೆ ಹಾಕಿರುವ ಆ ವಿಷ ಬಹುಶಃ ಅದನ್ನು ಟಾಯ್ಲೆಟ್ಗೆ ಹಾಕಿ ತಿಕ್ಕರೆ ಟಾಯ್ಲೆಟ್ ಬೆಳ್ಳ ಸ್ವಚ್ಛ ಆಗ್ತದೆ. ಅಂಥ ಪಾನೀಯಗಳು ನಮಗೆ ಸಿಗ್ತವೆ. ಅದಕ್ಕಿಂತ ಇದು ಈ ಪಾನಕಗಳು ಪ್ಲಸ್ ತರಕಾರಿ, ಹಣ್ಣು, ಹಂಪಲುಗಳು ಇದರದ್ದು ಜ್ಯೂಸ್, ಇದು ಕುಡಿದ್ರೆ ನಮಗೆ ಪೌಷ್ಟಿಕಾಂಶ ಅಷ್ಟೇ ಸಿಗ್ತದೆ. ನೀವೇನು ಪೌಷ್ಟಿಕಾಂಶ ದೇಹಕ್ಕೆ ಬೇಕು, ಬೇರೆ ಎಲ್ಲ ಆಹಾರದಲ್ಲಿದೆ ಅಷ್ಟು ಪೌಷ್ಟಿಕಾಂಶ ಇದರಲ್ಲಿ ಕೂಡ ಇದೆ. ಗುಂಬಳಕಾಯಿ ನಿಮಗೆ ಬೂದು ಗುಂಬಳಕಾಯಿ ಸಮ್ಮರಲ್ಲೇ ಸಿಗೋದು, ಸಮ್ಮರಲ್ಲಿ ಜಾಸ್ತಿ ಇರ್ತದೆ, ಬಳಸಿ. ಹಾಗೆ ಈ ಥರ ಎಲ್ಲ ಜ್ಯೂಸುಗಳನ್ನು ಕೂಡ ಬಳಸಿದರೆ ಬಹುಶಃ ನಮಗೆ ಬೇರೆ ಯಾವ ಡ್ರಿಂಕ್ಸು ಬೇಡ, ನಾವು ಅಂಗಡಿ ಹೋಗದೆ ಬೇಡ.
1: ಬಹುಶಃ ಈ ಪಾನೀಯ ಬಗ್ಗೆ ಮಾತಾಡಬೇಕಿದ್ರೆ ಈ ಕಷಾಯಗಳ ಬಗ್ಗೆಯೂ ಕೂಡ ನಾವು ಪ್ರಸ್ತಾಪ ಮಾಡಬಹುದು. ಈಗ ಕಾಫಿ, ಚಹಾದ ಬದಲಿಗೆ ಕಷಾಯದ ಒಂದು ಉಪಯೋಗ ಹೇಗೆ?
0: ಬೆಳಿಗ್ಗೆ ಎದ್ದ ಕೂಡಲೇ ನಮಗೆ ಚಹಾ ಕಾಫಿ ಇಲ್ಲದರಿಗೆ ಬಹುಶಃ ಈಗ ಅದು ಪೇಪರ್ ಬೇಕು, ಚಹಾ ಕಾಫಿ ಬೇಕು, ಎರಡು ಇದ್ರೆ ಒಳ್ಳೇದು.
1: ಬೆಡ್ ಕಾಫಿ
0: ಹಾಂ, ಅದು ಅದೊಂದು ನಮ್ಮ ಹತ್ರ ಕಾರ್ಯಕ್ರಮ ಇದೆ. ಬೆಳಿಗ್ಗೆ ಎದ್ದ ಕೂಡಲೇ ಬಹುಶಃ ನೀವು ಬೆಸ್ಟ್ ಹೆಲ್ತ್ ಡ್ರಿಂಕ್ ಇಸ್ ವಾಟರ್, ಶುದ್ಧ ನೀರು, ಅದಕ್ಕೆ ಏನೂ ಬೆರೆಸುವ ಅಗತ್ಯ ಇಲ್ಲ. 2 ಲೋಟ ನೀರು ಕುಡಿದ್ರೆ ಜೀರ್ಣಾಂಗ ಚುರುಕಾಗ್ಬಿಡ್ತದೆ ನಮಗೆ. ನಮಗೆ ಬೆಳಿಗ್ಗೆ ತಮ್ಮೊಟ್ಟಿಗೆ ಜೀರ್ಣಾಂಗ ಮಲಗಿರ್ತದೆ, ಎದ್ದ ಕೂಡ ಎಬ್ಸಿಲ್ಲ ನಮಗೆ. ನಾವು ಮಕ್ಕಳನ್ನವ್ರನ್ನೆಲ್ಲ ಬಡ್ದು ಎಬ್ಸ್ತೀವಿ, ನಮ್ಮ ಜೀರ್ಣಾಂಗನ ಯಾರು ಎಬ್ಸೋದು? 2 ಲೋಟ ನೀರು ಹಾಕಿ, 1/2 ಲೀಟರ್ ನೀರು ಹಾಕಿ ತನ್ನಷ್ಟಕ್ಕೆ ಕೆಲಸ ಮಾಡಲು ಶುರು ಮಾಡ್ತದೆ. ನಿಮಗೆ ಇಡೀ ದಿನ ನೀವು ಫ್ರೆಶ್ ಆಗಿರ್ತೀರಿ. ಆಮೇಲೆ ಚಹಾ ಕಾಫಿ ನಮ್ಮ ಹೊಟ್ಟೆಗೆ ಜಾಸ್ತಿ ಬಿಸಿ ಜಾಸ್ತಿ ತಂಪು, ಇದು ಒಳಗಿನ ಪದರ ಡ್ಯಾಮೇಜ್ ಮಾಡ್ತದೆ. ಲಿವರ್ ಡ್ಯಾಮೇಜ್ ಆದಮೇಲೆ ಬಹುಶಃ ನಿಮಗೆ ಬಹಳ ಕಷ್ಟ ಆಗ್ತದೆ. ಇನಿಷಿಯಲ್ ಸ್ಟೇಜಲ್ಲಿ ನಮ್ಮ ಇದು ಯಾವುದು ನಿಮ್ಮ ನೆಲದಲ್ಲಿ ಇದರಿಂದೆಲ್ಲ ಗುಣ ಮಾಡ್ಕೊಳ್ಬೋದು. ಒಂದು 45% ಹಾಳಾಯ್ತಂದರೆ ಮತ್ತೆ ಮುಗಿದೋಯ್ತು ನಮಗೆ, ನಾವು ಪ್ರಪಂಚ ಬಿಟ್ಟು ಹೋಗಬೇಕಾಗತ್ತೆ. ಆ ಲಿವರ್ ಅಷ್ಟು ರೀಜನ್ರೇಷನ್ ಆಗೋದಿಲ್ಲ, ಅದು ಯಾವ ಔಷಧಿ ಸಿಸ್ಟಮ್ ಇಲ್ಲ ಅದನ್ನು ರೀಜನ್ರೇಟ್ ಮಾಡಲಿಕ್ಕೆ. ಹಾಗೆ ಆ ಬಿಸಿ ಮತ್ತು ತಂಪು, ಐಸ್ ಕ್ರೀಮ್ ತಿನ್ನೋದು, ಆ ಇದು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡ್ತಿರ್ತಾರೆ ಆ ಕ್ಯಾಂಡ್ ಇಷ್ಟು ಸಣದು, ಅದರೆಲ್ಲ ಏನಿರ್ತದೆ ನಮಗೆ ಗೊತ್ತಿಲ್ಲ. ಅಂಥದ್ದನ್ನು ತಿಂದು ಈ ಮಕ್ಕಳ ಮುಂದಿನ ತಲೆಮಾರಿನ ಆರೋಗ್ಯನ ಕೂಡ ಹಾಳು ಮಾಡ್ತಾಯಿದ್ದೀವಿ. ಬಹುಶಃ ನಮಗೆ ಆ ಫ್ರಿಜ್ಜಿನ ನೀವು ಪ್ರಿಸರ್ವ್ ಮಾಡಲಿಕ್ಕೆ ಬಳಸ್ಕೊಳ್ಳಿ, ಹೊರಗೆ ತಂದು ಅದನ್ನು ಬಿಸಿ ಮಾಡಿ ಉಗುರು ಬೆಚ್ಚಿ, ಅಂದರೆ ರೂಮಿನ ವಾತಾವರಣ ಎಷ್ಟಿದೆ ಅಷ್ಟರಲ್ಲೇ ಅದು ಬರಬೇಕು, ಜಾಸ್ತಿ ಬಿಸಿ ಜಾಸ್ತಿ ಆಗಬಾರ್ದು. ಇದು ನಮಗೆ ಗೊತ್ತಾದರೆ ಬಹುಶಃ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮನಸ್ಸಿಗೆ ಕೂಡ ಹಿತ ನಮಗಂತರದ್ದು. ಇದು ಫ್ರೆಶ್ ನಾವು ತಿಂತಾಯಿದ್ದೀವಿ ಅಂತ.

0: ಈಗ ಎಷ್ಟು ಸರಿ ನಾವು ಯೋಚನೆ ಮಾಡ್ತೀವಿ, ಈಗ ಹಲ್ಲು ತಿಕ್ಕುವುದಕ್ಕೆ ಉಪಯೋಗಿಸುವಂತಹ ಪೇಸ್ಟ್ಗಳಾಗ್ಬೋದು ಅಥವಾ ಒಂದು ಸೌಂದರ್ಯ ವರ್ಧಕಗಳಾಗ್ಬೋದು, ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಇಂತಹ ವಸ್ತುವನ್ನು ಹೇಗೆ ತಯಾರು ಮಾಡಿ ಬಳಸಬಹುದು ಅಂತ ಮನೆಯಲ್ಲಿ.
1: ಓಕೆ, ನಮಗೆ ಸೌತ್ ಕೆನರಾ ಈ ಕರಾವಳಿ ಪ್ರದೇಶದವರಿಗೆ ಬಹುಶಃ ಪೇಸ್ಟ್ ಉಪಯೋಗಿಸುವ ಅಗತ್ಯವೇ ಇಲ್ಲ ಅನ್ಸುತ್ತೆ ನನಗೆ. ಪೇಸ್ಟ್ನಲ್ಲಿ ಹಾನಿಕಾರಕ ಇದು ಪಾಶ್ಚಾತ್ಯ ರಾಷ್ಟ್ರಗಳಿಂದ ನಮಗೆ ಬಂದದ್ದು, ಅದರಲ್ಲಿ ಸುಮಾರೆಲ್ಲ ಹಾಕಿರ್ತಾರೆ. ಒಂದು ಪೇಸ್ಟ್ ತಯಾರು ಮಾಡೋದು ಅಂತಿದ್ದಿಲ್ಲ, ಒಂದು ಚಾಕಿನ ಪೌಡರು, ಆಮೇಲೆ ಎಲುಬಿನ ಪೌಡರು, ಆಮೇಲೆ ಸೋಡಿಯಂ ಲಾರೈಟ್ ಸಲ್ಫೇಟ್ ಅಂತಂದು ಮತ್ತು ಪರಿಮಳ ಬಣ್ಣ ಎಲ್ಲ ಹಾಕಿರ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ಮಾಡುವಂಥದ್ದು. ಈಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಮಾಡ್ತಾರೆ, ಇಲ್ಲ ನಮ್ಮ ಹತ್ರ ಭಾಳ ವೆಜಿಟೇರಿಯನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೂ ಕೂಡ ಇವೆಲ್ಲ ಹಾಕ್ತಿದ್ರೆ ತಯಾರು ಮಾಡಲಿಕ್ಕೆ ಆಗೋದಿಲ್ಲ, ಪೇಸ್ಟ್ ತಯಾರು ಮಾಡ್ತೀವಿ. ಇನ್ನೊಂದು ಸೋಡಿಯಂ ಲಾರೈಲ್ ಸಲ್ಫೇಟ್ ಅಂತ ಹೇಳೋ ಒಂದು ಕೆಮಿಕಲ್ಸ್ ಹಾಕ್ತಾರೆ. ಈ ಕೆಮಿಕಲ್ಸು ನಿಮ್ಮ ಫಿನಾಯ್ಲಲ್ಲಿ ಅಥವಾ ಹಾರ್ಪಿಕ್ಕಲ್ಲಿ ಬಳಸುವ ಕೆಮಿಕಲ್, ಹೊಟ್ಟೆಯೊಳಗೆ ಹೋದರೆ, ಸಣ್ಣ ಮಕ್ಕಳ ಹೊಟ್ಟೆಯೊಳಗೆ ಹೋದರೆ ನಿಮಗೆ ಬಹಳ ರೀತಿಯ ಅನಾಹುತಗಳು ಬರ್ತವೆ. ಅದಕ್ಕೆ ನ್ಯಾಚುರಲಾಗಿ 3-in-1 ನಾನು ಹೇಳ್ತೇನೆ, 3-in-1 ಸೌಲಭ್ಯ ನಮ್ಮ ಮನೆ ಹತ್ರ ಇದೆ ಅಂತ, ಗೇರ್ ಎಲ್ಲ ತಗೊಳ್ಳಿ, ಅದನ್ನು ಅದರ ಈ ಮಧ್ಯದ ತೆಗಿರಿ, ಅದು ಟಂಗ್ ಕ್ಲೀನರ್, ನಾಲಿಗೆ ಕ್ಲೀನ್ ಮಾಡಲಿಕ್ಕೆ ಬೆಸ್ಟ್ ಅದು. ಅದನ್ನು ರೋಲ್ ಮಾಡಿ ಬ್ರಷ್ ಆಗಿ ಮಾಡ್ಕೊಳ್ಳಿ, ಬೆಳಿಗ್ಗೆ ತಿಕ್ತಾ ಇರಿ ಮೇಲೆ ಕೆಳಗೆ, ಅದು ಏನು ಸರಿಯಾದ ಕ್ರಮದಲ್ಲಿ ತಿಕ್ಕಿದ್ರೆ ಅದು ಬ್ರಷ್ ದಿನ ಹೊಸ ವಸ್ತು, ನಿಮಗೆ ಅದು ಚೇಂಜ್ ಮಾಡೋದು. ಇದಕ್ಕೆ 1 ತಿಂಗಳಿಗೆ 15 ದಿವಸ ಚೇಂಜ್ ಮಾಡಬೇಕು, ನಾವು ಮಾಡಲ್ಲ ಆ್ಯಕ್ಚುಲಿ ಸಾಮಾನ್ಯ. ಇದು ದಿನ ಫ್ರೆಶು, ಆಮೇಲೆ ಅದರಲ್ಲಿ ಬರ್ತದೆ ಏನು ರಸ, ಅದು ಒಗರು. ನಮಗೆ ಷಡ್ ರಸ ನಮ್ಮ ಹೊಟ್ಟೆ ಒಳಗೆ ದಿನ ಹೋಗಬೇಕು, ಉಪ್ಪು ಹುಳಿ ಸಿಹಿ ಖಾರ ಕಹಿ ಮತ್ತು ಒಗರು. ಮಾವಿನೆಲೆ ಗೆರೆಲೆ ಬೆಸ್ಟು, ನಮಗೆ ಮಾವಿನೆಲೆಯಲ್ಲಿ ಒಸಡು ಗಟ್ಟಿ ಆಗುವ ಗುಣ ಇದೆ, ಚಗುರು ಮತ್ತು ಹೊಟ್ಟೆಗೆ ಹೋಗಬೇಕು, ನಾವು ನುಂಗಬೇಕು, ಅದನ್ನ ಉಗಿಲಿಕ್ಕಿಲ್ಲ. ಗೇರೆಲೆಯಲ್ಲಿ ದಂತಕ್ಷೇನಿವಾರ ಗುಣ ಇದೆ. ಸೊ ಇಷ್ಟೇ ಸಾಕು ನಮಗೆ. ನೀವು ದಂತ ಮಹಿದ್ರ ಬಗ್ಗೆ ಬಹುಶಃ ಬೇಸ್ ದೇವರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ನಾವು ಇದು ಎರಡು ನಾವು ಬಳಸ್ಕೊಳ್ಳಿಕ್ಕೆ ಇದು ಮಾಡಿದರೆ ಇನ್ನು ಬೇಕೆ. ಅಫ್ಕೋರ್ಸ್ ನಮಗೆ ಹಳ್ಳಿ ಬಿಟ್ಟರೆ ಅಥವಾ ಮನೆ ಹತ್ರ ಮರ ಗಿರ ಬಳಸ್ಕೊಳ್ಳೋ ಅವಕಾಶ ಇಲ್ಲದ್ರೆ ಅನಿವಾರ್ಯ ಪೇಟೆಯವರಿಗೆ ಮಾಡಬೇಕು ಅಂತ ಹೇಳಿದ್ರೆ ಹಲ್ಲಿನ ಪುಡಿ ತಯಾರು ಮಾಡಲಿಕ್ಕಾಗುತ್ತೆ. ತಯಾರು ಮಾಡುವ ಮಾಹಿತಿ ನಮ್ಮ ಹತ್ರ ಇದೆ, ಸಿಗ್ತದೆ, ಎಲ್ಲೂ ಸಿಗ್ತದೆ. ಅದನ್ನು ಮನೆಯಲ್ಲೇ ಸರಿ ನೈಸಾಗಿ ಪೌಡ್ರ್ ಮಾಡಿಕೊಂಡು, ಯಾಕಂದರೆ ದರ್ಗು ನಿಮಗೆ ಇದ್ರಲ್ಲಿ ತಿಕ್ಕದು ಉಪ್ಪಲ್ಲಿ ತಿಕ್ಕದು ಬಹುಶಃ ನಿಮ್ಮ ಹೊಸಳನ್ನು ಡ್ಯಾಮೇಜ್ ಮಾಡ್ತಾರೆ, ಬಹಳ ತುಂಬ ನೈಸಾಗಿರಬೇಕು. ಅದನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಸೊ ನನ್ನ ಹತ್ರ ನಾನೊಂದು ಸಣ್ಣ ಪುಸ್ತಕ ಬರೆದೇನೆ, ನಮಗೆ ನಮ್ಮ ಆರೋಗ್ಯಕ್ಕೆ ನಮ್ಮೂರ ವನಸ್ಪತಿಗಳು ಅಂತ ಒಂದು ಪುಸ್ತಕ ಇದೆ, 64 ಪೇಜಿದು, 20 ರೂಪಾಯಿ ಕ್ರಯ ಅದಕ್ಕೆ ಪ್ರಿಂಟಿಂಗ್ ಕಾಸ್ಟು. ಬಹುಶಃ ಮುಂದೆ ಎಲ್ಲ ಸಿಕ್ಕರೆ ತೊಗೊಳ್ಬೋದು, ಬಹುಶಃ ಕೆಲವೆಲ್ಲ ಇಂಥದ್ದು ಕಷಾಯ ಪುಡಿ ಇದು ಮಾಡೋದೆಲ್ಲ ಮಾಹಿತಿ ಅದರಲ್ಲಿದೆ. ಸೊ ನಮಗೆ ಮಾಹಿತಿಗಳಿದ್ದಾವೆ, ಏನು ನಾನೇನು ಸೃಷ್ಟಿ ಮಾಡಿದ್ದಲ್ಲ, ಇದೆಲ್ಲ ನಮ್ಮ ಹತ್ರ ಇದ್ದಾವೆ, ಒಟ್ಟು ಮಾಡಿ ಕೊಟ್ಟದಷ್ಟೇ.
0: ಆಮೇಲೆ ಬಹುಶಃ ಈ ಸೌಂದರ್ಯವರ್ಧಕದ ಬಗ್ಗೆ,
1: ಸೌಂದರ್ಯವರ್ಧಕಗಳು ಬಹುಶಃ ನಮಗೆ ಅಗತ್ಯ ಇಲ್ಲ. ನಾವು ತಿನ್ನುವ ಆಹಾರದಲ್ಲಿ ನಮಗೆ ಮುಖದ ಕಾಂತಿ ಬರಬೇಕಂತಿದ್ದರೆ
0: ಆಂತರಿಕ ಸೌಂದರ್ಯ ಇದ್ದರೆ ಬಾಹ್ಯ ಸೌಂದರ್ಯ.
1: ಎಕ್ಸಾಕ್ಟ್ಲಿ, ನಮಗೆ ಸೌಂದರ್ಯ ನಾವು ಯಾಕೆ ಮುಖ ಎಲ್ಲ ಚೆಂದ ಮಾಡ್ಕೊಳ್ತೀವಿ, ಬಣ್ಣ ಬಣ್ಣ ಹಾಕ್ಕೊಂಡು ಹೋಗಿದ್ರೆ ಇನ್ನೊಬ್ಬರು ನಮ್ಮನ್ನು ಗುರುತಿಸಬೇಕು, ನಮ್ಮನ್ನು ಹೊಗಳಬೇಕು ಅಂತ. ಓ ಏನು ಚೆಂದ ಅಂತ. ಇದು ಅಷ್ಟೇ ಸೀಮಿತ, ಅದು ಸ್ಕಿನ್ ಡೀಪ್ ಅಂತ ಹೇಳ್ತಾರೆ, ಬ್ಯೂಟಿ ಸ್ಕಿನ್ ಡೀಪ್ ಅಂತ. ನಿಮಗೆ ಹೊಟ್ಟೆಗೆ ನೀವು ಸರಿಯಾದ ಆಹಾರ ತಗೊಳ್ತಿದ್ರೆ, ಪೌಷ್ಟಿಕ ಆಹಾರ ತಗೊಳ್ತಿದ್ರೆ, ಪ್ರೋಟೀನ್ ಇರುವ ಆಹಾರ ತಗೊಳ್ತಿದ್ರೆ ನಿಮಗೆ ಸೌಂದರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ, ಅವೆಲ್ಲ ಕ್ಷಣಿಕ ಅಷ್ಟೇ. ಸೊ ಇದಕ್ಕೆ ನಿಮಗೆ ಲೋಳೆ ಸರ ಅಂತ ನಮ್ಮ ಹತ್ರ ಕುಮಾರಿ ಅಂತ ಹೇಳ್ತೀವಿ, ಕುಮಾರಿ ಬಳಸಿದ್ರೆ ಯಾವಾಗಲೂ ಕುಮಾರಿ ಹಾಗೆ ಕಾಣ್ತೀರಿ ಅಂತ. ಅಂದರೆ ಚರ್ಮ ಕಾಂತಿ ಅಷ್ಟು ಚೆನ್ನಾಗಿರ್ತದೆ. ಇನ್ನು ದಾಸವಾಳ ಸೊಪ್ಪು ಬಳಸಿ, ಸೀಗೆಕಾಯಿ ಬಳಸಿ ಕೂದಲಿಗೆ ಸೀಗೆ. ಇನ್ನು ಶ್ಯಾಂಪು ಕೂಡ ಅಷ್ಟೇ, ದಾಸವಾಳ ಸೊಪ್ಪಿನ ಇದು ರಸ ತೆಗೆದು ತಲೆ ಹಾಕಿದರೆ ಬಹುಶಃ ಯಾವ ಶ್ಯಾಂಪು ಬೇಡ ನಮಗೆ. ಇನ್ನು ಸೀಗೆಕಾಯಿ ಅದನ್ನ ಬಳಸಿದರೆ ಈ ಶ್ಯಾಂಪು ಎಲ್ಲ ಅಗತ್ಯ ಇಲ್ಲ. ಇವೆಲ್ಲ ಕೃತಕ, ನಿಮಗೆ ಕೂದಲಿಗೆ ಕೂದಲನ್ನ ಬುಡವನ್ನು ಡ್ಯಾಮೇಜ್ ಮಾಡೋ ಚಾನ್ಸಸ್ ಕೂಡ ಇದೆ. ಸೊ ನಮಗೆ ಪ್ರೋಟೀನ್ ಬೇಕು, ನಮಗೆ ಕಾಂತಿ ಬರ್ತದೆ. ಸೊ ಅದಕ್ಕೆ ಬೇರೆ ಬೇರೆ ಇದೆ. ಲೋಳೆ ಸರದ ಒಳಗಿನ ಜೆಲ್ಲನ್ನು ತೆಗೆದು ನೀವು ಹೊಟ್ಟೆಗಳು ತೊಗೋಬೋದು. ಸೊ ತನ್ನಷ್ಟಕ್ಕೆ ನಿಮ್ಮ ದೇಹದಲ್ಲಿ ಚರ್ಮದ ಕಾಂತಿ. ವೃದ್ಧಾಪ್ಯದ ಸಮಸ್ಯೆಗೆ ಉತ್ತರ, ನಮಗೆ ವೃದ್ಧಾಪ್ಯ ಹ್ಯಾಕ್ ಕಾಣ್ತಾ ಅಂತ ಹೇಳಿದ್ರೆ ಮೈ ಎಲ್ಲ ನೇರಿ ಕಟ್ಟಿದ ಕೂಡ ಒಂದು ವೃದ್ಧರು ಅಂತ ಅನಿಸ್ಬಿಡುತ್ತೆ ನಮಗೆ. ಇದು ನಿಮಗೆ ವೃದ್ಧಾಪ್ಯ ಆಗದ ಹಾಗೆ, ಅಂದರೆ ಚರ್ಮ ನೇರಿ ಕಟ್ಟುವುದಿಲ್ಲ. ಇನ್ನೊಂದು ನಮ್ಮ ಹತ್ತಿದೆ ಶತಾವರಿ ಅಂತ, ಹಲವು ಮಕ್ಕಳು ತಾಯಿ ಬೀರು ಅಂತ ಹೇಳ್ತೀವಿ. ಇದು ನಿಮಗೆ ವೃದ್ಧಾಪ್ಯ ಅಂದರೆ ಚರ್ಮ ನೇರಿ ಕಟ್ಟದ ಹಾಗೆ ಮತ್ತು ತಾಯಿಯ ಹಾಲಿಗೆ ಸಮಾನ. ನಮಗೆ 3 ತಿಂಗಳು ಯಾವ ಆಹಾರವೂ ಬೇಕಾಗಿಲ್ಲ, ತಾಯಿಯ ಹಾಲಲ್ಲೇ ನಮಗೆ ಸಮಧಾತು 7 ನಮೂನಿಯ ಧಾತುಗಳು ನಮಗೆ ಇರ್ತವೆ. ಅದು ನಮಗೆ ಆರೋಗ್ಯಕ್ಕೆ, ಅದು ಧಾತುಲಿ ಹೆಚ್ಚು ಕಡಿಮೆ ಆದರೆ ನಮಗೆ ಅನಾರೋಗ್ಯ ಇರ್ತದೆ. ಸೊ ಇದರಲ್ಲಿ ಅಷ್ಟು ತಾಯಿಗೆ ಹಸಲಿ ಎಷ್ಟು ಪೋಷಕಾಂಶ ಅಷ್ಟು ಇದೆ. ಶತಾವರಿ ಗಡ್ಡೆ ಒಂದೊಂದು ಇದ್ರ ಬುಡದಲ್ಲಿ 100 ಗಡ್ಡೆ ಇರ್ತದೆ ಸಪುರ. ಅದನ್ನು ಬಹುಶಃ ನಾವು ಬಳಸಬೇಕು ನಮ್ಮ ಆಹಾರದಲ್ಲಿ. ದನಕ್ಕೆ ಹಾಕಿದರೆ ದನಿಗೆ ಹಾಲು ಜಾಸ್ತಿ ಆಗ್ತದೆ. ಸೊ ಅಷ್ಟು ಇದು ನಮ್ಮ ಪ್ರಕೃತಿ ಅದ್ಭುತ.
0: ಆಮೇಲೆ ಈಗ ಈ ಸಾತ್ವಿಕ ಆಹಾರ ಎನ್ನುವಂಥದ್ದು ನಮ್ಮ ಮಾನಸಿಕ ಸ್ಥಿಮಿತವನ್ನು ಕೂಡ ಕಾಪಾಡ್ತದೆ ಎನ್ನುವಂಥ ಒಂದು ಮಾತು,
1: ಖಂಡಿತ
0: ಇದ್ರ ಬಗ್ಗೆ ಹೇಳಿ.
1: ಇಲ್ಲ, ನಮಗೆ ಸಸ್ಯಾಹಾರ ನಮ್ಮ ಜೀರ್ಣಾಂಗಕ್ಕೆ ಹೊಂದುವಂಥದ್ದು. ನಾವು ಸಸ್ಯಾಹಾರಿ ಪ್ರಾಣಿ, ನಮಗೆ ಈಗ ನಾವು ಮಾಂಸಾಹಾರಿ ಪಸಾರಿ ಅಂದ್ರೆ ಮಾಡ್ಕೊಂಡು ನಾವು ಮಾಂಸಾಹಾರವನ್ನು ಒತ್ತಾಯಪೂರ್ವಕವಾಗಿ ಹೊಟ್ಟೆ ಹಾಕ್ತಾ ಇದ್ದೀವಿ, ಅಗತ್ಯ ಇಲ್ಲ ಆ್ಯಕ್ಚುಲಿ.

0: ನಮಗೆ ಮಾಂಸಾಹಾರದಲ್ಲಿ ಸಿಗುವ ಎಲ್ಲ ಪೌಷ್ಟಿಕ ನಮಗೆ ಸಸ್ಯಾಹಾರದಲ್ಲಿ ಉಂಟು. ಅದನ್ನು ಆ ಪ್ರಮಾಣಕ್ಕೆ ಸರಿಯಾಗಿ ನಾವು ಬಳಸ್ಕೊಂಡ್ರೆ ಬಹುಶಃ ನಮ್ಮ ಆರೋಗ್ಯಕ್ಕೆ ಯಾವುದು ಬೇರೆ ಬೇಕಾಗಿಲ್ಲ. ಆಹಾರದಲ್ಲಿ ಆರೋಗ್ಯ ಅಂತ ನಮಗೆ ಒಂದು ಪ್ರಜ್ಞೆ ಬಂದರೆ ನಾವು ಇದೆಲ್ಲ ಹೋಗ್ತೀವಿ. ನಮಗೆ ಪ್ರೋಟೀನ್ ಬೇಕು. ನಾವು ಸಾಮಾನ್ಯವಾಗಿ ಮಾಂಸಾಹಾರದಲ್ಲಿ ಮೀನಿನಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಅಂತ ಲೆಕ್ಕ. 18% ಪ್ರೋಟೀನ್ ಇದೆ ಅಂತ ಹೇಳಿದ್ದಾರೆ. ನೀರೇ ಎಲ್ಲ ಇದರಲ್ಲಿ ಪ್ರಾಣಿಗಳ ಶರೀರದಲ್ಲಿ ಕೂಡ 72% ನೀರೇ. ನಾವೇನು ಭಾಳ ತಿಂದ ಕೂಡಲೇ ಭಾಳ ಪೌಷ್ಟಿಕ ನಮಗೆ ಸಿಗುವುದಿಲ್ಲ. ಈ ಫಿಶಲ್ಲಿ 18% ಪೌಷ್ಟಿಕಾಂಶ ಇದೆ. ಅದೇ ನೀವು ಮೊಳಕೆ ಬರೆಸಿದ ಕಾಳು, ಭಾಳ ಸಿಂಪಲ್, ದಿನಕ್ಕೆ ಒಂದು ಸ್ವಲ್ಪ ಆದರೆ ನೀವು ಮೊಳಕೆ ಬರೆಸಿದ ಕಾಳು ತಿನ್ನಬೇಕು, ಬೇರೆ ಬೇರೆ ರೀತಿಯ ಕಾಳುಗಳನ್ನು. ಮೊಳಕೆ ಬರೆಸಿದ ಕಾಳಲ್ಲಿ 32% ಪ್ರೋಟೀನ್ ಇದೆ. ಸೊ ನಮಗೆ ಇದರಲ್ಲೇ ಗೊತ್ತಾಗ್ತದೆ ಯಾವ್ದು ನಮಗೆ ಬೇಕಂತ. ಸೊ ಸಸ್ಯಾಹಾರ ಜೀರ್ಣಾಂಗ ಇರೋರಿಗೆ ಸಸ್ಯಾಹಾರ ಸೂಕ್ತ. ಉಳಿದದ ಆಹಾರ ಹಾಕಿದರೆ ಒತ್ತಾಯ ಪೂರ್ವಕ ಹಾಕ್ತೀರಿ, ಜೀರ್ಣ ಆಗ್ಬೋದು, ಆಗೋದಿಲ್ಲ ಅಂತಿಲ್ಲ, ಅದರೊಟ್ಟಿಗೆ ಬೇರೆ ಬೇರೆ ರೀತಿಯ ಏರುಪೇರುಗಳು ಆರೋಗ್ಯದಲ್ಲಿ ಆಗಲಿಕ್ಕೆ ಕಾರಣ ಆಗ್ಬೋದು, ಆಗ್ತದೆ.
1: ಆಮೇಲೆ ಈಗ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸುಖವಾದಂಥ ಒಂದು ನಿದ್ದೆ ಇಷ್ಟರ ಮಟ್ಟಿಗೆ ಪ್ರಾಮುಖ್ಯ ಅಂತ.
0: ಓಕೆ, ನಮಗೆ ನಮ್ಮಲ್ಲಿ ಒಂದು ಗಾದೆ ಇದೆ, ಭಾಳ ಚೆನ್ನಾಗಿ ಖುಷಿ ಆಗ್ತದೆ, ನನಗೆ ಹೇಳ್ತೀನಿ, ನಮ್ಮ ಅಪ್ಪ ಯಾವಾಗ ಹೇಳ್ತಾ ಇದ್ರು ಅದನ್ನ, ಬಿದ್ದ ಕೂಡಲೇ ನಿದ್ದೆ, ಎದ್ದ ಕೂಡಲೇ ಲದ್ದಿ.
1: ಹೌದು,
0: ಇದು ನಮ್ಮ ಕಾರ್ಯಕ್ರಮ ಇದ್ರೆ ಬಹುಶಃ ನಾವು ಆರೋಗ್ಯ, ನಾವೆಲ್ಲ ಆರೋಗ್ಯವನ್ನು ಹೇಗೆ, ಹಿಂದಿನ ಪಂಡಿತರೆಲ್ಲ ಏನು ಬಹಳ ಯಂತ್ರಗಳು ತಂತ್ರಗಳು ಅಂತದಿರಲಿಲ್ಲ. ಅವರು ಹೋದ ಕೂಡಲೇ ಆ ಡಾಕ್ಟ್ರು ಆ ವೈದ್ಯರು ಕೇಳ್ತಿರೋದು, ಫಸ್ಟ್ಗೆ ನಿಮಗೆ ಹಸಿವೆ ಆಗುತ್ತೆ ಅಂತ, ನೆಕ್ಸ್ಟ್ ಕ್ವಶನ್ ನಿದ್ದೆ ಹೇಗಾಗುತ್ತೆ ಅಂತ, ನೆಕ್ಸ್ಟ್ ಅದರ ಕ್ವಶನ್ ವಿಸರ್ಜನೆ ಹೇಗಾಗುತ್ತೆ ಅಂತ. ಇದು ಮೂರು ನಿಮಗೆ ಆರೋಗ್ಯ ಇದಾಯಿತು. ಸೊ ನಮಗೆ ನಿದ್ದೆ ಬರಬೇಕು. ಮಲಗಿದ ಕೂಡಲೇ ಅದು ನೀವು ಶರೀರ ಶ್ರಮ ಮಾಡಿದರೆ ಮಾತ್ರ ಬರ್ತದೆ. ಶರೀರ ಶ್ರಮ ಮಾಡಿ ಮಲಗುವ ಹೊತ್ತಿನಲ್ಲಿ ನೀವು ಏನು ಚಿಂತೆ ಇಟ್ಕೋಬಾರ್ದು. ನಾವೆಲ್ಲ ಈಗ ಬೇರೆ ಬೇರೆ ಚಿಂತೆಗಳನ್ನು ಹೊತ್ಕೊಂಡೇ ಮಲ್ತಿರ್ತೀವಿ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೊಳಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಬೇರೆ ಎಚ್ಚರಿಕೆ ಆಗ್ತದೆ, ನಾಳೆ ಏನೇನು ಆಗಬೇಕು ಇದೆಲ್ಲ ನಮ್ಮ ತಾಪತ್ರೆಯನ್ನು ಇಟ್ಕೊಂಡು ನಾವು ಮಲ್ತೀವಿ. ಹಾಗೆ ಮಾಡಿ ಬಿದ್ದ ಕೂಡಲೇ ಅಂದರೆ ನಮಗೆ 10 ಗಂಟೆಗೆ ನಾವು ಮಲ್ತೀವಿ ಅಂತಿದ್ರೆ 5 ಗಂಟೆವರೆಗೆ ನಮಗೆ ಎಚ್ಚರಿಕೆ ಆಗಬಾರ್ದು. ಬ್ರಾಹ್ಮಿ ಮುಹೂರ್ತ ಹೇಳಬೇಕು, 4:00 to 6:00 ಈ ಟೈಮಲ್ಲಿ ಎದ್ದರೆ ನೀವು ಇಡೀ ದಿನ ಫ್ರೆಶ್ ಆಗಿರ್ತೀರಿ. ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇದು ನಿಮಗೆ ಆರೋಗ್ಯದ ಲಕ್ಷಣ. ಮತ್ತು ಎದ್ದ ಕೂಡಲೇ ಲದ್ದಿ ಅಂತ, ನಮಗೆ ಪಾಯಕಾನ ಕಾರ್ಯಕ್ರಮ ಫಸ್ಟ್ ಅದಿರಬೇಕು. 2-3 ನಿಮಿಷದಿಂದ ಜಾಸ್ತಿ ಕೂತ್ಕೋಬಾರ್ದು. ನಾವೀಗ ಕೆಲಸ ಎಲ್ಲ ಭಾಳ ಕಷ್ಟ ಆಗ್ತದೆ, ಅದು ಭಾಳ ಹೊತ್ತು ತಗೊಳ್ತದೆ, ಕೆಲವರಿಗೆ ಪೇಪರ್ ಓದಬೇಕಾಗುತ್ತೆ, ಇನ್ನೇನೋ ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ. ಇದು ಏನು ಮಾಡಿ, ನಿಮಗೆ ಸರಿಯಾಗಿ ಈ ಸಸ್ಯಾಹಾರವನ್ನು ತಿನ್ಕೊಂಡು ಆಮೇಲೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಇದ್ದದ್ರಲ್ಲಿ ತೃಪ್ತಿ ಪಟ್ಕೊಂಡ್ರೆ ಬಹುಶಃ ಇದು ನಮಗೆ ಆರೋಗ್ಯಕ್ಕೆ ಭಾಳ ಅನುಕೂಲ.
1: ಧನ್ಯವಾದ, ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ ಈ ಕುರಿತು ಆರೂರು ಮಂಜುನಾಥ್ ರಾವ್ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ.
1: ದಾಲ್ಚೀನಿ ಅಥವಾ ಸಿನಮಮ್ ಎನ್ನುವಂತಹದ್ದು ಲಾರೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಂಬಾರ ಗಿಡ. ಇದರಲ್ಲಿ ಸುಮಾರು 300 ಕ್ಕೂ ಹೆಚ್ಚು ಜಾತಿಗಳನ್ನು ನಾವು ನೋಡಬಹುದು. ಪ್ರಾಚೀನ ಜಗತ್ತಿನ ಅರಬ್ರ ಕಾಲದಿಂದಲೂ ಜನಪ್ರಿಯವಾದ್ದು ಹಾಗೂ ವ್ಯಾಪಾರ ಮಾಡಲ್ಪಟ್ಟಂತಹ ಮಸಾಲೆಗಳಲ್ಲಿ ಇದು ಪ್ರಮುಖವಾದಂತಹದ್ದು. ಕರಿಮೆಣಸಿನ ನಂತರ ಮಾರಾಟವಾಗುವಂತಹ ಎರಡನೆಯ ಪ್ರಮುಖ ಮಸಾಲೆ ಪದಾರ್ಥವಾಗಿದೆ. ಕಾಂಡದ ಒಣಗಿದ ತೊಗಟೆ, ಕ್ವಿಲ್ಸ್, ಕ್ವಿಲಿಂಗ್ಸ್, ಚಿಪ್ಸ್, ಎಲೆಗಳು ಮತ್ತು ಮೊಗ್ಗು ದಾಲ್ಚೀನಿ ಮರದ ಪ್ರಮುಖ ವಾಣಿಜ್ಯ ಭಾಗಗಳು. ಎಲೆ ಮತ್ತು ತೊಗಟೆಯನ್ನು ವಿವಿಧ ಬಗೆಯ ಸುಗಂಧ ದ್ರವ್ಯ ಎಣ್ಣೆಗಳನ್ನು ತೆಗೆಯುವುದಕ್ಕೆ ಬಳಸಲಾಗ್ತದೆ. ಇತ್ತೀಚೆಗೆ ಮಿಡಿ ಕಾಯಿ ಅಥವಾ ಮೊಗ್ಗುಗಳನ್ನು ಮಸಾಲೆ ಪದಾರ್ಥಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವುದರಿಂದ ಬಹಳಷ್ಟು ಲಾಭವನ್ನು ಪಡ್ಕೊಳ್ಳುವುದಕ್ಕೆ ಅನುಕೂಲವಾಗಿದೆ. ಹೆಚ್ಚಿನ ಆದಾಯವನ್ನು ಪಡೆಯುವುದಕ್ಕೆ ಪ್ರಮುಖ ಉತ್ಪನ್ನವಾಗಿ ಇದನ್ನು ಬಳಕೆ ಮಾಡಲಾಗ್ತದೆ. ತೊಗಟೆಯು ಚೇತೋಹಾರಿ ಸುಗಂಧ ಮತ್ತು ಸಿಹಿ ಮಿಶ್ರಿತ ರುಚಿಯನ್ನು ಹೊಂದಿರುವುದರಿಂದ ಇದನ್ನು ಪಾಕಶಾಲೆಯ ವಿವಿಧ ಬಗೆಯ ಉತ್ಪನ್ನಗಳಲ್ಲಿ ಮಸಾಲೆ ಪದಾರ್ಥವಾಗಿ ಬಳಸಲಾಗ್ತದೆ. ತೊಗಟೆಯನ್ನು ಆಹಾರಗಳಲ್ಲಿ ಸುವಾಸನೆಯ ಪದಾರ್ಥವಾಗಿ, ಔಷಧಿ ಮತ್ತು ಸುಗಂಧ ದ್ರವ್ಯಗಳಲ್ಲಿಯೂ ಕೂಡ ಹೆಚ್ಚಾಗಿ ಬಳಸಲಾಗ್ತದೆ. ದಾಲ್ಚೀನಿಯನ್ನು ಕೇಕ್, ಬಿಸ್ಕೆಟ್, ಸಿಹಿ ತಿಂಡಿಗಳು, ಆಹಾರ ಸಂರಕ್ಷಣೆ ಪದಾರ್ಥವಾಗಿ ಮತ್ತು ಸಾಬೂನು ಉದ್ಯಮಗಳಲ್ಲೂ ಕೂಡ ಬಳಸಲಾಗ್ತಾ ಇದ್ದು, ಹಣ್ಣುಗಳಿಂದ ಪಡೆದಿರುವಂತಹ ಕೊಬ್ಬನ್ನು ಮೇಣದ ಬತ್ತಿಗಳಿಗೆ ಬಳಸಲಾಗ್ತಾ ಇತ್ತು. ತೊಗಟೆಯನ್ನು ಕ್ವಿಲ್ಗಳ ರೂಪದಲ್ಲಿ ರಫ್ತು ಮಾಡಲಾಗ್ತಾ ಇದ್ದು, ಇದನ್ನು ಮಸಾಲೆಯಾಗಿ ಬಳಸುವುದೇ ಅಲ್ಲದೆ ಕೇಕ್, ಸಿಹಿ ತಿಂಡಿಗಳನ್ನು, ಧೂಪ ದ್ರವ್ಯ, ದಂತವೈದ್ಯ ಹಾಗೂ ಸುಗಂಧ ದ್ರವ್ಯಗಳಲ್ಲಿ ಹೆಚ್ಚಾಗಿ ಉಪಯೋಗವಾಗ್ತದೆ. ತೊಗಟೆಯ ಎಣ್ಣೆಯನ್ನು ಸುವಾಸನೆ, ಮಿಠಾಯಿ, ಔಷಧಿಗಳಲ್ಲಿ ಬಳಸಲಾಗ್ತಾ ಇದ್ದು, ಮೆಕ್ಸಿಕೋದಲ್ಲಿ ಕಾಫಿಯ ಪರಿಮಳವನ್ನು ಹೆಚ್ಚಿಸುವುದಕ್ಕೆ ಇದನ್ನು ಬಳಸಲಾಗ್ತದೆ. ಎಲೆಯ ಎಣ್ಣೆಯನ್ನು ಸಾಬೂನು, ಟೂತ್ಪೇಸ್ಟ್, ಹೇರ್ ಆಯಿಲ್ ಮತ್ತು ಅಗ್ಗದ ಸುಗಂಧ ದ್ರವ್ಯಗಳ ತಯಾರಿ

ಕೇಳಿ ಉಪಯೋಗಿಸಲಾಗ್ತದೆ. ದಾಲ್ಚಿನ್ನಿ ತೊಗಟೆಯು ಸಂಕೋಚರ, ಉತ್ತೇಜಕ ಮತ್ತು ನಂಜು ನಿರೋಧಕ ಗುಣಗಳನ್ನು ಹೊಂದಿರುವುದರಿಂದ ಇದನ್ನು ವಿವಿಧ ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೆ ಉಪಯೋಗಿಸಲಾಗ್ತದೆ. ದಾಲ್ಚಿನ್ನಿ ಎಲೆಯ ತೈಲ ಅಥವಾ ಎಣ್ಣೆಯು ಪ್ರಬಲವಾದಂತಹ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ನಿರೋಧಕ ಗುಣವನ್ನು ಹೊಂದಿದ್ದು ಗರ್ಭಾಶಯದ ಉತ್ತೇಜಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ತೈಲವನ್ನು ವಾಂತಿ ನಿಯಂತ್ರಿಸುವುದಕ್ಕೆ, ವಾಯು ನಿರ್ವಹಣೆಗಾಗಿ, ಗರ್ಭಾಶಯದ ಅತಿಸಾರ ಮತ್ತು ರಕ್ತಸ್ರಾವವನ್ನು ತಡೆಯುವುದಕ್ಕೆ ಬಳಸಲಾಗ್ತದೆ. ಪ್ರತಿದಿನ ಕನಿಷ್ಠ 1.5 ಚಮಚ ದಾಲ್ಚಿನ್ನಿಯನ್ನು ಪುಡಿಯ ರೂಪದಲ್ಲಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಶ್ರೀಲಂಕಾ ಮತ್ತು ಭಾರತದ ಮಲಬಾರ್ ಕರಾವಳಿ ಪ್ರದೇಶಗಳು ದಾಲ್ಚಿನ್ನಿಯ ಉಗಮ ಸ್ಥಾನವಾಗಿದ್ದು ಇದನ್ನು ಅಸ್ಸಾಮಿನ ನಾಗಾ ಬೆಟ್ಟಗಳು, ಕರ್ನಾಟಕದ ಕರಾವಳಿಯ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ತಮಿಳುನಾಡು ಮತ್ತು ಕೇರಳದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ದಾಲ್ಚಿನ್ನಿ ಮರವು ಮಧ್ಯಮ ಗಾತ್ರದ ಮರವಾಗಿದ್ದು ಸುಮಾರು 6-15 ಮೀಟರ್ ಎತ್ತರ ಬೆಳೀಬಹುದು. 30-35 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದುತ್ತದೆ. ಹೊಲಗಳಲ್ಲಿ ಬೆಳೆಸುವಾಗ ನಿಯಮಿತ ಕಾಲದಲ್ಲಿ ಚಿಗುರುಗಳನ್ನು ನೆಲಮಟ್ಟದಲ್ಲಿ ನಿರ್ವಹಣೆ ಮಾಡುವುದರಿಂದ ದಟ್ಟವಾದ ಪೊದೆಗಳ ಆಕಾರದಲ್ಲಿ ಇದನ್ನು ಬೆಳೆಸಬಹುದು. ತೊಗಟೆಯು ಮೃದು ಮತ್ತು ತೆಳ್ಳಗೆ ಇದ್ದು ಕಂದು ಬಣ್ಣವನ್ನು ಹೊಂದಿರುತ್ತವೆ. ದಾಲ್ಚಿನ್ನಿ ಮರವು ಗಟ್ಟಿಯಾದ ಸಸ್ಯವಾಗಿದ್ದು ವ್ಯಾಪಕವಾದಂತಹ ಹವಾಮಾನ ಪರಿಸ್ಥಿತಿಯಲ್ಲಿಯೂ ಕೂಡ ಇದು ಸುಲಭವಾಗಿ ಬೆಳೀತದೆ. ಬಿಸಿ ತೇವಾಂಶವುಳ್ಳ ಹವಾಗುಣವು ಈ ಬೆಳೆಗೆ ಸೂಕ್ತವಾಗಿದ್ದು ದೀರ್ಘಕಾಲದ ಒಣ ವಾತಾವರಣ ಇದರ ಬೆಳವಣಿಗೆಗೆ ಅಷ್ಟೊಂದು ಅನುಕೂಲವಾಗಿರುವುದಿಲ್ಲ. ಇದು 1500-3000 ಮಿಲಿಮೀಟರ್ ವಾರ್ಷಿಕ ಮಳೆ ಮತ್ತು ಸರಾಸರಿ 27 ಡಿಗ್ರಿ ತಾಪಮಾನ ಕನಿಷ್ಠ ಹಾಗೂ ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತದೆ. ಈ ಮರವು ಬರಡು ಮಣ್ಣು ಸೇರಿದ ಹಾಗೆ ವಿವಿಧ ರೀತಿಯ ಮಣ್ಣುಗಳಲ್ಲಿಯೂ ಕೂಡ ಚೆನ್ನಾಗಿ ಬರುತ್ತದೆ. ತೊಗಟೆಯ ಗುಣಮಟ್ಟವು ಮಣ್ಣಿನ ಗುಣಧರ್ಮದ ಮೇಲೆ ಅವಲಂಬಿತವಾಗಿದೆ. ಸಾವಯವ ಪದಾರ್ಥಗಳಿಂದ ಕೂಡಿರುವಂತಹ ಮರಳು ಮಿಶ್ರಿತ ಸಾವಯವಯುಕ್ತ ಆಳವಾದ ಮರಳು ಗೂಡು ಮಣ್ಣು ಇದರ ಬೆಳೆಗೆ ಉತ್ತಮವಾದಂಥದ್ದು. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಇದನ್ನು ಲ್ಯಾಟರೈಟ್ ಮತ್ತು ಮರಳು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ. ಕಲ್ಲಿನ ಜಲ್ಲಿ ಅಥವಾ ಸ್ಫಟಿಕ ಶಿಲೆಗಳಿಂದ ಮುಕ್ತವಾದ ಕೆಂಪು ಮಿಶ್ರಿತ ಕಂದು ಮಣ್ಣು ಕೂಡ ದಾಲ್ಚಿನ್ನಿ ಕೃಷಿಗೆ ಉತ್ತಮ. ಸಮುದ್ರ ಮಟ್ಟದಿಂದ ಸುಮಾರು 300-350 ಮೀಟರ್ ಎತ್ತರ ಪ್ರದೇಶ ಹಾಗೂ 1000-1800 ಮೀಟರ್ ಎತ್ತರದ ಪ್ರದೇಶದವರೆಗೂ ಕೂಡ ಇದನ್ನು ಬೆಳೀಬಹುದು. ದಾಲ್ಚಿನ್ನಿ ಮರವು ನೈಸರ್ಗಿಕವಾಗಿ ಬೀಜಗಳಿಂದ ಪ್ರಸರಣಗೊಳ್ಳುತ್ತದೆ. ಬೀಜಗಳಿಂದ ಕತ್ತರಿಸಿದ ಕೊಂಬೆಯ ಭಾಗಗಳಿಂದ ಅಥವಾ ಕಡ್ಡಿ ತುಂಡುಗಳು ಮತ್ತು ಗೂಟಿಯಿಂದಲೂ ಕೂಡ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ತಾಯಿ ಮರವು ನಯವಾದಂತಹ ತೊಗಟೆ ಮತ್ತು ನೇರ ಕಾಂಡವನ್ನು ಹೊಂದಿರಬೇಕು. ಸದೃಢ ಬೆಳವಣಿಗೆ ಇರಬೇಕು. ಕಾಂಡದ ತೊಗಟೆಯನ್ನು ಸುಲಭವಾಗಿ ಸುಲಿಯುವ ಹಾಗಿರಬೇಕು. ಕೀಟ ಮತ್ತು ರೋಗಗಳಿಂದ ಮುಕ್ತವಾಗಿರಬೇಕು. ತೊಗಟೆಯ ಪರಿಮಳ ಮತ್ತು ಘಾಟು ಉತ್ತಮವಾಗಿರಬೇಕು. ಒಣ ತೊಗಟೆಯ ಇಳುವರಿ ಮತ್ತು ಎಲೆ ಮತ್ತು ತೊಗಟೆಯ ತೈಲದ ಇಳುವರಿ ಉತ್ತಮವಾಗಿರಬೇಕು. ತೈಲದ ಗುಣಮಟ್ಟ, ಎಲೆಯ ಎಣ್ಣೆಯಲ್ಲಿ ಯೂಜಿನಾಲ್ ಮತ್ತು ತೊಗಟೆ ಎಣ್ಣೆಯಲ್ಲಿ ಸಿನಮಾಲ್ಡಿಹೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಕೌಮರಿನ ಅಂಶವು ಕೂಡ ಅತ್ಯಂತ ಕಡಿಮೆಯಲ್ಲಿ ಇರಬೇಕು. ಇದು ಒಳ್ಳೆಯ ಗುಣಮಟ್ಟದ ಸಿನಮಮ್ ಅಥವಾ ಚಕ್ಕೆ ಆಗಿರುತ್ತದೆ. ಮರದ ಕೊಂಬೆಯ ಕತ್ತರಿಸಿದ ಭಾಗಗಳಿಂದ ಅಥವಾ ಕಡ್ಡಿಗಳ ತುಂಡುಗಳಿಂದ ಸುಮಾರು 10 ಸೆಂಟಿಮೀಟರ್ ಉದ್ದದ 2 ಎಲೆಗಳಿರುವ ತುಂಡುಗಳನ್ನು ಮರದ ರೆಂಬೆಯ ಭಾಗದಿಂದ ಕತ್ತರಿಸಿ ನಂತರ ಈ ತುಂಡುಗಳನ್ನು ಗ್ರೋತ್ ಪ್ರೊಮೋಟರ್ ಅಥವಾ ಇಂಡೋಲ್ ಬ್ಯೂಟ್ರಿಕ್ ಆಮ್ಲ ಬೆಳವಣಿಗೆ ನಿಯಂತ್ರಕ ಪುಡಿಯಲ್ಲಿ ಅದ್ದಿ ತೆಗಿಬೇಕು. ನಂತರ ಪಾಲಿಬ್ಯಾಗ್ಗಳಲ್ಲಿ ಗೊಬ್ಬರ, ಮರಳು ಹಾಗೂ ಮಣ್ಣು ಮಿಶ್ರಣ ಮಾಡಿ ಆ ಬ್ಯಾಗ್ಗಳಲ್ಲಿ ಇವುಗಳನ್ನು ಗಿಡವನ್ನು ನೆಡಬೇಕು. ನೆಟ್ಟ 2-3 ತಿಂಗಳಲ್ಲಿ ಬೇರು ಬಿಡುತ್ತವೆ. 6-8 ತಿಂಗಳ ನಂತರ ಸಸಿಗಳನ್ನು ನೆಡುವುದಕ್ಕೆ ಉಪಯೋಗಿಸಬಹುದು. ಹಾಗೆಯೇ ಗೂಟಿ ವಿಧಾನದಲ್ಲಿಯೂ ಕೂಡ ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಜುಲೈ ಸೆಪ್ಟೆಂಬರ್ ತಿಂಗಳು ಸಸ್ಯದ ಭಾಗಗಳ ಮೂಲಕ ಸಸ್ಯಾಭಿವೃದ್ಧಿ ಮಾಡುವುದಕ್ಕೆ ಸೂಕ್ತವಾದಂತಹ ಕಾಲವಾಗಿದೆ. ದಾಲ್ಚಿನ್ನಿಯಲ್ಲಿ ನಿತ್ಯಶ್ರೀ, ನವಶ್ರೀ, YCD-1, ಸುಗಂಧಿನಿ, ಕೊಂಕಣ್ ತೇಜ್, PPP-C-3, PPP-C-1 ಮತ್ತು RRL-C-6 ಪ್ರಮುಖವಾದಂತಹ ತಳಿಗಳಾಗಿವೆ. ದಾಲ್ಚಿನ್ನಿಯಲ್ಲಿ ಪ್ರಮುಖವಾದಂತಹ ಬೇಸಾಯ ಕ್ರಮಗಳು ಅಂತಂದರೆ ಸಸಿಗಳು 10-12 ತಿಂಗಳು ನರ್ಸರಿಗಳಲ್ಲಿ ಬೆಳೆದ ನಂತರ ಅವುಗಳನ್ನು ಸುಮಾರು 2 ಅಡಿ ಆಳದ ಗುಂಡಿಗಳಲ್ಲಿ ನೆಡಬೇಕು. ನೆಡಬೇಕಿದ್ರೆ ಕಾಂಪೋಸ್ಟ್ ಮತ್ತು ಮೇಲ್ಮಣ್ಣನ್ನು ತುಂಬಿಸಿ ಗಿಡವನ್ನು ನೆಡಬೇಕು. ನೆಟ್ಟ ತಕ್ಷಣ ನೀರು ಮತ್ತು ನೆರಳನ್ನು ಒದಗಿಸಬೇಕು. ಅಡಿಕೆ, ತೆಂಗಿನ ತೋಟಗಳಲ್ಲಿ ಹಾಗೂ ಮಾವಿನ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ದಾಲ್ಚಿನ್ನಿಯನ್ನು ಬೆಳೆಸಬಹುದು. ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿದ್ರೆ ಪ್ರತಿ ವರ್ಷ 200 ಗ್ರಾಂ ಸಾರಜನಕ, 180 ಗ್ರಾಂ ರಂಜಕ ಹಾಗೂ 225 ಗ್ರಾಂ ಪೊಟ್ಯಾಷನ್ನು ಒದಗಿಸಬೇಕಾಗ್ತದೆ. ಹಾಗೆಯೇ ಸಾವಯವ ಗೊಬ್ಬರವನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಿದರೆ ಒಳ್ಳೆಯದು. ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಸುಮಾರು 20-25 ಕಿಲೋಗ್ರಾಂ

0: ಅಮ್ನೆಸ್ಟಿ ಕೊಟ್ಟರೆ ಒಳ್ಳೆಯದಾಗ್ತದೆ. ಗಿಡಗಳು ಸುಮಾರು 2 ವರ್ಷವಾಗಿದ್ದಾಗ, ಅಂದರೆ ಸುಮಾರು 2 ಮೀಟರ್ ಎತ್ತರ ಬೆಳೆದಾಗ ಮತ್ತು ಕಾಂಡದ ಬುಡದ ವ್ಯಾಸವು ಸುಮಾರು 4 ರಿಂದ 6 ಸೆಂಟಿಮೀಟರ್ ದಪ್ಪವಾದಾಗ ಕುಳೆ ಗಿಡಗಳು ಅಥವಾ ಬುಡದಿಂದ ಹೆಚ್ಚು ಹೆಚ್ಚು ಚಿಗುರು ಬರುವುದಕ್ಕೆ ಪ್ರೇರೇಪಿಸಬಹುದು. ನೆಲಮಟ್ಟದಿಂದ ಸುಮಾರು 10 ರಿಂದ 15 ಸೆಂಟಿಮೀಟರ್ ಎತ್ತರಕ್ಕೆ ಗಿಡವನ್ನು ಕತ್ತರಿಸಬೇಕು. ನಂತರ 3 ರಿಂದ 5 ಕುಳೆಗಳನ್ನು ಬೆಳೆಯುವುದಕ್ಕೆ ಬಿಡಬೇಕು. ಇಂತಹ ಕುಳೆಗಳಿಂದ ಬರುವಂತಹ ಕೊಂಬೆಗಳನ್ನು ಪುನಃ ಇದೇ ರೀತಿ ಕತ್ತರಿಸ್ತಾ ದಾಲ್ಚಿನಿ ಗಿಡವು ಹೆಚ್ಚು ಬೆಳೆಯುವುದಕ್ಕೆ ಬಿಡದೆ ಹೆಚ್ಚು ಕೊಂಬೆಗಳನ್ನು ನೆಲಮಟ್ಟದಲ್ಲಿ ಬಿಡುವ ಹಾಗೆ ಪ್ರೇರೇಪಿಸಬೇಕು. ಸಾವಯವ ಗೊಬ್ಬರಗಳನ್ನು ಮೇ, ಜೂನ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ 2 ಕಂತುಗಳಲ್ಲಿ ಕೊಡಬೇಕು. ಪ್ರಾರಂಭದ ವರ್ಷಗಳಲ್ಲಿ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಗಿಡಗಳಿಗೆ ಭಾಗಶಃ ನೆರಳನ್ನು ಒದಗಿಸಬೇಕು ಮತ್ತು ಬೇಸಿಗೆಯಲ್ಲಿ ನೀರನ್ನು ಕೊಡಬೇಕಾಗ್ತದೆ. ದಾಲ್ಚಿನಿ ಬೆಳೆಗಳಿಗೆ ಬೇರೆ ಬೇರೆ ಕೀಟಗಳು ಮತ್ತು ರೋಗಗಳು ಕೂಡ ಬಾಧಿಸಬಹುದು. ದಾಲ್ಚಿನಿ ಚಿಟ್ಟೆ, ಬಲೆ ನೇಯುವಂತಹ ಹುಳ ಮತ್ತು ಎಲೆ ಸುರಂಗ ಕೀಟ ಪ್ರಮುಖವಾದಂತಹ ಕೀಟಗಳಾಗಿವೆ. ಹಾಗೆಯೇ ರೋಗಗಳಲ್ಲಿ ಪ್ರಮುಖವಾಗಿ ಸಸಿ ಸಾಯುವಂತಹ ರೋಗ, ಎಲೆ ಚುಕ್ಕೆ ರೋಗ, ಬೆಂಕಿ ರೋಗ, ಗಿಡ ಒಣಗಿಸುವಂಥ ರೋಗ ಮತ್ತು ಪಿಂಕ್ ರೋಗ, ಇವು ಪ್ರಮುಖವಾದಂಥ ರೋಗಗಳು. ಈ ರೋಗಗಳನ್ನು ಹತೋಟಿ ಮಾಡುವುದಕ್ಕೆ 1% ಬೋರ್ಡೋ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಹಾಗೆ ಕೀಟಗಳನ್ನು ಹತೋಟಿ ಮಾಡುವುದಕ್ಕೆ ಅಗತ್ಯ ಇದ್ದಲ್ಲಿ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ಜನಪದ ಸಂಗೀತ ಕೇಳಿ. ಗಂಗಾ, ಓಮು, ಮರಾಠಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ ಓಮು ಮರಾಠಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ.

0: ಇದುವರೆಗೆ ಕಿಸಾನ ಮಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಸ್ಥಳಗಳ ಪರಿಚಯ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ದ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ

ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆ

0: ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169ರಷ್ಟು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIIT ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ $94 ಶತಕೋಟಿಗೂ ಅಧಿಕ ದಾಖಲೆಯ FDI ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ DPIIT ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ GNSS ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ, ಅಭಿವೃದ್ಧಿ ಮತ್ತು ಉತ್ಪಾದನೆ ವರ್ಗದಲ್ಲಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡ 75ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ PLI 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ TMC ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ 2ನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕಂಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕಂಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ

0: ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 ರಿಂದ 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ಅದು ರಾಷ್ಟ್ರೀಯ ಹೆದ್ದಾರಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ನಾಗರೇಖಾ ಗಾಂವ್ಕರ್ ಇವರಿಂದ ಹೆದ್ದಾರಿಯ ಅಡ್ಡ ಹಾದಿಗುಂಟ ಕುರಿತ ಸಣ್ಣ ಕಥೆ.
2: ಈಗ ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. ಅದು ರಾಷ್ಟ್ರೀಯ ಹೆದ್ದಾರಿ NH-17. ಎಡೆಬಿಡದ ವಾಹನಗಳ ಸಂಚಾರ, ಮಧ್ಯೆ ಮಧ್ಯೆ ಅಪಾಯಕಾರಿ ತಿರುವುಗಳು, ಹೊಸಬರಿಗೆ ಅಪರಿಚಿತರಿಗೆ ಮುಂದೆ ತಿರುವು ಇದೆ ಎಂದು ತಿಳಿಯಲಾಗದ ಅವಘಡವೇನಾದರೂ ಸಂಭವಿಸಿದರೆ ನೇರವಾಗಿ ಪ್ರಪಾತದ ಪಾಲಾಗುವ ಭಯವನ್ನು ಹೊಂದಿದ ಭೀಕರ ತಿರುವುಗಳನ್ನು ಹೊಂದಿದ ವಕ್ರ ಮಹಾರಸ್ತೆ ಅದು. ಈಗೀಗ ಅಪಘಾತಗಳ ಸಂಖ್ಯೆ ಕೊಂಚ ಕಡಿಮೆ ಎಂದೇ ಹೇಳಬೇಕು. ಆದರೂ ಸೀಸನ್ಗೆ ದಿನಕ್ಕೆ 4 ಅಪಘಾತ, 2 ಸಾವು ಅಪರೂಪವಲ್ಲ. ಆದರೆ ಅದೊಂದು ಕಾಲವಿತ್ತು. ಮರಣ ಮೃದಂಗ ನಿರಂತರವಾಗಿ ಭಾರಿಸುತ್ತಿದ್ದ ಕಾಲ, ಮ್ಯಾಂಗನೀಸ್ ಅದಿರು ರಾಜನ ಹಾರಾಟದ ಕಾಲ. 300 ಕಿಲೋಮೀಟರ್ ಅಂತರದಲ್ಲಿ ದಿನಕ್ಕೆ 7-8 ಸಾವು ಸಾಮಾನ್ಯವಾಗಿತ್ತು. ವ್ಯಕ್ತಿಯೊಬ್ಬ ಸತ್ತರೆ ಇರುವೆ ಸತ್ತಂತೆ ಎಂಬಂತೆ ಮತ್ತದೇ ವೇಗದ ಲಾರಿಗಳು. ಇನ್ನು ದನಕರುಗಳ ಪಾಡಂತೂ ಕೇಳುವವರೇ ಇರಲಿಲ್ಲ. ಹಣದ ಹಿಂದೆ ಬಿದ್ದ ಜಗತ್ತು ಅದು. ಹುಬ್ಬಳ್ಳಿ ಕಾರವಾರದ ನಡುವಿನ ಅರಬ್ಬೈಲ್ ಘಾಟನ್ನ ದಾಟುವುದೆಂದರೆ ಎಂತಹ ಚಾಲಕನು ಬೆಸ್ತು ಬೀಳುತ್ತಾನೆ. ಇನ್ನು ಕೆಳಗಿಳಿಯುತ್ತಿದ್ದಂತೆಯೇ ಸ್ವಲ್ಪ ಸಮತಟ್ಟಾದ ರಸ್ತೆ, ಆದರೆ ಮತ್ತೆ ಮುಂದೆ ಮುಂದೆ ಹೋದಂತೆ ತಿರುವುಗಳು ಬಹಳ. ಹಿರಿಯೂರಿನಿಂದ ಮುಂದೆ 10 ಕಿಲೋಮೀಟರ್ ದೂರದಲ್ಲಿ ಒಂದು ಅಪಾಯಕಾರಿ ತಿರುವು, 2 ಹೆಜ್ಜೆ ಮುಂದೆ ಕರಾಳ ಇತಿಹಾಸ ಹೊಂದಿದ್ದೊಂದು ಸೇತುವೆ. ಅದೊಂದು ಮಟಮಟ ಮಧ್ಯಾಹ್ನ. ಬಹುಶಃ ಆ ದಂಪತಿಗಳು ಹುಬ್ಬಳ್ಳಿಯಿಂದ ಕಾರವಾರದತ್ತ ಪಯಣಿಸುತ್ತಿದ್ದರು. ಸ್ವತಃ ಪತಿಯೇ ವಾಹನ ಚಲಾಯಿಸುತ್ತಿದ್ದರಿಂದ ಪತ್ನಿ ನಿರುಮ್ಮಳಳಾಗಿ ಕುಳಿತಿದ್ದಳು. ತಿರುವಿನಲ್ಲಿ ದಾಟಿ ಇನ್ನೇನು ಮುಂದೆ ಬಂದೆ ಎನ್ನುವಷ್ಟರಲ್ಲಿ ಎದುರಿನಿಂದ ಅದಿರು ಲಾರಿಯೊಂದು ಯಮಧೂತನಂತೆ ಅಡ್ಡವಾಗಲು ಆ ಕಾರಿನ ಚಾಲಕ ಬಲಕ್ಕೆ ಕಾರನ್ನ ಹೊರಳಿಸಿದ್ದೇ ತಡ ಕಾರು ಸೇತುವೆಗೆ ಗುದ್ದಿದ ರಭಸಕ್ಕೆ ಚಾಲಕನ ಸ್ಥಾನದಲ್ಲಿದ್ದ ಆಕೆಯ ಪತಿ ಕ್ಷಣಾರ್ಧದಲ್ಲಿ ಒದ್ದಾಡಿ ಮೃತಪಟ್ಟಿದ್ದ. 2 ಕಾಲುಗಳು ಕತ್ತರಿಸಿ ಬಿದ್ದಿದ್ದವು. ಗಂಭೀರವಾಗಿ ಗಾಯಗೊಂಡ ಆಕೆ ಆ ಸ್ಥಿತಿಯಲ್ಲಿಯೇ ಯಾತನಾಭರಿತ ದನಿಯಲ್ಲಿ ರೋಧಿಸತೊಡಗಿದಳು. ನೀರು, ನೀರು ಎಂದು ಜೀವದ ಕೊನೆಯ ಬೇಡಿಕೆಗೆ ತಳಮಳಿಸತೊಡಗಿದಳು. ಆಸುಪಾಸು ಯಾರೂ ಇಲ್ಲದ ಸಮಯ, ಜೊತೆಗೆ ಸ್ಥಳವೂ ಕೂಡ. ಅಷ್ಟರಲ್ಲೇ ಮೋಟಾರು ಬೈಕ್ ಒಂದು ರಭಸವಾಗಿ ಬಂದದ್ದು ಸಡನ್ ಆಗಿ ಬ್ರೇಕ್ ಒತ್ತಿ ನಿಂತಿತು. ಯುವಕರಿಬ್ಬರು ಓಡೋಡಿ ಬಂದರು. ಏ ಏ ಏ, ಅಯ್ಯೋ, ಏನಾಯ್ತಾ? ಬದುಕರ ಇಲ್ವಾ? ಪಾಪ, ಯಾವೂರವರೇನ ಎನ್ನುತ್ತಾ ಬಂದವರ ಮುಖದಲ್ಲಿ ಗಾಬರಿ. ಅಪಘಾತಗೊಂಡವರ ಬಗ್ಗೆ ಅನುಕಂಪದಿಂದ ಸಹಾಯ ಮಾಡಬಂದವರು. ಅವರು ಪರವೂರಿನವರಲ್ಲ.

ಅಲ್ಲಿಂದ ಸುಮಾರು 4-5 furlong ದೂರದ ಕೆರೆಕೊಪ್ಪದವರು, ಸ್ನೇಹಿತರು. ಕಾರಿನ ಹತ್ತಿರ ಬರುತ್ತಿದ್ದಂತೆ ಒಳಗಿನ ಬೀಭತ್ಸ ದೃಶ್ಯಕ್ಕೆ ಕ್ಷಣ ವಿಚಲಿತಗೊಂಡರು. ಅಷ್ಟೇ, ಮರುಕ್ಷಣ ಕಾರಿನಲ್ಲಿದ್ದವರ ಕಡೆ ಗಮನ ಹೋಗುತ್ತಲೂ ಆಗಲೇ ಮೃತನಾದ ಪತಿ ಹಾಗೂ ಅರೆಜೀವವಾಗಿ ಬಿದ್ದ ಪತ್ನಿ ದೃಷ್ಟಿಗೆ ಬಿದ್ದರು. ಕೈ ಕುತ್ತಿಗೆ ತುಂಬಾ ಬಂಗಾರದ ವಜ್ರದ ಆಭರಣ ಧರಿಸಿದ್ದ ಆಕೆ ಆಘಾತಗೊಂಡಿದ್ದಳು, ಆದರೆ ಬದುಕುವಂತಿದ್ದಳು, ಪ್ರಜ್ಞಾವಸ್ಥೆಯಲ್ಲಿದ್ದಳು. ತರುಣಳ ಕಣ್ಣುಗಳಲ್ಲಿ ಈಗ ಆವರೆಗಿನ ಅನುಕಂಪ ಸತ್ತು ಹೋಗಿತ್ತು. ಅವರ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಪಕ್ಕದಲ್ಲೇ ಆಕೆಯ ಒಡವೆಗಳ ಪೆಟ್ಟಿಗೆ, ಹಣದ ಚೀಲ ಅರೆ ತೆರೆದು ಕೆಲವೆಲ್ಲ ಸ್ವಲ್ಪ ಚೆಲ್ಲಾಪಿಲ್ಲಿಯಾಗಿದ್ದವು. ಬಹುಶಃ ಯಾವುದೋ ಆಭರಣ ಮಳಿಗೆಯ ಕುಟುಂಬಸ್ಥರೆಂದು ತಿಳಿಯುವಂತಿತ್ತು. ಇವರನ್ನ ಕಂಡ ಕೂಡಲೇ ಆಕೆ ಕ್ಷೀಣ ಸ್ವರದಲ್ಲಿ ಮತ್ತೆ ನೀರು ನೀರು ಎಂದು ಗೋಗರೆದಳು. ಆದರೆ ತರುಣರ ಮನಸ್ಸಿನ ತುಂಬ ಈಗ ಕರುಣೆ ಎಂಬ ಸ್ಥಳದಲ್ಲಿ ಲೋಭವೆಂಬ ಪಿಶಾಚಿ ಆಕ್ರಮಿಸಿಕೊಂಡಿತ್ತು. ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಏನೋ ಮಜಾ ಉಡಾಯಿಸುತ್ತಿದ್ದ ತರುಣರಿಗೆ ಒಮ್ಮೆಲೆ ಇಷ್ಟು ಸಂಪತ್ತನ್ನ ನೋಡಿ ಕಳೆದುಕೊಳ್ಳಲು ಮನಸ್ಸಾಗಲಿಲ್ಲ. ಈಗವರು ತಡ ಮಾಡಲಿಲ್ಲ. ಒಬ್ಬ ಭರಭರನೆ ಆಕೆ ಕೈಗಳಲ್ಲಿದ್ದ ಬಳೆಯನ್ನ ಬಲವಂತವಾಗಿ ಎಳೆದು ತೆಗೆದ. ಆಕೆ ಚೀರ ತೊಡಗಿದರೂ ಬಿಡದೆ ಇನ್ನೊಬ್ಬ ಕುತ್ತಿಗೆಗೆ ಕೈ ಹಾಕಿ ಸರಗಳನ್ನ ಸೆಳೆಯತೊಡಗಿದ. ಆ ರಭಸಕ್ಕೆ ಆಕೆಯ ಕುತ್ತಿಗೆಯ ಸೆರೆ ಕಿತ್ತು ಹೋಯಿತು. ಆಕೆ 4-5 ನಿಮಿಷಗಳಲ್ಲಿ ಪ್ರಾಣ ಬಿಟ್ಟಳು. ಇವರಿಬ್ಬರಿಗೂ ಚರ್ಚಿಸಲು ಸಮಯವಿರಲಿಲ್ಲ. ತರುಣರಿಬ್ಬರು ಮತ್ಯಾರಾದರೂ ಕಂಡಾರೆಂಬ ಭಯದಲ್ಲಿ ದಡಬಡಾಯಿಸಿ ಸೆಳೆದುಕೊಂಡ ಒಡವೆ, ಬಂಗಾರದ ಪೆಟ್ಟಿಗೆ, ಹಣದ ಚೀಲ ಎಲ್ಲವನ್ನ ಎತ್ತಿಕೊಂಡು ಪಲಾಯನಗೈದರು. ವರ್ಷಗಳು ಉರುಳಿದವು. ಎಲ್ಲವನ್ನೂ ಬದಲಾಯಿಸುವ ಕಾಲಕ್ಕೆ ತಡೆಯಿಲ್ಲ. ಮಹೇಂದ್ರನೀಗ ಮ್ಯಾಂಗನೀಸ್ ಅದಿರು ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾನೆ. ಮರಳು ಮಾಫಿಯಾ ಕೂಡ ಅವನ ವ್ಯವಹಾರಗಳಲ್ಲಿ ಒಂದು. ಎಡೆಬಿಡದ ದುಡಿಮೆ ಆತರದು. ಪ್ರಭಾವಿ ರಾಜಕಾರಣಿಗಳ ಸ್ನೇಹಿತ ಕೂಡ. ಹಾಗಂತ ಗೆಳೆಯ ಪ್ರಕಾಶ ಸುಮ್ಮನೆ ಕುಳಿತಿಲ್ಲ. ಒಂದೇ ಬುದ್ಧಿಯ ಜನ ಎಲ್ಲವನ್ನೂ ಒಟ್ಟಾಗಿಯೇ ಮಾಡಿದವರು. ಹಾಗಿರುವಾಗ ಪ್ರಕಾಶ ಸುಮ್ಮನಿದ್ದಾನೆಯೇ? ಅವನೂ ಅದಿರು ಕಳ್ಳ ವ್ಯವಹಾರದಲ್ಲಿ ಮುಳುಗಿ ಅಕ್ರಮ ಸಂಪತ್ತಿನ ರಾಜನಾಗತೊಡಗಿದ, ಪಳಗತೊಡಗಿದ. ಇಬ್ಬರ ಗುಡಿಸಿಲಂತಿದ್ದ ಮನೆಗಳು ಈಗ ಬಂಗಲೆಗಳಾದವು. ಎರಡು ಮನೆಗಳ ಮುಂದೆ 4-4 ಅದಿರು ಇಲ್ಲ ಮರಳು ಲಾರಿಗಳು ನಿಲ್ಲತೊಡಗಿದವು. ಎಲ್ಲೆಂದರಲ್ಲಿ ಇವರದೇ ಬೈಕುಗಳ ಸದ್ದು. ಇವರು ಹಾಕಿದ ಎಂಜಲಿಗೆ ಬಾಯ್ಬಿಡುವ ಬೋಪರ ಹಲ್ಲು ಕಿಸುಕ ಕದೀಮರು ಹುಟ್ಟುಕೊಂಡರು. ಒಂದು ರೀತಿಯಲ್ಲಿಗ ನಿಧಾನವಾಗಿ ಎರಡು ಗುಂಪುಗಳು ಹುಟ್ಟಿಕೊಂಡುವು. ರಾಜಕೀಯ ಜಗತ್ತು ಇಬ್ಬರನ್ನ ಆಕರ್ಷಿಸತೊಡಗಿತು. ಸ್ನೇಹವೇನೋ ಅಲ್ಪ ಸ್ವಲ್ಪ ಇತ್ತು. ಮಹೇಂದ್ರ ಆಗಾಗ ಪ್ರಕಾಶನ ಮನೆಗೆ ಬರುತ್ತಲೂ ಹೋಗುತ್ತಲೂ ಇದ್ದ. ಅದು ಪ್ರಕಾಶನಿಗೆ ಗೊತ್ತಿಲ್ಲದ ಇನ್ನೊಂದು ಆಕರ್ಷಣೆ. ಪ್ರಕಾಶನ ತಂಗಿಯೊಬ್ಬಳು ಗಂಡನನ್ನ ಬಿಟ್ಟು ಬಂದು ವರ್ಷಗಳಾಗಿತ್ತು. ಹಣದ ಹರಿವು ಹೆಚ್ಚಾಗುತ್ತಿದ್ದಂತೆ ಪ್ರಕಾಶನ ಮನೆ ಹತ್ತಿರವೇ ಒಂದು ಸಣ್ಣ ಮನೆಯನ್ನು ಆಕೆಗೆ ಕಟ್ಟಿಸಿಕೊಟ್ಟಿದ್ದ. ಆಕೆಗೂ ವಿಚ್ಛೇದನದ ಹಣವೂ ಸ್ವಲ್ಪ ಬಂದಿದ್ದು ಆರಾಮಾಗೇ ಇದ್ದಳು. ಪ್ರಕಾಶನ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದ ಮಹೇಂದ್ರ ಮತ್ತವಳ ಮಧ್ಯೆ ಅದು ಹೇಗೋ ಒಂದು ಬಂಧ ಏರ್ಪಟ್ಟಿದ್ದು ವಿಷಯ ಎಲ್ಲ ಕಡೆಯಲ್ಲೂ ಹರಿದಾಡತೊಡಗಿದರೂ ಪ್ರಕಾಶನಿಗೆ ಮಾತ್ರ ತಿಳಿದಿರಲಿಲ್ಲ. ಅದರಿಂದಾಗುವ ಅನಾಹುತದ ಲೆಕ್ಕ ಬಹುಶಃ ಅಂದಾಜು ಯಾರಿಗೂ ಇರಲಿಲ್ಲ. ಮದುವೆಯಾಗದ ಪ್ರಕಾಶ ಹೆಣ್ಣಿನ ವಿಷಯದಲ್ಲಿ ಹಲ್ಲು ಗಿಂಜುವವನಾಗಿರಲಿಲ್ಲ. ಒಳ್ಳೆಯ ಹುಡುಗಿಯ ತಲಾಶಿಯಲ್ಲಿದ್ದ. ಇವ ಕಲಿದೇ ಇದ್ರೂ ಆಸ್ತಿ ನೋಡೇ ಹೆಣ್ಣು ಕೊಡ್ತಾರ. ತಾಯಿ ಆಗಾಗ ಜಂಬ ಕೊಚ್ಚಿಕೊಳ್ಳುತ್ತಿದ್ದರು. ಇದ್ದಾಗ ಇರುವುದಕ್ಕಿಂತ ಹೆಚ್ಚಾಗಿ ತೋರಿಸಿಕೊಳ್ಳುವುದು ಜಬರ್ದಸ್ತ್ ಬದುಕಿನ ಬಡಾಯಿ, ಆ ಜನರ ಬದುಕಿನ ಬಡಿವಾಣ. ಏ ಮಹಿ, ನೀ ಪದೇ ಪದೇ ಮನೆ ಕಡೆ ಬರಬೇಡ. ಅಣ್ಣ ಹೇಗೆ ಬಾಳ್ ಸಿಟ್ಟು ಸಿಟ್ಟು ಮಾಡ್ತೀಯ. ನಮ್ಮ ವಿಷಯ ಏನಾದ್ರೂ ಗೊತ್ತಾದ್ರೆ ಏನಾತಿದೇನಾ? ಕಾಮಾಕ್ಷಿ ಆ ದಿನ ಮಹೇಂದ್ರನಿಗೆ ನಾಜೂಕಾಗೆ ಸುದ್ದಿ ಮುಟ್ಟಿಸಿದಳು. ನಿಮ್ ಅಣ್ಣ ಏನ್ ಬಲರಾಮ, ಹಂಗೇನಾದ್ರೂ ಅವನಿಗೆ ಗೊತ್ತಾದ್ರೆ ಏನ್ ಮಾಡ್ತೀನಿ ನೋಡೇ ಬಿಡ್ತಿ. ನಿಂಗೂ ಒಂದು ಮಂಗಳಸೂತ್ರ ಕಟ್ಟಿಬಿಡ್ತಿ ನೋಡೇ ಬಿಡ್ವಾ ಎಂದಾಕೆಗೆ ಮರಳು ಮಾತನಾಡಿ ಪುಸಲಾಯಿಸಿದ. ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಹೆಣ್ಣು ಕೊಟ್ಟ ಮಾವ ಸಮಾಜದಲ್ಲಿ ಆಸ್ತಿವಂತನಾಗಿದ್ದು ಮಹೇಂದ್ರನ ಮೇಲೆ ಹಿಡಿತ ಚೆನ್ನಾಗಿಯೇ ಇಟ್ಟುಕೊಂಡಿದ್ದ. ಮೊದಲೇ ಊಸರವಳ್ಳಿಯ ಸೋಗಿನ ಮಹೇಂದ್ರನ ನಿಜವಾದ ಬಣ್ಣ ಹೆಂಡತಿಗೆ ತಿಳಿದಿರಲಿಲ್ಲ. ಮಹೇಂದ್ರನ ಮದುವೆಯಾಗಿ ಆಗಲೇ 4 ವರ್ಷಗಳಾಗಿತ್ತು. ಒಂದು ಮಗುವೂ ಆಗಿ ಹೆಂಡತಿ ಯಾವಾಗಲೂ ಮಗುವಿನ ಆರೈಕೆಯಲ್ಲಿಯೇ ಉಳಿಯುತ್ತಿದ್ದುದು ಮಹೇಂದ್ರನಿಗೆ ಇನ್ನೊಂದು ಬಯಕೆಗೆ ಬೆದೆ ಬಂದಿತ್ತು. ಇತ್ತ ಇದೂ ಕೂಡ ಕೈ ತಪ್ಪಿದರೆ ಎನ್ನುವ ಚಿಂತೆಯಲ್ಲಿ ಗೆಳೆಯ ಪ್ರಕಾಶ ಈಗೀಗ ವೈರಿಯಾಗಿ ಕಾಣಿಸತೊಡಗಿದ. ಆದರೆ ಹಂಚಿಕೊಂಡ ಗಂಟಿನ ಗುಟ್ಟು ಮಾತ್ರ ಕಗ್ಗಂಟಿನ ಕೆಂಡವಾಗಿ ಎದೆಯೊಳಗೆ ಉಳಿಸಿಕೊಳ್ಳಲೂ ಆಗದೆ ಹೊರಹಾಕಲೂ ಆಗದೆ ಇಬ್ಬರನ್ನ ಕಾಡತೊಡಗಿತ್ತು. ಯಾರಾದರೂ ಒಬ್ಬರು ಮೇಲಕ್ಕೆ ಹೋದರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಎಂಬುದು ಇಬ್ಬರ ಮನದಲ್ಲೂ ಹೊಂಚು ಹಾಕುತ್ತಿತ್ತು. ಜುಲೈ ತಿಂಗಳಲ್ಲಿ ಸರಿಯಾಗಿ ಗ್ರಾಮ ಪಂಚಾಯತ್ ಚುನಾವಣೆಯು ಘೋಷಣೆಯಾಗಿ ಬಿಡ್ತು. ಪ್ರಕಾಶನ ಕಡೆ ಜನ ಅವನನ್ನ ಹುರಿದುಂಬಿಸಿ ಹಿರಿಯೂರು ಗ್ರಾಮ ಪಂಚಾಯತಿಗೆ ಕೆರೆಕೊಪ್ಪದಿಂದ ಹಿಂದುಳಿದ ಅಭ್ಯರ್ಥಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವಂತೆ ಮಾಡಿದರು. ಇದು ಮಹೇಂದ್ರನಿಗೆ ಸಹನೆಯಾಗಲಿಲ್ಲ. ಗೆಳೆಯರೊಡನೆ ಚರ್ಚಿಸಿದ. ಇವ್ಯಾಕೆ ಇಲೆಕ್ಷನ್ಗೆ ನಿಲ್ಬೇಕಾಗತ್ತ? ನಾ ನಿಲ್ತಿ ಅಂತ ಗೊತ್ತಿದ್ರು ಹಿಂಗ್ ಮಾಡ್ಯಾ ಮಾನ್ಗೆಟ್ಟವ? ಇಂಥೋರಿಗೆಲ್ಲ ಯಾವ ಹೆಲ್ಪ್ ಮಾಡು

ಇಲ್ಲ ಕದಿಮ್ರು ಎನ್ನುತ್ತಲೇ, ಗೆಳೆಯರೆಲ್ಲ ನೀನು ನಿಂತೇ ಬಿಡು, ನೋಡೇ ಬಿಡುವ ಒಂದು ಕೈಯ, ಅವಗೂ ಬಗ್ಗಿಲೆ ಬುದ್ಧಿ ಬರಲೆ ಎಂದು ಹುರಿದುಂಬಿಸಿದರು. ಮೊದಲೇ ತಾನೇ ಅಧ್ಯಕ್ಷನಾಗುವ ಕನಸು ಕಾಣುತ್ತಿದ್ದ ಮಹೇಂದ್ರ ಯೋಚಿಸಲೇ ಇಲ್ಲ. ಮರುದಿನ ಅವನ ನಾಮಪತ್ರವು ಸಲ್ಲಿಕೆಯಾಗಿ ಪಕ್ಕದ ಊರು ಮಾಯಕೆರೆಯಿಂದ ಸಾಮಾನ್ಯ ಅಭ್ಯರ್ಥಿ ಸ್ಥಾನಕ್ಕೆ ಸ್ಪರ್ಧಿಯಾಗಿ ನಿಂತೇ ಬಿಟ್ಟ. ಸ್ನೇಹದ ಜಾಗವನ್ನು ಈಗ ಪೂರ್ತಿಯಾಗಿ ದ್ವೇಷ ಆಕ್ರಮಿಸಿಕೊಳ್ಳತೊಡಗಿತು. ಆದರೂ ಇಬ್ಬರೂ ತಾವುಗಳು ಹೇಗೆ ದಿಢೀರ್ ಶ್ರೀಮಂತರಾದ ವಿಚಾರವನ್ನು ಯಾರ ಹತ್ತಿರವೂ ಬಾಯಿ ಬಿಡಲಿಲ್ಲ. ಬಾಯಿ ತುಂಬ ಕುಡಿದ ದಿನ ಕೂಡ ಒಳಗೊಳಗೆ ಕುದಿಯುವ ಸತ್ಯವನ್ನು ಪ್ರಯತ್ನಪೂರ್ವಕವಾಗಿ ತಡೆದುಕೊಳ್ಳುತ್ತಿದ್ದರು. ಉಳಿದಂತೆ ಇವರ ವಾಗ್ವಾದಗಳು ನಿರಂತರವಾಗಿದ್ದವು. ಹಳೆಯ ತಲೆಗಳು ತೋಚಿದಂತೆ ಲೆಕ್ಕಾಚಾರ ಹಾಕಿದರೂ ಇವರಿಬ್ಬರ ಆಸ್ತಿಯ ಅಂದಾಜು ಅದು ಕೆಲಸ ಮಾಡುತ್ತಿದ್ದ ಮಹೇಂದ್ರಗೆ ಅವರ ಕೃಪಾಕಟಾಕ್ಷವಂತೂ ಇದ್ದೇ ಇತ್ತು. ಅದೊಂದು ದಿನ ಎಲೆಕ್ಷನ್ ಪ್ರಚಾರಕ್ಕೆಂತಲೇ ಪ್ರಕಾಶ ತನ್ನ ಬೆಂಬಲಿಗರೊಂದಿಗೆ ರಸ್ತೆ ಪಕ್ಕ ಚುನಾವಣೆಯ ಅದು ಇದು ಮಾತನಾಡುತ್ತಿರುವಾಗಲೇ ಅವರ ಮೂಗು ಬಾಯಿಯೊಳಗೆಲ್ಲ ಸೇರಿ ಒಂದೇ ಸಮನೆ ಸೀನತೊಡಗಿದರು. ಪ್ರಕಾಶನ ಪಿತ್ತ ನೆತ್ತಗೇರಿತ್ತು. ಆರ್ಭಟಿಸುತ್ತಾ ಜೀಪಿನಿಂದಿಳಿದ ಮಹೇಂದ್ರನ ಕೊಳ್ಳ ಪಟ್ಟಿಗೆ ಕೈ ಹಾಕಿ, ಏನೋ ಮಗನೇ, ಕಳ್ಳ ದುಡ್ಡು ಸಿಕ್ಕಿದ್ದಕ್ಕೆ ಇಷ್ಟೆಲ್ಲ ಮಿರಿತಿ? ನಿನ್ನ ಬಂಡವಾಳ ಎಲ್ಲ ನಂಗೆ ಗೊತ್ತಿದ್ದು. ನನ್ನ ಮುಂದೆ ನಿಂದ ಈ ಹಾರಾಟ ಆದ್ರೆ ಅದ್ರ ಹೆಂಗೆ ಹೆರಗ್ ಹಾಕ್ಬೇಕು ಅನ್ನೋದು ನಂಗೂ ಗೊತ್ತಿ. ಜೀಪ್ ಇದನ್ ಮಾಡಿಯಾ ಹಲ್ಕ ನನ್ ಮಗನೇ ಎನ್ನುತ್ತಾ ಏರಿ ಹೋಗಲು ಮಹೇಂದ್ರ ಕೆಂಡ ಮಂಡಲನಾದ. ಕಾಲರ್ ಪಟ್ಟಿ ಸರಿಪಡಿಸಿಕೊಳ್ಳುತ್ತಾ ಬಡಬಡಿಸತೊಡಗಿದ. ನೀನೇನೋ ಮಹಾಸಾಚ, ನಿನ್ನ ಹಕೀಕತ್ ನಂಗುತ್ತಿಲ್ವಾ? ಒಂದು ಕಾಲಕ್ಕೆ ದೋಸ್ತ ಮುಂದುವರೆದರು. ಅಷ್ಟರಲ್ಲಿ ಆ ಕಡೆಯವರು ಈ ಕಡೆಯವರು ಎಲ್ಲಾ ಸೇರಲು ದೊಡ್ಡ ರಾದ್ಧಾಂತವೇ ಆಗಿ ಹೋಯಿತು. ಎಳೆಯ ಸ್ಪರ್ಧೆ ಈಗ ದ್ವೇಷದ ಹುತ್ತಾಳದ ಕುದುರೆಯ ವೇಗಕ್ಕೆ ದೊಂಬರಾಟ. ಮದಿರೆಯ ಪಾಕಿಟುಗಳು ಎಲ್ಲವೂ ಯಥೇಚ್ಛವಾಗಿ ಸರಬರಾಜಾದವು. ಬೆಳೆಯ ಕಾರಿನಲ್ಲಿ ಕೂತು ಮತ ಚಲಾವಣೆ ಲೆಕ್ಕಾಚಾರ ಮನಸ್ಸು ಮಾತ್ರ ಹೆಸರಿಗೆ ತಕ್ಕಂತೆ ಇದ್ದ ಕರಿಯಣ್ಣ, ಅವನ ದೃಷ್ಟಿಯೂ ಕೆಟ್ಟ ಹೆಸರು ಪಡೆದ ದೃಷ್ಟಾಂತ. ಅಂತವರಿಗೆಲ್ಲ ಏನೇನೋ ಆಗೋ ಕಾಲ. ನಡಿಲೆ ನಡಿಲೆ, ಹಿ ಹಿ ಹಿ ಎಂದರು. ಒಳಗಿನ ಮತ್ಸರವನ್ನ ಚೂರು ಹೊರಹಾಕಿ ಹೋದ. ಮಾನಸಿಕ ಕಿರಿಕಿರಿ ಇತ್ತ ಪ್ರಕಾಶಕ್ಕೂ ತೋರಿಸುತ್ತಿದ್ದಂತೆ ಕಾಣಿಸುತ್ತ. ಅಧಿಕಾರಿಗಳು ಎಲ್ಲವನ್ನ ಕಟ್ಟಿಕೊಂಡು ಹೋಗುವವರೆಗೂ ಅಲ್ಲೇ ನಿರೀಕ್ಷಿಸಿ ಆಮೇಲೆ ಪ್ರಕಾಶ ಕೆರೆಕಪ್ಪದ ಮತಗಟ್ಟೆನಲ್ಲಿ ಮತ ಮುಖ ತಿರುವಿ ನಡೆಯುವುದರೆ ಪ್ರಕಾಶ ಮಾತ್ರ 75 ಓಟುಗಳ ಅಂತರದಲ್ಲಿ ಪರಾಭವಗೊಂಡಿದ್ದ. ಹಿಡಿದ ರಾಜಕಾರಣಿಯ ಬೆಂಬಲ ಒಳಗೆ ಉರಿದಿದ್ದ. ಕಳೆದ ಎಲೆಕ್ಷನ್ನಲ್ಲಿ ಅವನ ಮಗ ಪೂರ್ತಿಯಾಗಿ ಸೋತು ಹೋಗಿದ್ದು ಇದ್ದದ್ದನ್ನ ಕಳೆದುಕೊಂಡು ಈಗ ರೈತಾಪಿ ಮಾಡಿಕೊಂಡು ಸ್ವಲ್ಪ ಮಟ್ಟಿನ ಸಮಾಧಾನದ ಉಸಿರಾಡುತ್ತಿದ್ದದ್ದು ನೆನ್ನೆದಾಗ ಮಹೇಂದ್ರನ ಗೆಲುವು ಊರೆಲ್ಲ ಸುತ್ತಿದ. ಯಾವುದೊಂದು ಒಳ್ಳೆಯ ಇತಿಹಾಸ ಹೊಂದಿದ್ದರಲ್ಲಿ ಆರಿಸಿ ಬಂದವರೆಲ್ಲ ಬಹುತೇಕರು ಅನನುಭವಿಗಳು, ಅನಕ್ಷರಸ್ಥರು ಆಗಿದ್ದರು. ಅಷ್ಟೇ ಅಲ್ಲದೆ ಅಧ್ಯಕ್ಷ ಪಟ್ಟ ಕೂಡ ಹಿಂದುಳಿದ ವರ್ಗಕ್ಕೆ ಸೀಮಿತವಾಗಲು ಸಾಮಾನ್ಯ ಸ್ಥಾನದಿಂದ ಗೆದ್ದ ಹಿಂದುಳಿದ ವರ್ಗದ ಮಹೇಂದ್ರನಿಗೆ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂತೆ ಅವಕಾಶಗಳು ಆರಿಸಿಕೊಂಡು ಬಂದುವು. ಒಟ್ಟು 8 ಸ್ಥಾನಗಳಲ್ಲಿ ಈಗಾಗಲೇ 3 ಜನರನ್ನ ತನ್ನ ಪರವಾಗಿ ಮಾಡಿಕೊಂಡ ಮಹೇಂದ್ರ ಇನ್ನೆರಡು ಮತಗಳ ಭೇಟೆಯಲ್ಲಿದ್ದ. ಅದಕ್ಕಾಗಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಹಿಂದಿನ ದಿನ ಊರ ಹೊರಗಿನ ಮಂಕಾಳಮ್ಮನ ಗುಡಿಯಲ್ಲಿ ರಹಸ್ಯ ಚಿಂತನೆಗಳು ನಡೆದವು. ರಾತ್ರಿಯಂತೂ ಒಂದು ಹಗರಣಕ್ಕೆ ಬೇಕಾದ ಎಲ್ಲ ಮಸಲತ್ತುಗಳು ಲಾಟೀನು ಬೆಳಕಿನಲ್ಲಿ ನಡೆದು ಎರಡು ಮತಗಳು ತಲಾ 50,000 ಖರೀದಿಯಾದವು. ಈಗಲ್ಲಿ ಪಕ್ಷಗಳ ಪ್ರತಿಷ್ಠೆಯೂ ಸೇರಿಕೊಂಡಿದ್ದರಿಂದ ಯಾವ ಅಡೆತಡೆಯಿಲ್ಲದೆ ಹಣದ ವ್ಯವಹಾರ ಕುದುರಿತ್ತು. ಕಗ್ಗತ್ತಲೆಯ ರಾತ್ರಿ 11 ದೇಗುಲದ ಜಗುಲಿ ಮೇಲೆ ಮೆಲ್ಲನೆ ಉರಿಯುತ್ತಿದ್ದ ಲಾಟೀನು ಎಣ್ಣೆ ತೀರುತ್ತಾ ಬಂದಿದ್ದರಿಂದಲೋ ಬತ್ತಿಯ ಆಯಸ್ಸು ಮುಗಿಯುತ್ತಾ ಬಂದಿತ್ತೋ ಉರಿ ಕ್ರಮೇಣ ಕಡಿಮೆಯಾಗುತ್ತಾ ಬಂದಿತ್ತು. ಮಹೇಂದ್ರನೇ ದೇವರಿಗೆ ಊದು ಬತ್ತಿ ಬೆಳಗಿಸಿ ವ್ಯವಹಾರ ಮುಗಿಸಿ ಮಾತು ಪ್ರಾರಂಭಿಸಿದ. ಸೋಮ ಭುಜಂಗ, ಮತ್ತೆಲ್ಲ ಸರಿಯಾಗಿದ ಇಲ್ಲ ನೋಡ್ಕೊಂಡ್ರ? ನಾಳಗಿಟ್ಟೊತ್ತಿಗೆ ಮಂಕಾಳಮ್ಮನ ಆಶೀರ್ವಾದ ನಮ್ಗೆ ಆಗಿರ್ಬೇಕು. ನಿಮ್ದೆಲ್ಲ ಸರಿಯಾಗಿ ಓಟ್ ಬೀಳ್ಬೇಕು. ಮತ್ತೆ ಹೇಳುವುದಿಲ್ಲ, ಮಂಕಾಳಮ್ಮನ ಮೇಲೆ ಆಣೆ ಅಂದ್ರೆ ಠಗುರಲ್ಲ ಎಂದು ಎಚ್ಚರಿಸುತ್ತಲೂ ಗೆಳೆಯನೊಬ್ಬ ಜೋಡಿ ತೆಂಗಿನಕಾಯಿ ತಂದು ಅವರಿಬ್ಬರ ಮುಂದಿಟ್ಟ. ಅವರಿಬ್ಬರು ಒಮ್ಮೆ ದುಡ್ಡಿನ ಕಡೆಗೂ ಇನ್ನೊಮ್ಮೆ ತೆಂಗಿನಕಾಯಿ ಕಡೆಗೂ ತಿರುಗಿ ತಿರುಗಿ ನೋಡಿ ಕೊನೆಗೂ ಮಂಕಾಳಮ್ಮನ ಹೆಸರಿನಲ್ಲಿ ಆಣೆ ಮಾಡೇ ಬಿಟ್ಟರು. ಮಹೇಂದ್ರ ಈಗ ಸಮಾಧಾನಗೊಂಡ. ಹಿಡಿದ ಕೆಲಸ ಮುಕ್ಕಾಲು ಮುಗೀತೆಂದುಕೊಂಡ. ಎಲ್ಲರೂ ಮನೆ ಕಡೆ ಹೊರಡಲು ಮಹೇಂದ್ರನೇ ಮಾತ್ರ ನಿದ್ದೆ ಬರಲಿಲ್ಲ. ಕಾಮಾಕ್ಷಿ ಕಾಡತೊಡಗಿದಳು. ಸಣ್ಣಗೆ ಜಿಟಿ ಜಿಟಿ ಮಳೆಯೂ ಸೇರಿಕೊಂಡು ಆತನ ಅಮಲು ಇನ್ನೂ ಹೆಚ್ಚಾಗಿತ್ತು. ನಿಧಾನವಾಗಿ ಮಹೇಂದ್ರನ ಜೀಪು ರಾತ್ರಿ 12 ಹೊತ್ತಿಗೆ ನಿಧಾನವಾಗಿ ಕಾಮಾಕ್ಷಿಯ ಮನೆ ಕಡೆ ಹೊರಟಿತ್ತು. ತಾನಂದುಕೊಂಡ ವಿದ್ಯಮಾನಗಳೆಲ್ಲ ತಲೆ ಕೆಳಗಾಗಿದ್ದರಿಂದ ಕೈ ಹಾಕಿದ ಕೆಲಸಗಳೆಲ್ಲ ವಿಧಿ ತನ್ನೊಡನೆ ಆಟವಾಡುತ್ತಿರುವಂತೆ ಅನಿಸಿದ್ದರಿಂದಲೂ ಮಹೇಂದ್ರನಿಗೆ ಉಚ್ಛ್ರಾಯ ಕಾಲ ಬಂದೊದಗಿ ಹಂತ ಹಂತವಾಗಿ ಮೇಲೇರುತ್ತಿದ್ದುದನ್ನು ನೋಡಿ ಮೈ ಉರಿ ಎದ್ದಂಗಾಗಿ ಪ್ರಕಾಶನಿಗೆ ಆ ದಿನ ನಿದ್ದೆ ಬರಲಿಲ್ಲ. ಮನೆ ಹೊರಗೆ ಬಂದುಡುತ್ತಾ ಮನೆ ಮುಂದಿನ ಹೂಗಿಡಗಳ ಮರೆಯಲ್ಲಿ ನಿಂತ. ನೋಟಕ್ಕೆ ದೀಪವರಿಸಿ ಬಿತ್ತು. ಹಿಡಿಯದ ವಿಧಿ ಎಲ್ಲವೂ ತನ್ನ ವಿರುದ್ಧವೇ ಕರಗೆ ನಡೆದವನೇ. ಕಟಕಟನೆ ಬಾಗಿಲು ಬಡಿಯಲು ಒಳಗಿದ್ದ ಜೀವಗಳು ಭಯದಿಂದ ಏಟಿಗೆ ಅಲ್ಲೇ ಕುಸಿದು ಬಿದ್ದಳು. ಅಷ್ಟರಲ್ಲೇ ಗಡಿಬಿಡಿಸಿ ಓಡಿ ಹೋಗಲು ಬಂದ ಮಹೇಂದ್ರನ ಕಾಲಿಗೆ ಏಟು ಬಿದ್ದರೂ ಹೇಗೋ ತಪ್ಪಿಸಿಕೊಂಡು ಹೊರಗೂಡಿದ. ಜೀಪು ತುರಾತುರಿಯಲ್ಲಿ ಹತ್ತಿ ಚಾಲು ಮಾಡಿ ಹೊರಟೇ ಬಿಟ್ಟ.

0: ಈಗ ಯೋಚಿಸುವ ಸ್ಥಿತಿಯಲ್ಲಂತೂ ಪ್ರಕಾಶನಿರಲಿಲ್ಲ. ಬಡಬಡ ಮನೆ ಕಡೆ ಓಡಿ ತನ್ನ ಕಾರಿನ ಕೀ ಹಿಡಿದು ಬಂದು ಮಹೇಂದ್ರನನ್ನು ಹಿಂಬಾಲಿಸಿದ. ತಂದೆಯಂತೂ ಇರಲಿಲ್ಲ. ಒಳಕೊಣೆಯಲ್ಲಿ ಗಾಢ ನಿದ್ರೆಯಲ್ಲಿ ಮಲಗಿದ್ದ ತಾಯಿಗೆ ಇದಾವುದು ತಿಳಿಯಲೇ ಇಲ್ಲ. ತೀರ ತಲೆ ಕೆಟ್ಟಂತಾದ ಮಹೇಂದ್ರ ಜೀವ ಕೈಯಲ್ಲಿ ಹಿಡಿದು ಜೀಪು ಚಲಾಯಿಸುತ್ತಿದ್ದಂತೆ ಕಣ್ಣ ಮುಂದೆ ಬೇಡ ಬೇಡವೆಂದರೂ ಅಪಘಾತದಲ್ಲಿ ಇವರಿಂದ ಹತಳಾದ ಮಹಿಳೆಯ ಮುಖವೇ ಕಾಣತೊಡಗಿತು. ಕೆಲವೊಮ್ಮೆ ಆ ಮುಖ ದೇವಿ ಮಂಕಾಳಮ್ಮನ ಮುಖದಂತೆಯೂ, ಮರುಕ್ಷಣ ಮಹಿಳೆಯ ಮುಖದಂತೆಯೂ ಕಾಡತೊಡಗಿದಂತಾಗಿ ಆತ ಇನ್ನಷ್ಟು ಬೆವೆತ. ಜೀಪು ಮನೆ ಕಡೆ ಹೋಗುವ ಬದಲು ಯಾವುದೋ ಮಾಯಕ್ಕೆ ಒಳಗಾದವನಂತೆ ರಸ್ತೆ ಉದ್ದಕ್ಕೂ ವಾಹನ ಚಲಾಯಿಸುತ್ತಲೂ ಇವನ ಹಿಂದೆ ಹಿಂದೆ ಪ್ರಕಾಶನ ಕಾರು ಬರತೊಡಗಿತು. ಈಗ ಇನ್ನಷ್ಟು ಗಾಬರಿಗೊಂಡ. ಸರಿಯಾಗಿ ಅದೇ ತಿರುವು ದಾಟಿ ಮುಂದೆ ಬರುತ್ತಲೂ ಸೇತುವೆ ಹತ್ತಿರಕ್ಕೆ ಬಂದಂತೆ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿ ಬಿಟ್ಟಂತೆ ಒಮ್ಮೇಲೆ ಬ್ರೇಕು ಹಾಕಿದ. ಆ ರಭಸ ಎಷ್ಟಿತ್ತೆಂದರೆ ವಾಹನದ ಮುಂದಿನ ಗಾಲಿಗಳು ಒಮ್ಮೇಲೆ ಮೇಲಾದುವು. ಹಿಂದಿನಿಂದ ಬೆನ್ನಟ್ಟಿ ಬರುತ್ತಿದ್ದ ಪ್ರಕಾಶ ಈಗ ಬ್ರೇಕು ಹಾಕುವುದನ್ನೇ ಮರೆತ. ಜೀಪಿಗೆ ಗುದ್ದಿದ ಕಾರು ಹೊರಳಿ ಸೇತುವೆಗೆ ಗುದ್ದಿತು. ಕಾರಿನಲ್ಲಿದ್ದ ಪ್ರಕಾಶನ ಉಸಿರು ಕ್ಷಣದಲ್ಲಿ ನಿಂತಿತು. ಕಾರು ಗುದ್ದಿದ ಜೀಪು ಸೇತುವೆಯಿಂದ ಕೆಳಗೆ ಬಿದ್ದು ಪೆಟ್ರೋಲ್ ಟ್ಯಾಂಕು ಜಖಂಗೊಂಡು ಹೊರಚೆಲ್ಲಿದ ಪೆಟ್ರೋಲಿಗೆ ಭಗ್ಗನೆ ಬೆಂಕಿಯ ಕೆನ್ನಾಲಿಗೆ ಹತ್ತಿಕೊಂಡು ಮಹೇಂದ್ರನನ್ನು ಒಳಗೊಂಡು ಜೀಪು ಉರಿಯತೊಡಗಿತು. ಹಿಂದಿನ ರಾತ್ರಿ ಊರೆಲ್ಲ ನಾಳೆಯ ರಾಜಕೀಯ ಸಮರಕ್ಕೆ ಸಿದ್ಧವಾಗಿದ್ದರೆ ಬೆಳಗಾಗುತ್ತಲೇ ಕೆರೆಕೊಪ್ಪ ಶೋಕಸಾಗರದಲ್ಲಿ ಮುಳುಗಿತ್ತು. ತೀವ್ರವಾಗಿ ರಕ್ತಸ್ರಾವದಿಂದ ಪ್ರಜ್ಞಾಹೀನಳಾಗಿದ್ದ ಕಾಮಾಕ್ಷಿ ಆಸ್ಪತ್ರೆ ಸೇರಿದರೆ ಇತ್ತ ಕಡೆ ಅಧ್ಯಕ್ಷ ಸ್ಥಾನಕ್ಕೆ ನಡೆಯಬೇಕಿದ್ದ ಆಯ್ಕೆ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಕರಿಯಣ್ಣ ತನ್ನದೇ ವಿಶಿಷ್ಟ ಮಾತುಗಳ ಮಳೆ ಸುರಿಸತೊಡಗಿದ. ಇದು ಅಂತಿಂತ ಸೃಷ್ಟಿಯಲ್ಲ, ಪರಶುರಾಮ ಸೃಷ್ಟಿ. ಇಲ್ಲೆಲ್ಲ ಬೇಕಾಬಿಟ್ಟಿ ವ್ಯವಹಾರ ನಡೆಯೋಲ್ಲ. ಆದರೂ ಮಕ್ಕಳು ಪಾಪ, ಇಟ್ ಬ್ಯಾಗೆ ಹಿಂಗಾಗುಕ್ಕಿಲ್ಲಾಗತ್ತ. ಎಲ್ಲವೂ ಒಂದು ನಿಮಿತ್ತ ಅಟ್ಟೆ.
1: ಇದುವರೆಗೆ ನಾಗರೇಖಾ ಗಾಂವ್ಕರ್ ಇವರಿಂದ ಸಣ್ಣ ಕಥೆ ಹೆದ್ದಾರಿಯ ಅಡ್ಡ ಹಾದಿಗುಂಟ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಗಳಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಇದೀಗ ಪ್ರಾರಂಭ.
2: ಈಗ ವಿಶೇಷವಾಗಿ ನಾವು ನೋಡೋದಾದರೆ ಶೈಕ್ಷಣಿಕ ವಲಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಬಹಳ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಬಂದಿದ್ದಾವೆ, ಶಿಕ್ಷಣ ನೀತಿ ಬಂದಿದೆ, ಸಾಕಷ್ಟು ಸುಧಾರಣೆಗಳು, ಬದಲಾವಣೆಗಳು, ಪ್ರಗತಿಯ ಹಾದಿಯತ್ತ ನಾವು ಸಾಕ್ತಾ ಇದ್ದೇವೆ. ಈ ಒಂದು 12 ವರ್ಷಗಳ ಒಂದು ಸಾಧನೆಯ ಶೈಕ್ಷಣಿಕ ಸಾಧನೆಯನ್ನು ಅವಲೋಕನ ಮಾಡೋದಾದರೆ ಹೇಗೆ ಅಂತ.
3: ಒಂದು ನರೇಂದ್ರ ಮೋದಿ ಅವರು ಏನು, ನಾವು 17 ಸೆಪ್ಟೆಂಬರ್ ಅವರ ಹುಟ್ಟಿದ ಹಬ್ಬ ಇದೆ, ಇನ್ನು ಮುಂದೆ ಒಂದು 20 ವರ್ಷನ 30 ವರ್ಷನ ನಂತರ ನರೇಂದ್ರ ಮೋದಿ ಅವ್ರನ್ನ ನಾವು ಯಾವ ರೀತಿ ನೆನೆಸ್ಕೊಳ್ಬಹುದು? ನಾವು ಮುಂಚೆ ಹೇಳ್ತಾ ಇದ್ವಿ ಸ್ವಚ್ಛ ಭಾರತ್ ಅಭಿಯಾನ ನರೇಂದ್ರ ಮೋದಿ ಅವರ ಫ್ಲಾಗ್ಶಿಪ್ ಪ್ರೋಗ್ರಾಮು ಅಂತ ಹೇಳಿ. ಈಗ ನಾನೊಬ್ಬ ಶಿಕ್ಷಣ ಸಂಸ್ಥೆಗಳ ನಡೆಸ್ತಿರೋನಾಗಿ ನಾನು ಹೇಳ್ತಾನೆ, ಅವರ ನಿಜವಾದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಏನಾದರೂ ಇದ್ದರೆ ಅದು NEP ಅಂತ ಹೇಳ್ತಾನೆ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಭಾರತವನ್ನು ಕಟ್ಟಲಿಕ್ಕೆ ಇಲ್ಲಿವರೆಗೂ ಸಹ ಆದಂತಹ ಅನೇಕ ಪ್ರಧಾನ ಮಂತ್ರಿಗಳು ಯೋಜನೆಯನ್ನೇ ರೂಪಿಸಿರಲಿಲ್ಲ. ಭಾರತ ಮೂಲ ಇದ್ದಿದ್ದು ಎಲ್ಲಿ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ. ನೀವು ಭಾರತ ಅಂತ ನೆನಪು ಮಾಡ್ಕೊಳ್ಳೋದಾದರೆ ಆಗ ನಮಗೆ ಈ 16 ಮೇನ್ ಯೂನಿವರ್ಸಿಟೀಸು ಅಥವಾ 560 ಯೂನಿವರ್ಸಿಟೀಸು ಕಾಣಿಸುತ್ತೆ. ಹಾಗೆ ನಮಗೆ ಕಾಣಿಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಪ್ರೈಮರಿ ಎಜುಕೇಷನ್ ಸಿಸ್ಟಮ್ ಅಂದರೆ ಗುರುಕುಲ ಎಜುಕೇಷನ್ ಸಿಸ್ಟಮ್ ಕಾಣಿಸುತ್ತೆ. ಅದರಲ್ಲಿ ನಮಗೆ ಗುರುಕುಲ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನಪ್ಪ ಇತ್ತು, ನಮ್ಮ ಸ್ಕಿಲ್ಸ್ ಏನಿತ್ತು ಅದನ್ನು ನಾವು ಯೂನಿಟ್ಸ್ ಆಫ್ ಲರ್ನಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ. ಆ ಯೂನಿಟ್ಸ್ ಆಫ್ ಲರ್ನಿಂಗ್ ನಮ್ಮ ಸ್ಕಿಲ್ಸ್ ಆಗಿದ್ದರೆ ಅದು ಏನು, ಅದಕ್ಕೆ ರೂಪುರೇಷೆಗಳು ಏನಿತ್ತು ಅಂತಕ್ಕಂತಹದ್ದು ನಮ್ಮ ಮುಖ್ಯ ವಿಚಾರ. ಅಂದರೆ ಈ ಶಿಕ್ಷಣ ನೀತಿಗೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ NEP ತಂದಿದ್ದೀವಿ. NEPನಲ್ಲಿ ಏನಿದೆ, NEPನಲ್ಲಿ ಇರತಕ್ಕಂತಹದ್ದು ಹೋಲಿಸ್ಟಿಕ್ ಮಲ್ಟಿ ಡಿಸಿಪ್ಲಿನರಿ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇದಿರ್ತಕ್ಕಂತಹದ್ದು. ಇದನ್ನು ನಾವು ಯಾವ ಮಾಧ್ಯಮದಲ್ಲಿ ಕೊಡ್ತೀವಿ, ಯಾವ ರೀತಿ ಕೊಡ್ತೇವೆ, ಪ್ರತಿಯೊಂದು ಟೀಚರ್ಗೂ ಸಹ ಒಂದು ವೈಯಕ್ತಿಕವಾಗಿ ಆ ಸ್ಟೂಡೆಂಟ್ನ ಸ್ಕಿಲ್ಸ್ ಗೊತ್ತಿರಬೇಕು, ಆ ಸ್ಕಿಲ್ ಬೇಸಸ್ ಮೇಲೆ ಅವರು ವರ್ಕ್ ಮಾಡಬೇಕು ಅಂತಕ್ಕಂತಹದ್ದು ನಮ್ಮ ಶಿಕ್ಷಣ ನೀತಿಯ ಪ್ರೈಮರಿ ಫ್ಯಾಕ್ಟ್. ಆ ಪ್ರೈಮರಿ ಫ್ಯಾಕ್ಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂತಹದ್ದು ಮತ್ತು ಆ ಶಿಕ್ಷಣ ನೀತಿ ಅದರ ಮೂಲಕ ನಮಗೆ ರೂಪ ಕೊಡ್ತಕ್ಕಂತಹದ್ದು ಅದು NEP ಅಂದರೆ ಅತ್ಯಂತ ಪ್ರಮುಖವಾದದ್ದು ಪ್ರೈಮರಿ ಶಿಕ್ಷಣದಲ್ಲಿ. ಅಂದರೆ ಹೋಲಿಸ್ಟಿಕ್ ಲರ್ನಿಂಗ್ ಆಗಬೇಕು. ಒಂದು ಮಗು ತನ್ನಲ್ಲೇ ಇರತಕ್ಕಂಥ ಹಿಡನ್ ಸ್ಕಿಲ್ ಏನಿರುತ್ತೆ ಅದನ್ನು ಶಾರ್ಪನ್ ಮಾಡಬೇಕು ಅಂತಕ್ಕಂತಹದ್ದು ನಮ್ಮ ಶಿಕ್ಷಣ ನೀತಿಯ ಮೂಲ. ಅದ್ರ ಜೊತೆಗೆ ಹೈಯರ್ ಎಜುಕೇಷನ್ ಬಂದಾಗ ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ಉದಾಹರಣೆಗೆ ಆಯ್ತಪ್ಪ, ನಾನು ಓದಿರೋದು ಆರ್ಕಿಟೆಕ್ಚರು, ಆದರೆ ಇವತ್ತು ನಾನು ಅನೇಕ ಮಾಧ್ಯಮದಲ್ಲಿ ಹೋಗಿ ಮಾತಾಡ್ತೇನೆ ಮತ್ತು ಪೊಲಿಟಿಕಲ್ ಆಕ್ಟಿವಿಟೀಸ್ನ ಮಾಡ್ತೇವೆ ಮತ್ತು ನಾನು ಒಂದಷ್ಟು ಶಿಕ್ಷಣದ ಬಗ್ಗೆ ವಿಚಾರಗಳನ್ನ ಮಾತಾಡ್ತೀನಿ.
2: ಸಾಂಪ್ರದಾಯಿಕ ಕಲಿಕೆನೇ ಬೇರೆ, ಮನಸ್ಸಲ್ಲಿ ಒಂದು ವ್ಯಕ್ತಿತ್ವದಲ್ಲಿ ಇರುವಂತ ಟ್ಯಾಲೆಂಟೇ ಬೇರೆ, ಪ್ರತಿಭೆನೇ ಬೇರೆ ಅಂತ ನೀವು
3: ಸತ್ಯ
2: ಎಲ್ಲದನ್ನು ಹೊರಗಡೆ ತರಬೇಕು.
3: ಅಂದ್ರೆ ಉದಾಹರಣೆ ಎಕ್ಸಾಂಪಲ್, ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ಅಂದ್ರೆ ನನಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ, ನನಗೆ ಮಾಧ್ಯಮದ ಬಗ್ಗೆ ಆಸಕ್ತಿ ಇದೆ, ಒಂದಷ್ಟು ಲಾ ಬಗ್ಗೆ ಆಸಕ್ತಿ ಇದೆ,

0: ಇನ್ನೊಂದಷ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಆಸಕ್ತಿ ಇದೆ. ಆಫ್ಕೋರ್ಸ್ ನನ್ನ ಕೋರ್ ಸಬ್ಜೆಕ್ಟ್ ಆರ್ಕಿಟೆಕ್ಚರ್ ಇತ್ತು, ಆದರೆ ಆರ್ಕಿಟೆಕ್ಚರ್ ನಾನು ಕಲ್ತಿದ್ದೇನಪ್ಪ, ನನಗೆ ಉಪಯೋಗ ಆಗ್ತಿರ್ತಕ್ಕಂಥದ್ದೇನು ಮ್ಯಾಕ್ಸಿಮಮ್ ಆಗಿ ಅಂದರೆ ಹಿಸ್ಟ್ರಿ ಆಫ್ ಆರ್ಕಿಟೆಕ್ಚರ್ ನಂಗೆ ತುಂಬ ಉಪಯೋಗ ಆಯಿತು ಅಂತ ಹೇಳಿ ನಾನು ಹೇಳಬಲ್ಲೆ. ಆದರೆ ಬೇರೆದ ಉಪಯೋಗ ಆಗಲಿಲ್ವಾ, ಆಯಿತು ಉಪಯೋಗ ಆಯಿತು, ಆದರೆ ನನಗೆ ಈ ಸಬ್ಜೆಕ್ಟ್ಸು ಅಕಸ್ಮಾತ್ ಏನೋ ನಮ್ಮ ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ಅಂತ ಏನು ಮಾಡಿದ್ದಾರೆ ಅದರಲ್ಲಿ ಇದ್ದಿದ್ದರೆ ನನಗೆ ಎಂಥ ಅನುಕೂಲ ಆಗ್ತಾ ಇತ್ತು, ಇದು ವಿಚಾರ ಆಗಿತ್ತು. ಇದನ್ನು ಇವತ್ತವರೆಗೂ ಭಾರತದಲ್ಲಿ ಯಾರು ಯೋಚನೆ ಮಾಡಿಲ್ಲ. ಈಗ ಅಮೆರಿಕನ್ ಯೂನಿವರ್ಸಿಟೀಸ್ ಇರ್ಬೋದು ಅಥವಾ ವೆಸ್ಟರ್ನ್ ಯಾವುದೇ ಕಂಟ್ರೀಸ್ ಇರ್ಬೋದು, ಈಸ್ಟರ್ನ್ ಕಂಟ್ರೀಸ್ ಅಂದರೆ ಆಸ್ಟ್ರೇಲಿಯಾ ಸಿಂಗಾಪುರ್ ಇದೆಲ್ಲವೂ ಸಹ ಅಡಾಪ್ಟ್ ಮಾಡ್ಕೊಂಬಿಡ್ತು. ಭಾರತ ಶಿಕ್ಷಣದಲ್ಲಿ ಹಿಂದೆ ಉಳ್ಕೊಳ್ಳೋಕೆ ಇದು ಕಾರಣ ಆಗಿತ್ತು. ಇನ್ಫ್ಯಾಕ್ಟ್ ನಾವು ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಆದಾಗ ನಾವು ಯೋಚನೆ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ಇದೆಯಾ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡ್ತೇವೆ. ಅಂದರೆ ಈ ರೀತಿಯ ಆಲೋಚನೆಗಳು ಗ್ರಾಜ್ಯುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಎನ್ ಇ ಪಿನಲ್ಲಿ ಅತ್ಯಂತ ಪ್ರಮುಖವಾಗಿದ್ದಿರೋದು ಅನ್ನೋ ಅಂಶ ಅಂದರೆ ಇದು. ಇನ್ನು ಒಂದು ಶಿಕ್ಷಣ ಅಂತಕ್ಕಂಥದ್ದು ನಾವು ನೋಡಬೇಕಾಗಿರೋದು ಒಂದು 30 ವರ್ಷ ಸ್ಪ್ಯಾನು, 100 ವರ್ಷ ಸ್ಪ್ಯಾನು. ಭಾರತ ಭಾರತವಾಗಿ ಹೋಮ್ಲಿಕ್ಕೆ ನಾವು ಕೇವಲ 3 ವರ್ಷ 4 ವರ್ಷದಲ್ಲಿ ಏನು ಬದಲಾವಣೆ ಅಲ್ಲ. ಇನ್ನೊಂದು 30 ವರ್ಷದ ನಂತರ ಅಥವಾ 50 ವರ್ಷದ ನಂತರ ಅಥವಾ 200 ವರ್ಷದ ನಂತರ ನರೇಂದ್ರ ಮೋದಿ ಅವ್ರನ್ನ ಯಾರಾದರೂ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ್ಯಾವುದೋ ಕಾರಣಕ್ಕೆ ನಾವು ಯಾವ್ಯಾವುದೋ ಪ್ರಧಾನಮಂತ್ರಿಗಳು ನೆನೆಸ್ಕೊಳ್ತೇವೆ, ಏನಿಲ್ಲ ಅಂತಲ್ಲ. ನಾನು ಇನ್ಫ್ಯಾಕ್ಟ್ ನಾನು BJP ನಲ್ಲಿದ್ದಾಗಲೂ ಸಹ ಅನೇಕ ಬಾರಿ ಮನಮೋಹನ್ ಸಿಂಗ್ ಬಗ್ಗೆ LPG ಅಂದರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ. ಆ ರೀತಿ ಮಾತಾಡೋದು ನರೇಂದ್ರ ಮೋದಿಯವರ ಸರ್ಕಾರನ ದೊಡ್ಡ ಕೊಡುಗೆ NEP ಆಗುತ್ತೆ, ಮುಂದಿನ ದಿನಗಳಲ್ಲಿ ಅದರ ಛಾಪು ಭಾರತವನ್ನು ಮೂಡಿಸೋದ್ರಲ್ಲಿ ಇರುತ್ತೆ ಅಂತ.
1: ಈ ಸಂದರ್ಭದಲ್ಲಿ ಇನ್ನೊಬ್ರು ನೆನೆಸ್ಕೊಂಬುದಲ್ವಾ, ನಮ್ಮ ಸಮಿತಿಯ ಅಧ್ಯಕ್ಷ ಆದಂತ ನಮ್ಮ ಇಸ್ರೋ, ಅವರು ಸುಮಾರು 240,000 ಹಳ್ಳಿಗಳು ಅದರಲ್ಲಿ ಎಲ್ಲ ಕಡೆ.
0: ಯಾಕಂದ್ರೆ ಇದು ಆಗಿದ್ದೆ ಒಂದು ದೊಡ್ಡ ಪ್ರಕ್ರಿಯೆ, ಯಾಕೆಂದ್ರೆ ಅವರು ನರೇಂದ್ರ ಮೋದಿ ಅವರು 2014 May 26 ಓತು ತೆಗೆದುಕೊಂಡ ಮೇಲೆ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡಿದ್ದು ಅಂತ ಹೇಳಿ NEP ಏನೇನ್ ಬೇಕು ಅದನ್ನ ಫಾರ್ಮುಲೈಸ್ ಮಾಡಿದ್ರು. 7 ವರ್ಷ ಸಮಿತಿ ಟೈಮ್ ತೆಗೆದುಕೊಂಡು ಪ್ರತಿಯೊಬ್ಬರನ್ನ ಕನ್ಸಲ್ಟ್ ಮಾಡಿ ಗ್ರೌಂಡ್ ಜೀರೋದಲ್ಲಿ ಶಾಲೆಗಳಿಗೆ ಬಂದು ಮಕ್ಕಳ ಹತ್ರ ಮಾತಾಡಿ, ಟೀಚರ್ಸ್ ಹತ್ರ ಮಾತಾಡಿ, ಪ್ರಿನ್ಸಿಪಲ್ಸ್ ಹತ್ರ ಮಾತಾಡಿ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡಿ, ಟೆಕ್ ಎಕ್ಸ್ಪರ್ಟ್ಸ್ ಹತ್ರ ಎಲ್ಲರ ಹತ್ರ ಮಾತಾಡಿ ಈ ರಿಪೋರ್ಟ್ ರೆಡಿ ಮಾಡಿರೋದು. ಈ ರಿಪೋರ್ಟ್
1: ನೀವು ಹೇಳೋ ಪ್ರಕಾರ ಇದೊಂದು ಬಹಳ ದೊಡ್ಡ ಆಧಾರ ಸ್ತಂಭ ದೇಶದ ಶೈಕ್ಷಣಿಕ ವಲಯಕ್ಕೆ ಅಂತ.
0: ಖಂಡಿತವಾಗ್ಲು ಯಾರಾದ್ರೂ ಆ NEP ನ ಸಮಗ್ರವಾದ ಪುಸ್ತಕ ಒಂದು ಏನಿದೆ 4,000 ಪುಟ ಅದು ಓದ್ಕೊಟ್ರೆ, ಅಥವಾ ಇನ್ನೊಂದು 40 ಪುಟದ್ದು ಒಂದಿದೆ ಪುಸ್ತಕ ಅದು ಓದ್ಕೊಂಡ್ರು ಸಾಕು, ಎಂತಹ ಒಂದು ವಿಷನ್ ಸಿಗುತ್ತೆ ಅಂತ ಹೇಳಿದ್ರೆ, ಭಾರತ ಭಾರತವ ಆಗುತ್ತಾ ಅಂತ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ನೀವು NEP ಲಾಗು ಮಾಡಿ ಎಲ್ಲಾ ರಾಜ್ಯಗಳಲ್ಲೂ ಖಂಡಿತವಾಗ್ಲು ಆಗುತ್ತೆ. ನಾವು ಭಾರತದ ಅನೇಕ ಒಂದು ಶ್ರೇಷ್ಠತೆ ಏನು, ಜಂಬೂ ದ್ವೀಪದ ಶ್ರೇಷ್ಠತೆ ಏನು ಅಂತ ಹೇಳಿದ್ರೆ, ಅದು ಒಂದು ಕಲ್ಚರ್ನ ರಿಫ್ಲೆಕ್ಟ್ ಮಾಡ್ತಾ ಇತ್ತು. ಆ ಕಲ್ಚರ್ ಏನ್ ರಿಫ್ಲೆಕ್ಟ್ ಆಗ್ತಾ ಇತ್ತು ಅದು ಭಾರತವಾಗಿತ್ತು. ಭಾರತ ಅನ್ನೋದು ಯಾವುದೋ ಒಂದು ರಾಜ್ಯದ ರಾಜ, ಆ ಒಂದು ದೇಶದ ಆಡಳಿತ ಅಲ್ಲ, ಅದು ಅದೊಂದು ಕಲ್ಚರ್, ಒಂದು ಸಮಗ್ರತೆ, ಒಂದು ಇನ್ಫೈನಿಟಿ ಅಂತ ಏನಾದ್ರೂ ಹೇಳ್ತೀವ, ಅಥವಾ
1: ಅಂತರ್ಗತವಾದ ಶ್ರೇಷ್ಠತೆ,
0: ಶ್ರೇಷ್ಠತೆ
1: ಹೊರಗಡೆ ತರುವಂತದ್ದು
0: ಅದು ಭಾರತ, ಅದು ಭಾರತವಾಗಿತ್ತು. ಅದಕ್ಕೋಸ್ಕರ ಭಾರತ ಭಾರತ
1: NEP ಬಹಳ ಮಹತ್ವದ ಕೊಡುಗೆ ಅಂತ. NEP ಬಿಟ್ಟು ನಾವು ಬೇರೆ ಇನ್ನು ಶೈಕ್ಷಣಿಕ ಕ್ಷೇತ್ರದ ಒಂದು ಪ್ರಗತಿ ನೋಡೋದಾದ್ರೆ ಸಾಕಷ್ಟು IIMಗಳು IIT ಈ ತರದ್ದೆಲ್ಲ ಒಂದಷ್ಟು ಬಂದಿದ್ದಾವೆ. ಸಾಕಷ್ಟು
0: ಸ್ಟಾಟಿಸ್ಟಿಕ್ಸ್ ಕೊಡಬೇಕು ಅಂತ ಹೇಳಿದ್ರೆ 7 IIT ಇದು 23 IIT ಆಗಿದೆ, 7 IIM ಇದ್ದಿದ್ದು 21 IIMS ಆಗಿದೆ. ಐಎಮ್ಸ್ ಒಂದಿದ್ದು ಇವತ್ತು 20 ಚಾಲೂನಲ್ಲಿ ಇರ್ತಕ್ಕಂಥದ್ದು, ಈ 5ಕ್ಕೆ ಎಕ್ಸ್ಟ್ರಾ ಪ್ಲಾನ್ ಆಗಿರ್ತಕ್ಕಂಥದ್ದು. ಯೂನಿವರ್ಸಿಟೀಸ್ ನೋಡೋದಾದ್ರೆ 723 ಇಂದ 1338 ಆಗಿದೆ. ಸೊ ಇದ್ರ ಎಲ್ಲದರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒತ್ತೇನಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯನು ಸಹ ಇಲ್ಲಿ ಯಾರೇ ಒಬ್ರು ಎಜುಕೇಶನ್ ಪಡ್ಕೊಂಡ್ಬಿಡ್ಬೋದು. ನೀವು ಪುಸ್ತಕದ ಬದನೆಕಾಯಿ ಏನ್ರಿ ಬಿಡ್ರಿ ಅಂತನ್ಬಿಟ್ಟು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಮಾತಾಡ್ತಾರೆ, ನಿನ್ ಬದನೆಕಾಯಿ ಓದ್ಕೊಂಬಂದಿರೋದು ನಾನು ನೋಡಿದ್ದೀನಪ್ಪ ಅಂತ ಹೇಳ್ತಾರೆ. ಆಕ್ಚುಲಿ ಏನು ಅಂತ ಹೇಳಿದ್ರೆ, ಏನಕ್ಕೆ ಅದು ಬದನೆಕಾಯಿ ಆಗ್ಬಿಡ್ತು ಅಂದರೆ, ಪ್ರಾಕ್ಟಿಕಲಿ ನಾವು ಯಾವಾಗ ಶಿಕ್ಷಣನ ಕೊಡಲ್ಲ, ಯಾವಾಗ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲ್ಲ, ಆವಾಗ ಅದು ಬದನೆಕಾಯಿ ಆಗ್ಬಿಡುತ್ತೆ. ಪುಸ್ತಕ ಕೇವಲ ಬದನೆಕಾಯಿ ಉಳ್ಕೊಳ್ಳುತ್ತೆ, ಅದು ಸಾರಿಗೆ ಉಪಯೋಗ ಆಗೋದಿಲ್ಲ. ಸಾರಿಗೆ ಉಪಯೋಗ ಆಗಬೇಕು. ಫಾರ್ ಎಕ್ಸಾಂಪಲ್, ನಾವು ನೀವು ಪೈಥಾಗರಸ್ ಥಿಯರಂನ ಓದಿರ್ತೀವಿ, ದಿನನಿತ್ಯ ನಾವು ಬಳಕೆ ಮಾಡ್ತೀವಿ ಪೈಥಾಗರಸ್ ಥಿಯರಂ, ದಿನನಿತ್ಯ ಬಳಕೆ ಮಾಡ್ತೀವಿ. ಅದು ಇದು ಪೈಥಾಗರಸ್ ಥಿಯರಂ ಅಂತ ನಮಗೆ ಗೊತ್ತಿರಲಿಲ್ಲ. ಅಂದ್ರೆ ಇದು ಈ ರೀತಿಯ ಶಿಕ್ಷಣ ಇದೆಯಲ್ಲ, ಈ ರೀತಿ ಶಿಕ್ಷಣ ಒಂದು ಸ್ಕಿಲ್ ಬೇಸ್ಡ್, ಒಂದು ಯೂನಿಟ್ಸ್ ಆಫ್ ಲರ್ನಿಂಗ್, ಇದನ್ನ ಸ್ಕಿಲ್ ನ ಕೊಡಲೇಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಏನು ಹೊರಟರು ಅಂದ್ರೆ, ಅದ್ರ ಜೊತೆಗೆ ಅಂದ್ರೆ ಅದಕ್ಕೇನು ಬಜೆಟ್ ಅಲೋಕೇಶನ್ಸ್ ಆಗಿದೆ, ಇವತ್ತೇನು ಅದಕ್ಕೆ ಅದ್ರ ಸುತ್ತ ಸ್ಕಿಲ್ ಸುತ್ತ ಏನು ಓಡಾಡ್ತಿದೆ, ಇವತ್ತು ತುಂಬಾ ಜನ ಕ್ರಿಟಿಸೈಸ್ ಮಾಡ್ತಾರೆ ಅಂದ್ರೆ ಸಕ್ಸಸ್ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಇನ್ನೂ ಸೀಡ್ ಆಗಿದೆಪ್ಪ, ನಿಮಗಿನ್ನೂ ಅದು ಮರವಾಗಿ ಬಂದಾಗ ಅದು ನಿಮಗೆ ಫಲ ಕೊಡ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಆವಾಗ ನೋಡಿ ಅಂತಂದ್ಬಿಟ್ಟು ಅನೇಕ ಬಾರಿ ಹೇಳ್ತಾ ಇರ್ತವೆ. ಸೊ ಅದ್ರ ಜೊತೆಗೆ ನೀವು ಪ್ರೈಮರಿ ಶಿಕ್ಷಣದಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಸಮಗ್ರ ಶಿಕ್ಷಣ ಅಭಿಯಾನ ಅಂತ ಏನು ಪ್ರಾರಂಭ ಮಾಡಿದ್ದಾರೆ, ಜೊತೆಗೆ ಡಿಜಿಟಲ್ ಎಜುಕೇಷನ್ ಮತ್ತು ಡಿಜಿಟಲ್ ಲೈಬ್ರರಿ ಅಂತ ಅಂದ್ಬಿಟ್ಟು ಏನು ಆಕ್ಸೆಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಎಲ್ಲದಕ್ಕಿಂತ ಜಾಸ್ತಿ
1: ಎನ್ಸಿಆರ್ಟಿ ಬುಕ್ಸ್ ಎಲ್ಲ ಆನ್ಲೈನ್ ಅಲ್ಲಿ

0: ವ್ಯಕ್ತಿಗತೆ ಇವತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ.
1: ನಾವು ನೀವು ಈ ಮೊಬೈಲ್ ಫೋನ್ಗೆ ನನ್ನ ನೆನಪಿದೆ ಅಂದ್ರೆ ನಾನು ಪಿ ಜಿ ಮಾಡ್ಬೇಕಾದ್ರೆ 2002-2004 ಡೇಟಾ ಹುಡುಕ್ಬೇಕಾದ್ರೆ ನಾವು ಯೋಚನೆ ಮಾಡ್ತಿದ್ವಿ, ಏ ಬಿಡಪ್ಪ ಬಿಡಪ್ಪ ಬಿಡಪ್ಪ ಲೈಬ್ರರಿಲಿ ಹುಡ್ಕೋಣ, ಇದು ಸಿಕ್ಕಾಬಿಟ್ಟ ಕಾಸ್ಟ್ಲಿ ಅಂತ ಹೇಳಿ ಲೈಬ್ರರಿಗೆ ಹೋಗಿ ಕುತ್ಕೊಂತಿದ್ವಿ ಗಂಟೆ ಗಟ್ಟಲೆ. ಇವತ್ತು ಕಾಸ್ಟ್ ಏನಿದೆ, ನಿಮಗೆ 300 ರೂಪಾಯಿ ಕಾಸ್ಟ್ ಇವತ್ತು ಕೇವಲ 10 ಪೈಸೆಗೆ ಏನು ಸಿಗ್ತಾ ಇದೆ, ಏನು ಮೊಬೈಲ್ನ ಡೇಟಾ ಕಾರ್ಡು ಅಥವಾ ಏನು ಡಿಜಿಟಲ್ ಆಕ್ಸೆಸ್ನ ಏನು ಇಂಪಾರ್ಟೆನ್ಸ್ ಇದೆ. ಇವತ್ತು ಎಲ್ಲರೂ ಸಹ ನಮ್ಮ ಮನೆಯಲ್ಲಿ ನಾನು ಕುತ್ಕೊಂಡಿರ್ತಕ್ಕಂತಹ ಜಾಗದಲ್ಲಿ ನಾವು ಲೈಬ್ರರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದೇವೆ.
0: ಇಡೀ ವರ್ಲ್ಡಲ್ಲಿ ಅತಿ ಕಡಿಮೆ ಡೇಟಾ ಚಾರ್ಜಸ್ ಇರೋದು ಇಂಡಿಯಾದಲ್ಲಿ,
1: ಭಾರತದಲ್ಲಿ. ಅದನ್ನ ನೀವು ಕ್ರೆಡಿಟ್ ಮಾಡಬೇಕು ಬೇಡವೋ ನರೇಂದ್ರ ಮೋದಿ ಅವರಿಗೆ. ಅಂದ್ರೆ ಉದಾಹರಣೆಗೆ ನೀವು ಏನ್ ಬೇಕಾದ್ರೂ ಹುಡುಕಿ. ಫಾರ್ ಎಕ್ಸಾಂಪಲ್, ನೀವು ಡಿಸ್ಟೆನ್ಸ್ ಬಿಟ್ವೀನ್ ಅರ್ಥ್ ಟು ಸನ್ ಹುಡುಕ್ತೀರಾ, ಅದರಲ್ಲಿ ಹನುಮಾನ್ ಚಾಲೀಸ್ ಹೆಂಗ್ ಲಿಂಕ್ ಅಂತ ಹುಡುಕ್ತೀರಾ, ಅದರಲ್ಲಿ ವೇದ ಏನ್ ಹೇಳುತ್ತೆ ಅಂತ ಹುಡುಕ್ತೀರಾ, ಸಿಗುತ್ತೆ. ನೀವು ಇಲ್ಲಪ್ಪ ನಾನಿವತ್ತು ಒಂದು ಪೇಪರ್ ಬರಿಬೇಕು, ಥಿಯರಿ ಬರಿಬೇಕು ಅಂತ ಹೇಳ್ತೀರಾ, ಆ ಥಿಯರಿಗೆ ಏನೇನು ಹುಡುಕ್ಬೇಕು ನೀವು, ಅದಕ್ಕೆ ಚಾಟ್ GPT. ಅನೇಕ ಜನ ನಮ್ಮ ಶಾಲೆನಲ್ಲಿ ಮತ್ತು ನಮ್ಮ ಇವರುಗಳೆಲ್ಲ ಹೇಳ್ತಿರ್ತಾರೆ, ಮಕ್ಕಳೆಲ್ಲ ಹೇಳ್ತಿರ್ತಾರೆ, ಚಾಟ್ GPT ಹೋಗ್ಬಿಡಿ ಸರ್, ನಿಮ್ಗೆ ಡೇಟಾ ಸಿಕ್ಬಿಡುತ್ತೆ ಸರ್. ಅಂದ್ರೆ ಯಾವ ರೀತಿ ಬದಲಾವಣೆ ಆಗಿದೆ,
0: ಕೃತಕ ಬುದ್ಧಿ ಮತ್ತೆ ಡೆವಲಪ್ ಆಗಿದೆ, ಆಗ್ತಾ ಇದೆ.
1: ಅಲ್ಲ ಅದನ್ನ ಓದಕ್ ಬರ್ಬೇಕು ನಿಮಗೆ, ಅಫ್ಕೋರ್ಸ್ ಓದಕ್ ಹೇಳ್ಕೊಡ್ತಕ್ಕಂತಹದ್ದು ಶಿಕ್ಷಣ ಅಂದ್ರೆ ನಮ್ಮ ಶಿಕ್ಷಕರುಗಳಲ್ಲಿ ಹೇಳ್ಕೊಡ್ಬೇಕು. ಅದನ್ನ ಯಾವ ರೀತಿ ನೀವು ಡೇಟಾನ ಉಪಯೋಗಿಸ್ಕೊಬೇಕು, ಯಾವ ರೀತಿ ನೀವು ಡಿಜಿಟಲ್ ಎಜುಕೇಶನ್ ಬಳಸ್ಕೊಳ್ಬೇಕು ಅಂತ ಹೇಳಿ ಅದನ್ನ ಟೀಚರ್ಸ್ ಇವತ್ತು ಮಾಡಬೇಕಾಗಿದೆ. ಸೊ ಹಾಗೆ ಇನ್ನೂ ಒಂದು ಅತ್ಯಂತ ಪ್ರಮುಖವಾದದ್ದು ಹೇಳ್ಬಿಡ್ತೇನೆ. 2014 UPA 1 & 2 ನಿಮಗೆ ಆವರೇಜ್ GDP ಅಲೊಕೇಶನ್ ಫಾರ್ ಎಜುಕೇಶನ್ ಏನಾದರೂ ಇದ್ರೆ ಅದು 3.3. ಇವತ್ತು ಆವರೇಜ್ ಅಲೊಕೇಶನ್ NDA 1 & 2 & 3 ಆವರೇಜ್ ಅಲೊಕೇಶನ್ ಬಂದು 6.1. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣದ ಇನ್ಫ್ರಾಸ್ಟ್ರಕ್ಚರ್ಗೆ 2.8 ಇಟ್ಟರೆ 3.3% NEP ಲಾಗು, ಪೆಡಾಗೋಜಿಗೆ NEP ಅಂತ ಹೇಳ್ತೇವೆ, ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ 2.8. ಅಂದ್ರೆ ಇಲ್ಲಿವರೆಗೂ ಸಹ ಪೆಡಾಗೋಜಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿರಲ್ಲ ಯಾವುದೇ ಸರ್ಕಾರಗಳು. ಪೆಡಾಗೋಜಿಗೋಸ್ಕರ ಯೋಚನೆ ಮಾಡಿ, ಪೆಡಾಗೋಜಿ ಇಂಪ್ರೂವ್ಮೆಂಟ್ಸ್, ಟೀಚರ್ ಟ್ರೈನಿಂಗ್ಗೋಸ್ಕರ ಇಂಪ್ರೂವ್ ಮಾಡಿ 3.3% ಅದಕ್ಕೆ ಇಟ್ಟಿರ್ತಕ್ಕಂಥದ್ದು ಗಣನೀಯವಾದ ಪ್ರಮಾಣ. ಇದು ಅತ್ಯಂತ ಪ್ರಮುಖ. ನೀವು ಹೌದು, ಅಫ್ಕೋರ್ಸ್ ನಾನು ಮಿಡ್ ಡೇ ಮೀಲ್ ಸ್ಕೀಮ್ನ ಅಪ್ರಿಷಿಯೇಟ್ ಮಾಡ್ತೇನೆ, ಹಾಗೆ ಶಾಲೆಯಲ್ಲಿ ನೀವು ಯೂನಿಫಾರ್ಮ್ಸ್ ಕೊಡಬೇಕು, ಹೌದು ಗೌರ್ಮೆಂಟ್ ಶಾಲೆಯಲ್ಲಿ ಯೂನಿಫಾರ್ಮ್ಸ್ ಕೊಡಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಶೂ ಕೊಡಿ, ಗೌರ್ಮೆಂಟ್ ಶಾಲೆಯಲ್ಲಿ ಟೆಕ್ಸ್ಟ್ ಬುಕ್ಸ್ ಕೊಡಿ ಕೊಡಿ. ಆದರೆ ನೀವು ಅದಕ್ಕಿಂತ ಇಂಪಾರ್ಟೆಂಟು ಪೆಡಾಗೋಜಿನ ನೀವು ಇಂಪ್ರೂವ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಒತ್ತು ಕೊಟ್ಟು ಇವತ್ತು 6.1% ಆವರೇಜ್ GDP ಫಾರ್ ಎಜುಕೇಷನ್ ಅಂತಕ್ಕಂಥದ್ದು ಗಣನೀಯವಾದ, ಅಂದರೆ 1.39 crores ಖರ್ಚಾಗ್ತಿರ್ತಕ್ಕಂತಹದ್ದು ಶಿಕ್ಷಣಕ್ಕೆ. ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಶಿಕ್ಷಣ ಅಂತಕ್ಕಂತಹದ್ದು ಒಂದು ಶಾಲೆಯ, ನಿಮಗೆ ನಮ್ಮ ಗುರುಕುಲಗಳು ಹೆಂಗೆ ನಡೀತಿತ್ತು, ಗುರುಕುಲಗಳು ನಡೀತಿದ್ದೆ ದೇವಸ್ಥಾನದಲ್ಲಿ ಅಥವಾ ಒಂದು ಮರದ ಕೆಳಗಡೆ. ಆದರೆ ಆತ ವ್ಯಕ್ತಿ, ಮೊನ್ನೆ ನಾನು ಒಬ್ಬರು ಅಗ್ನಿಹೋತ್ರಿ ಹತ್ರ ಹೋಗಿದ್ದೆ, ಅಗ್ನಿಹೋತ್ರಿ ಅಂತಂದರೆ ಇಡೀ ಭಾರತದಲ್ಲಿ 167 ಜನ ಅಗ್ನಿಹೋತ್ರಿಗಳಿದ್ದಾರೆ, ಅವರು ವೇದ ಪಾಠಗಳನ್ನು ಮಾಡ್ತಾರೆ. ಆ ಅಗ್ನಿಹೋತ್ರಿಯ ಮನೆಗೆ ಹೋದಾಗ ಅವರೊಂದು 25 ಜನ ವಿದ್ಯಾರ್ಥಿಗಳಿದ್ದಾರೆ, ತುಂಬ ಇನ್ಫ್ರಾಸ್ಟ್ರಕ್ಚರ್ ತುಂಬ ಕೆಟ್ಟದಾಗಿತ್ತು. ಆದರೆ ಆ ಅಗ್ನಿಹೋತ್ರಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮಕ್ಕಳೇನಿದ್ದಾರೆ ಅವರು ರೆಕಾರ್ಡ್ ಮಾಡಿದ್ದಾರೆ, ರೆಕಾರ್ಡ್ ವೇದಗಳನ್ನು 53 ದಿನ ಒಂದೇ ಒಂದು ಉಚ್ಚಾರಣೆ ತಪ್ಪಿಲ್ಲದೆ ಕಂಟಿನ್ಯೂಸ್ ಆಗಿ ಪಠನೆ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಆಯ್ತಾ, ಅಂದ್ರೆ ಈ ತರ ಗುರುಕುಲಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟ್ ಅಲ್ಲ, ಗುರು ಇಂಪಾರ್ಟೆಂಟ್ ಅಂತಕ್ಕಂಥದನ್ನ ನಾನು ಈ ಪಾಯಿಂಟ್ ನ ಹೇಳಕ್ಕೊರಟಿದ್ದು. ಅಂದ್ರೆ ಅಗ್ನಿಹೋತ್ರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಆ ರೀತಿ ನಮ್ಮ ಶಿಕ್ಷಕರು ಕೆಲಸ ಮಾಡಿದ್ರೆ ಆ ಮಕ್ಕಳನ್ನ ನಾವು ಅತ್ಯಂತ ಅವರಲ್ಲಿರ್ತಕ್ಕಂಥ ಸ್ಕಿಲ್ನ ನಾವು ಆಚೆ ತರಬಹುದು, ಮತ್ತು ಒಂದು ದೇಶಕ್ಕೆ ಒಂದು ಮಾದರಿ ಪ್ರಜೆಗಳನ್ನಾಗಿ ಮಾಡಬಹುದು. ಸೊ ಇದು ಇವತ್ತು ನಡೀತಿರ್ತಕ್ಕಂಥದ್ದು, ಅದು NEP ಮೂಲಕ ಆಗುತ್ತೆ ಅನ್ನುವ ಭರವಸೆ ಇದೆ. ಅದಕ್ಕೆ ಅಫ್ಕೋರ್ಸ್ ಇಟ್ ಜಸ್ಟ್ ಎ ಫೌಂಡೇಶನ್, ನೀವು ತುಂಬಾ ಕ್ರಿಟಿಸೈಸ್ ಮಾಡಬಹುದು ಮಾಡೋರೆಲ್ಲಾನು, ಆದರೆ ಇದು ಜಸ್ಟ್ ಎ ಫೌಂಡೇಶನ್. ಇನ್ ಕಮಿಂಗ್ ಡೇಸ್ ನಲ್ಲಿ ಇದನ್ನ ಸಮಗ್ರವಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ 100%
0: ಇಷ್ಟೆಲ್ಲ. ಆದರೂ ಕೂಡ ಈ ಉನ್ನತ ಶಿಕ್ಷಣಕ್ಕೆ ಸೇರುವಂತ ಒಂದು ಪ್ರಮಾಣ ಇನ್ನೂ ಹೆಚ್ಚಾಗಬೇಕು, ಈಗಿರುವಂತದ್ದು ಅಷ್ಟರ ಮಟ್ಟಿಗೆ ಸಮಾಧಾನಕರವಾಗಿ ಇಲ್ಲ, ಅದು ಬಹಳಷ್ಟು ಬದಲಾವಣೆ ಸುಧಾರಣೆಗಳಾಗಬೇಕು ಉನ್ನತ ಶಿಕ್ಷಣದಲ್ಲಿ ಅಂತ ಅನ್ನುವಂತ ಒಂದು ಕೂಗು ಕೊರಗಿದೆಯಲ್ಲ ಏಕೆ ಅಂತ.
1: ಅದನ್ನೇ NEP ನ ನೀವು ಲಾಗು ಮಾಡದ ಕೂಡಲೇ, ಅಂದ್ರೆ ಹಾನರೋರಿ ಖಂಡಿತ. ಯಾಕೆ ಅಂತಂದ್ರೆ ಗ್ರಾಜುಯೇಟ್ ಸ್ಕೂಲ್ ಕಾನ್ಸೆಪ್ಟೇ ಪರಿಹಾರ. ನೀವು ಇವತ್ತು ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗೆ ಹೋದ್ರಿ ಅಂತ ಇಟ್ಕೊಳ್ಳೋಣ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಸ್ ನಾಟ್ ದ ಓನ್ಲಿ ಸೊಲ್ಯೂಷನ್ ನಿಮ್ಗೆ. ನಿಮಗೆ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ನೀವು ಹೋಗಿದ ಕೂಡಲೇ ನೀವು ಆಟೋಮೊಬೈಲ್ ಕಲಿತೀರಾ, AI ಕಲಿತೀರಾ, ಸೌಂಡ್ ಇಂಜಿನಿಯರಿಂಗ್ ಕಲಿತೀರಾ, ಏನೋ ಒಂದು ಬೇರೆ ಎಕ್ಸ್ಟ್ರಾ ಅಡಿಷನಲ್ ಸ್ಕಿಲ್ಸ್ ಇದ್ರೆ ಮಾತ್ರನೇ ನಿಮಗೆ ಉದ್ಯೋಗ ಅವಕಾಶಗಳು ಸಿಗೋದು. ಇವತ್ತು ಮೇನ್ ಸ್ಟ್ರೀಮ್ ಅಂದ್ರೆ ಮೇನ್ ಸ್ಟ್ರೀಮ್ ಆಗಿ ಉಳ್ಕೊಂಡಿಲ್ಲ. ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಹೋದಾಗ ಸಿವಿಲ್ ಇಂಜಿನಿಯರಿಂಗ್ ಒಂದು ಮಾಡ್ಕೊಂಡು ಬಂದ್ಬಿಟ್ಟಿದ ಕೂಡಲೇ ನಿಮಗೆ ಮೇನ್ ಸ್ಟ್ರೀಮ್ ಆಗೋದಿಲ್ಲ. ಅಂದ್ರೆ ನೀವು ಹೋಗಿ ನಾನು ಸಿವಿಲ್ ಇಂಜಿನಿಯರೇ ಆಗ್ತೀನಿ ಅಂತಲ್ಲ, ಅಲ್ಲಿ ಅದ್ರ ಸುತ್ತ ಇರತಕ್ಕಂಥದ್ದು ಬೇರೆ ಬೇರೆ ಅನೇಕ ಚಟುವಟಿಕೆಗಳು ಇರ್ತವೆ. ಆ ಚಟುವಟಿಕೆಗಳನ್ನ ನೀವು ಅರ್ಥ ಮಾಡ್ಕೊಂಡು ಕಲ್ತ್ರ ಅಂತಕ್ಕಂಥದ್ದು ಬರುತ್ತೆ. ಸೊ ಅದಕ್ಕೆ NEP ಈಸ್ ದಿ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ನಾನು ನಂದೇ ಹೇಳೋದಾದ್ರೆ,

0: ನಾನು ಇವತ್ತು ಪಡ್ಕೊಂಡಿರ್ತಕ್ಕಂತಹ ಡಿಗ್ರಿಗೆ ನಾನು ಉಪಯೋಗಿಸ್ಕೊಳ್ತಿರ್ತಕ್ಕಂತಹ ಅಮೌಂಟ್ ಕ್ವಾಂಟಿಟಿ ಏನಿದೆ ಅದು 20-25% ಉಪಯೋಗಿಸ್ಕೊಂತಿದ್ದೀನಿ. ಮಿಕ್ಕಿರೋದೆಲ್ಲಾನು ನಾನು ಮಾಡ್ತಿರ್ತಕ್ಕಂಥದ್ದು ನನ್ನ ಆಸಕ್ತಿ ನನ್ನ ಹವ್ಯಾಸಗಳ ಮೇಲೆ. ಇವತ್ತು ಪಶುಸಂಗೋಪನೆಯಲ್ಲಿ ನಾನು ಒಂದು ಬೇಕಂದ್ರೆ ನಿಮಗೆ ಯಾವ ರೀತಿ ಭಾರತ ಬದಲಾವಣೆ ಆಗ್ತಿದೆ ಅಂತಕ್ಕಂಥ ವಿಚಾರನ ಮಾತಾಡಬಹುದು. ಅಂದ್ರೆ ಇದನ್ನ ನಾನೇ ಸ್ವತಃ ಓದಿ ತಿಳ್ಕೊಂಡಿರ್ತಕ್ಕಂಥದ್ದು, ಆದ್ರೆ ನನಗೆ ಅದನ್ನ ಬಗ್ಗೆ ಒಂದು ಸ್ವಲ್ಪ ಒಂಚೂರು ಬೇಸ್ ಕೊಟ್ಬಿಟ್ಟಿದ್ರೆ ನನ್ನ ಶಿಕ್ಷಣದಲ್ಲಿ ತುಂಬಾ ಅನುಕೂಲ ಆಗೋದು. ಅಂದ್ರೆ ಈ ರೀತಿಯ ಸಮಗ್ರ ಶಿಕ್ಷಣ ಏನಿದೆ ಆ ಸಮಗ್ರ ಶಿಕ್ಷಣ ಎನ್ಇಪಿ ನಲ್ಲಿ ಇದೆ. ಎನ್ಇಪಿ ನ ನಾವು ಲಾಗೂ ಮಾಡಿದ್ರೆ
1: ಆಸಕ್ತಿಯ ಕಲಿಕೆ, ಆಸಕ್ತಿದಾಯಕ ಕಲಿಕೆ,
0: ಕನ್ನಡದಲ್ಲಿ ತುಂಬಾ ಸರಿಯಾದಂತ ಪದಗಳನ್ನು ಉಪಯೋಗಿಸಿದ್ರೆ ಸತ್ಯವಾದ ಮಾತದು. ನನ್ನ ಆಸಕ್ತಿ ಮತ್ತು ಆಸಕ್ತಿದಾಯಕ ಕಲಿಕೆ ಎರಡೂ ಸಹ ಇಂಪಾರ್ಟೆಂಟ್. ಅದಕ್ಕೆ ಯೂನಿವರ್ಸಿಟೀಸ್ ಇವತ್ತು ಮಾರ್ಪಾಡ್ ಆಗ್ಬೇಕಾಗಿದೆ, ಇನ್ನೂ ಅಪ್ಗ್ರೇಡ್ ಆಗ್ಬೇಕಾಗಿದೆ. ಸೊ ಅಪ್ಗ್ರೇಡ್ ಆಗೋದ್ರ ಜೊತೆಗೆ ನಾವು ಮಕ್ಕಳಿಗೆ ಏನ್ ಬೇಕು, ಫ್ಯೂಚರ್ಗೆ ಏನ್ ಬೇಕು ಅಂತಕ್ಕಂಥದ್ದು ನೋಡ್ಬೇಕು. ಆಮೇಲೆ ಇನ್ನೊಂದು, ಇವತ್ತು ಯಾವುದು ಸ್ಟಾಟಿಕ್ ಅಲ್ಲ, ಎಲ್ಲ ಡೈನಾಮಿಕ್. ಇವತ್ತು ಈ ಸಬ್ಜೆಕ್ಟು ಲೈವ್ ಅಲ್ಲಿ ಇರ್ತದೆ, ಇನ್ ಸ್ವಲ್ಪ ದಿವಸ ಹೋದ್ಮೇಲೆ ಆ ಸಬ್ಜೆಕ್ಟ್ ಬದಲಾವಣೆ ಆಗ್ಬಿಡುತ್ತೆ, ಆ ಸಬ್ಜೆಕ್ಟ್ಗೆ ಇನ್ನೇನೋ ಒಂದು ಅಡಿಷನ್ ಬೇಕು ಅನ್ಸುತ್ತೆ. ಸೊ ಇವತ್ತು ಉದಾಹರಣೆಗೆ ಇಡ್ಲಿಗೆ ನುಗ್ಗೆಕಾಯಿ ಸಾಂಬಾರ್ ಚೆನ್ನಾಗಿತ್ತು, ಇವತ್ತು ಬೇಡಪ್ಪ ಇಡ್ಲಿಗೆ ಚಟ್ನಿ ಜೊತೆ ನುಗ್ಗೆಕಾಯಿ ಸಾಂಬಾರ್ ಚೆನ್ನಾಗಿರಬಹುದು ಅಂತ ಹೇಳ್ತೀವಿ. ಈ ರೀತಿಯ ವಿಚಾರಗಳು ಬರ್ತಾ ಇವೆ. ಇದರ ಟೈಪ್ ಆಫ್ ಚಟ್ನಿಸ್, ಮುಂಚೆ ನಮ್ಗೆ ಗೊತ್ತಿದ್ದಂಗೆ ಕಾಯಿ ಚಟ್ನಿ ಮಾತ್ರ ಬರ್ತಿತ್ತು, ಇವತ್ತು ಇಡ್ಲಿಗೆ ನಿನ್ನೆ ನಾನು ನೋಡ್ತಿದ್ದೆ 7 ತರ ಇಡ್ಲಿ ಮಾಡ್ತಾ ಇದೀವಿ ನಾವು ಬನ್ನಿ ಅಂತ ಕರೀತಾರೆ. ಅದ್ರಲ್ಲಿ ಕ್ಯಾರೆಟ್ ಇಡ್ಲಿ ಅಂತ ಬರ್ತಾ ಇತ್ತು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ತಂತ್ರಜ್ಞಾನ ಅಂತ ಹೇಳ್ತೀರಿ, ಅಡಿಗೆ ಮನೆ ಹೆಂಗ್ ಬದಲಾವಣೆ ಆಗಿದೆ. ಆರೋಗ್ಯ ವಿಚಾರಗಳಿಗೆ ಹೋದಾಗ ನೀವು ನಿಮಗೆ ಏನಾಗ್ತದೆ ಅಂದ್ರೆ ಯಾವ ರೀತಿ ಬದಲಾವಣೆ ಆಗಿದೆ, ಒಂದು ಉಜ್ವಲ ಯೋಜನೆ ಅಂತ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಏನದು, ಒಂದು ಗ್ಯಾಸ್ ಸಿಲಿಂಡರ್ ಕೊಡದ? ಆಯ್ತಪ್ಪ, ನಾವು 10 crore 35 lakh ಗ್ಯಾಸ್ ಸಿಲಿಂಡರ್ಗಳು ಕೊಟ್ಬಿಟ್ಟಿದ್ದೇವೆ, ಆಯ್ತು ಅಷ್ಟೇನಾ ಯೋಜನೆ ಅದು? ಆ ಯೋಜನೆ ಅಷ್ಟಲ್ಲ. ಆ ಯೋಜನೆ ನನ್ನ ತಾಯಂದಿರ, ನನ್ನ ಅಕ್ಕ ತಂಗಿಯರ ಆರೋಗ್ಯವನ್ನು ಸುಧಾರಣೆ ಮಾಡಿರತಕ್ಕಂತಹ ಯೋಜನೆ, ನನ್ನ ಕಾಡನ್ನು ಸಂರಕ್ಷಣೆ ಮಾಡಿರತಕ್ಕಂತಹ ಯೋಜನೆ. ಆ ಯೋಜನೆ ಕೇವಲ ಗ್ಯಾಸ್ ಸಿಲಿಂಡರ್ನ ಕೊಟ್ಟು, ಹೌದಪ್ಪ ನೀವೇನೋ ಶ್ರೀಮಂತರು ಮತ್ತು ಮಿಡ್ಲ್ ಕ್ಲಾಸ್ ಅವ್ರಿಗೆಲ್ಲಾನು ಸಿಲಿಂಡರ್ನ ನೀವು ತೆಗೆದುಕೊಂಬಿಡಿ, ಸಬ್ಸಿಡಿನಲ್ಲಿ ನೀವು ಫುಲ್ ದುಡ್ಡು ಕೊಟ್ಟು ತೆಗೆದುಕೊಳ್ಳಿ, ನಾವು ಬಡವ್ರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಆಯ್ತು, ಕೊಟ್ಟರು, ಅನೇಕ ಜನ ಬಿಟ್ಟರು, ಅನೇಕ ಜನ ಕೊಟ್ಟರು, ಆಯಿತು 10 crore 35 lakh ಸಿಲಿಂಡರ್ಗಳನ್ನ ಹೊಸ್ದಾಗ ಕೊಟ್ವಿ. ಈ ಯೋಜನೆಯಿಂದ ಏನಾಯ್ತಪ್ಪ, ಆಕ್ಚುಲಿ ಏನಾಯ್ತು ಅಂತ ಈ ಯೋಜನೆಯಿಂದ, ಈ ನನ್ನ ಹೆಣ್ಣು ಮಕ್ಕಳು ಯಾರು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ ಅವರುಗಳಿಗೆ 3.8 lakh ಪ್ರತಿ ವರ್ಷ ಕಣ್ಣಿನ ಸಮಸ್ಯೆ ಬರ್ತಿತ್ತು ಆನ್ ರೆಕಾರ್ಡ್. 10.9 lakh ಜನಕ್ಕೆ ಲಂಗ್ ಕ್ಯಾನ್ಸರ್ ಇಂದ ಮುಕ್ತಿ ಸಿಕ್ತು. ಉಜ್ವಲ ಯೋಜನೆಯ ಒಂದು ಸ್ಕೀಮ್ ಇಂದ ನನ್ನ ತಾಯಿಯಂದಿರ, ನನ್ನ ಅಕ್ಕ ತಂಗಿಯದರ ಆರೋಗ್ಯದಲ್ಲಿ ಎಷ್ಟರ ಮಟ್ಟಕ್ಕೆ ಸುಧಾರಣೆ ಆಗಿದೆ ಅಂದ್ರೆ 3.8 lakh ಕಣ್ಣಿನ ಚಿಕಿತ್ಸೆಗಳು ಕಡಿಮೆ ಆಗಿವೆ. ಅಂದ್ರೆ ಒಲೆ ಮುಂದೆ ಕುತ್ಕೊಂಡು ನಾವೇನು ಊದ್ತಾ ಇದ್ವಿ ಅಥವಾ ಏನು ಹೊಗೆ ಬರ್ತಿತ್ತು ಇದರ ಸಮಸ್ಯೆಯಿಂದ ಆಚೆ ಬಂದಿದ್ದೀವಿ. ಹಾಗೆ 10.9 lakh ಮಹಿಳೆಯರು ಲಂಗ್ ಕ್ಯಾನ್ಸರ್ಗೆ ಏನು ತುತ್ತಾಗ್ತಿದ್ರು ಇದರಿಂದ ಸಮಸ್ಯೆಯಿಂದ ಆಚೆ ಬಂದಿದ್ದೀವಿ ಅಂತಕ್ಕಂಥದ್ದು ಆನ್ ರೆಕಾರ್ಡ್ ವಿಚಾರ. ಹಾಗೆ ನೀವು ನರೇಂದ್ರ ಮೋದಿ ಅವರ ಹರ್ ಘರ್ ಜಲ್ ಯೋಜನೆಯಲ್ಲಿ 15.85 crore ಜನಕ್ಕೆ ಇವತ್ತು ನೀರು ಹೋಗಿದೆ. ಅದರಿಂದಾಗಿ ಅನೇಕ ಸಮಯ ಉಳ್ಕೊಂಡಿದೆ. ಕುಬ್ಜತೆ ಏನಿದೆ, ಕುಬ್ಜತೆ ಅಂದ್ರೆ ಏನು, ಸಣ್ಣ ಮಕ್ಕಳೇನೆ ನೀರು ತರಲಿಕ್ಕೆ ಹೋಗಿ ಬರ್ತಾ ಇದ್ರು, ಅವರ ನೀರಿನ ಸಮಸ್ಯೆ ಅಂದ್ರೆ ಅವರು ಕುಬ್ಜತೆಗೆ ಒಳಗಾಗ್ತಿದ್ರು. ಆ ಕುಬ್ಜತೆ 2.8 lakh ಜನ ಅಕ್ಕ ತಂಗಿಗೆದಿರು ಕುಬ್ಜತೆಯಿಂದ ಯಾರು ಒಳಪಡ್ತಿದ್ರು ಅವರು ಇದರಿಂದ ಪಾರಾಗಿದ್ದಾರೆ ಅಂತ ಹೇಳಿ. ಸ್ವಚ್ಛ ಭಾರತ ಅಭಿಯಾನ, ನಾವು ಕೊಟ್ಟಿರ್ತಕ್ಕಂತಹದ್ದು 10 crore ರೂರಲ್ ಏರಿಯಾದಲ್ಲಿ, ಸಿಟಿನಲ್ಲಿ 60 lakh ಜನಕ್ಕೆ ಕೊಟ್ಟಿರ್ತಕ್ಕಂತಹದ್ದು ಸ್ವಚ್ಛ ಭಾರತ ಅಭಿಯಾನ. ಸಿಟಿ ಬಿಡಿ, ರೂರಲ್ ಬಗ್ಗೆನೆ ಮಾತಾಡೋಣ ನಾವು. ನೀವು ಮಾರ್ಟಾಲಿಟಿ ರೇಟ್ ಇತ್ತಲ್ಲ, ಅಂದ್ರೆ ಬೀದಿನಲ್ಲಿ ಶೌಚಾಲಯ ಮಾಡೋದ್ರಿಂದ, ಅಂದ್ರೆ ಬೀದಿನಲ್ಲಿ ಹೇಸಿಗೆ ಮಾಡೋದ್ರಿಂದ 60-70,000 ಜನ ಇವತ್ತು ಬದುಕ್ತಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ದಿಸ್ ಇಸ್ ಆನ್ ರೆಕಾರ್ಡ್ ಸ್ಟಾಟಿಸ್ಟಿಕ್ಸ್. ಬೀದಿನಲ್ಲಿ ಹೇಸಿಗೆ ಮಾಡೋದ್ರಿಂದ ಯಾವ್ದಾದ್ರು ಕೂಳಾನೋ ಅಥವಾ ಹಾವೋ ಏನೋ ಕಚ್ಚಿ
1: ಜೀವಹಾನಿ
0: ಒಳಗಾಗ್ತಿದ್ರು, ಅಥವಾ ಅದರಿಂದ ನೊಣಗಳಿಂದ ಹಾನಿಯಾಗಿ ಬೇರೆ ಬೇರೆ ರೀತಿ ಆಗ್ತಾ ಇತ್ತು. ಈ ಸಮಸ್ಯೆಯಿಂದ ಬಗೆಹರಿದಿದೆ ಅಂತ ಹೇಳಿ ಆನ್ ರೆಕಾರ್ಡ್ ಆಗಿರತಕ್ಕಂಥದ್ದು. ಅಂದ್ರೆ ಇದೆಲ್ಲಾನು ಸಹ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್. ಅಂದ್ರೆ ನಮಗೆ ಏನಿಸ್ತಿದೆ ಅಂತ ಹೇಳಿದ್ರೆ,
1: ಅಷ್ಟರ ಮಟ್ಟಿಗೆ ಉಜ್ವಲ ಯೋಜನೆ,
0: ಉಜ್ವಲ ಯೋಜನೆ, ಸ್ವಚ್ಛ ಭಾರತ್ ಯೋಜನೆ, ಇವೆಲ್ಲ ಒಂದು ಕೇವಲ ಒಂದು ಸ್ಕೀಮ್ ಅಲ್ಲ, ಇವು ಒಂದು ಆರೋಗ್ಯ ಸುಧಾರಣೆಯ ಒಂದು ರೀತಿ ನೀತಿ ಮತ್ತು ಭಾರತವನ್ನು ಕಟ್ಟಲಿಕ್ಕೆ ಒಂದು ರೀತಿ ನೀತಿ.
1: ಈ ತಿಂಗಳು 21ಕ್ಕೆ ನಾವು ವಿಶ್ವ ಯೋಗ ದಿನ, ಯೋಗ ದಿನದಿಂದ ಏನಾದರೂ
0: ಖಂಡಿತವಾಗಿ ಉದಾಹರಣೆಗೆ ಇಡೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ ಒಂದು. ಎರಡನೇದು, ಪ್ರಧಾನಮಂತ್ರಿಗಳೇ ಯೋಗನ ಮಟ್ಟಕ್ಕೆ, ಅದಕ್ಕೆ ಯೋಗಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ನಾವು
1: ಮೈಸೂರಲ್ಲಿ 2 ವರ್ಷದಿಂದ
0: ಮಾಡಿದ್ರು, ಪಬ್ಲಿಸಿಟಿ ಕೊಡಬೇಕು. ಆಕ್ಚುಲಿ ಅನ್ನೋದು ಯೋಗ ಅನ್ನೋದು ಏನು ಅಂದ್ರೆ ನಮ್ಮ ಸಂಸ್ಕಾರ, ಭಾರತೀಯ ಸಂಸ್ಕಾರ. ಭಾರತ ಅಂತಕ್ಕಂತ ಹೋಗ್ಬಿಟ್ಟು ಜಿಮ್ ಮಾಡೋದಲ್ಲ. ಜಿಮ್ ಮಾಡಿ ಹೌದು, ಆಫ್ ಕೋರ್ಸ್ ನಿಮ್ ಬಾಡಿ ಬೆಳೆಯುತ್ತೆ, ಪ್ರೋಟೀನ್ ಅದು ಒಂದು ಬಿಂದು ವಿತರ, ನಾನೇನಾದ್ರೂ ವಿರೋಧ ಹೋಗ್ತಿಲ್ಲ. ಆದ್ರೆ

0: ಏನು ಅಂದ್ರೆ ನಮ್ಮ ಯೋಗ ನಮ್ಮ ಸಂಸ್ಕಾರ, ನಾವು ಸೂರ್ಯ ನಮಸ್ಕಾರ ನಮ್ಮ ಸಂಸ್ಕಾರ. ಸೂರ್ಯ ನಮಸ್ಕಾರ ನೀವು ಕನಿಷ್ಠ ಪಕ್ಷ ನೀವು ಒಂದು 7, 8, 13, 14 ಸೂರ್ಯ ನಮಸ್ಕಾರಗಳನ್ನ ಪ್ರತಿನಿತ್ಯ ಮಾಡಿ. ನೀವು ಸೂರ್ಯ ನಮಸ್ಕಾರದ ಮೂಲಕ ನಿಮ್ಮನ್ನ ನಿಮ್ಮ ದೇಹವನ್ನು ದಂಡನೆ ಮಾಡಿಕೊಂಡಾಗ ನಿಮ್ಮಲ್ಲಿ ಯಾವ ರೀತಿಯ ಹಾರ್ಮೋನ್ಸ್ ರಿಲೀಸ್ ಆಗ್ತದಲ್ಲ ಅದು ಸೂರ್ಯನ ನೋಡಿಕೊಂಡು, ಅದು ನಿಮಗೆ ಇವತ್ತು ತುಂಬಾ ಜನ ಎಲ್ಲರೂ ತುಂಬಾ ನಾವು ಸಿಟಿನಲ್ಲಿರೋರು ಹಳ್ಳಿನಲ್ಲಿರೋರು ಎಲ್ಲ ಸಫರ್ ಮಾಡ್ತಾ ಇದೀವಿ. ಏನು ವಿಟಮಿನ್ ಶಾರ್ಟೇಜ್, ಅದಕ್ಕೆ ಕ್ಯಾಪ್ಸೂಲ್ಸ್ ತಗೊಬೇಕಾಗಿದೆ, ಅಂತಹ ಪರಿಸ್ಥಿತಿಗೆ ಹೋಗ್ತಾ ಇದೀವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಓನ್ಲಿ ಬಿಕಾಸ್ ನಾವು ಸೂರ್ಯನ ಶಾಖಕ್ಕೆ ನಾವು ಅಂದ್ರೆ ಸೂರ್ಯನ ನಾವು ಬೆಳಕಿಗೆ ಒಳಪಡದೇ ಇಲ್ಲ. ಅದರಿಂದಾಗಿ ಸೂರ್ಯ ನಮಸ್ಕಾರ ಮಾಡಿ. ಮತ್ತು ಯೋಗ ದಿನಾಚರಣೆ ಕೇವಲ ಯೋಗ ಅಲ್ಲ, ಅದು ಭಾರತೀಯರು ಸದೃಢವಾಗಿರ್ಬೇಕು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ನಿಮ್ಗೆ, ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೇಳ್ತೀನಿ ಕೇಳಿ ನಿಮ್ಗೆ. ನಾವು 68.2 ತಿಂಗಳು ಅಂತ, ಅಥವಾ ಮ್ಯಾಕ್ಸಿಮಮ್ 68.9 ಅಂದ್ರೆ 68 years 9 months ನಮ್ಮ ಆವರೇಜ್ ಲೈಫ್ ಇತ್ತು 2014 ವರೆಗೂ. ಇವತ್ತು ಎಷ್ಟಾಗಿದೆ 2026 74.4 years ಅಂದ್ರೆ ವುಮೆನ್ಗೆ 71.2 ಮೆನ್ಗೆ 74.4 years ಆಗಿದೆ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ ಭಾರತ. ಇದು ಭಾರತ ಸ್ವಾತಂತ್ರ್ಯ ಬಂದಾಗ ಎಷ್ಟಿತ್ತು ಗೊತ್ತಾ, 32 years ಆಯ್ತು. ಇವತ್ತು ಈ ಮಟ್ಟಕ್ಕೆ ಭಾರತವನ್ನು ಬೆಳೆಸಿರ್ತಕ್ಕಂತಹದ್ದು ಅಂದ್ರೆ ಕೇವಲ 12 years ನೀವು ಆಲ್ಮೋಸ್ಟ್ 4 years ಲೈಫ್ ಎಕ್ಸ್ಪೆಕ್ಟೆನ್ಸಿ, 4-5 years ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಮಾಡಿದೀರಾ ಅಂದ್ರೆ ಅದೊಂದು ಸಾಧನೆ ಅಲ್ವೇ.
1: ಅಂದ್ರೆ ಇದಕ್ಕೆ ಆಯುಷ್ಮಾನ್ ಭಾರತ್ ಯೋಜನೆ ಕೊಡುಗೆ ಕೊಟ್ಟಿದ್ಯಾ?
0: ಖಂಡಿತವಲ್ಲ. ಈಗ ಉದಾಹರಣೆಗೆ 36 crore ಜನ ಭಾರತೀಯರು ಇವತ್ತಿಗೆ ಒಳಪಟ್ಟಿರೋದು, 29,000 ಹಾಸ್ಪಿಟಲ್ಗಳಲ್ಲಿ ಆಯುಷ್ಮಾನ್ ಕಾರ್ಡ್ ಇವತ್ತು ವರ್ಕ್ ಆಗ್ತಿರೋದು. ಇವತ್ತು 5 lakh rupees ಅವರಿಗೆ ನಿಮಗೆ ಇವತ್ತು ಸಬ್ಸಿಡಿ ಬರುತ್ತೆ, ಅಂದ್ರೆ ಇನ್ಶೂರೆನ್ಸ್ ರೀತಿ ಕವರ್ ಆಗುತ್ತೆ. ಆಫ್ ಕೋರ್ಸ್ ಅದ್ರಲ್ಲಿ ಏನಂದ್ರೆ ಫುಲ್ ಫ್ಯಾಮಿಲಿ ಇದೆ, ಅದನ್ನ ಇಂಡಿವಿಜುವಲ್ ಮಾಡಬೇಕು ಅಂತ ಕೆಲವರು ಪ್ರಪೋಸಲ್ಸ್ ಹೇಳಿದ್ದಾರೆ ಅನೇಕ ಎಂಪಿಗಳು. ಆಫ್ ಕೋರ್ಸ್ ಅದನ್ನೆಲ್ಲ ನೋಡಬೇಕಾಗಿದೆ. ಸೊ ಅದರಿಂದಾಗಿ ಏನಾಗ್ತದೆ, ಆಮೇಲೆ ಜೊತೆಗೆ ಸೀನಿಯರ್ ಆಯುಷ್ಮಾನ್ ಕಾರ್ಡ್ 70 years ಜಾಸ್ತಿ ಪಟ್ಟವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ, ಅಂದ್ರೆ ಅದನ್ನ ಇಂಡಿವಿಜುವಲ್ ಆಗಿ ಮಾಡಿ. ಈ ರೀತಿ ಮಾಡ್ತಿರೋದ್ರಿಂದ ಏನಾಗ್ತದೆ, ಯಾರಾದರೂ ಕ್ಯಾನ್ಸರ್ ತುತ್ತು ಪಡ್ತಾರೋ ಅಥವಾ ಟ್ಯೂಮರ್ಗೆ ಏನಾಗುತ್ತೋ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೋ ಅಥವಾ ಬೇರೆ ಬೇರೆ ಇವತ್ತು ಲಿವರ್ ಸಮಸ್ಯೆ ಕಿಡ್ನಿ ಸಮಸ್ಯೆ ಒಳಪಟ್ಟರೆ ಇದು ತುಂಬಾ ಹೆಲ್ಪ್ ಆಗ್ತಿದೆ, ತುಂಬಾ ಹೆಲ್ಪ್ ಆಗ್ತಿದೆ. ನನ್ನಲ್ಲೇ ಒಬ್ಬ ಕೆಲಸ ಮಾಡ್ತಿದ್ದ, ಅವ್ರ ಅತ್ತೆಗೆ ಕ್ಯಾನ್ಸರ್ ಬಂತು. ಆ ಕ್ಯಾನ್ಸರ್ ಬಂದಾಗ 2.5 lakh rupees ಅವನು ಈ ಆಯುಷ್ಮಾನ್ ಕಾರ್ಡ್ ನ ಉಪಯೋಗಿಸಿಕೊಂಡು ಬಳಸ್ಕೊಂಡ. ಅದು ತುಂಬಾ ಅನುಕೂಲ ಆಯ್ತು ಅವ್ರಿಗೆ, ಅವ್ರ ಕುಟುಂಬಕ್ಕೆ ಅನುಕೂಲ ಆಯ್ತು. ಇಲ್ಲಾಂದ್ರೆ ಮುಂದೆ ಹಿಂದೆ ಏನಾಗ್ತಿತ್ತು, ಕ್ಯಾನ್ಸರ್ ಅಥವಾ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬಂದಾಗ ಎಂತ ಸಮಸ್ಯೆ ಆಗ್ತಿತ್ತು ಅಂತ ಹೇಳಿದ್ರೆ, ಅವರು 5 acres ಮಾರ್ಕೊಬೇಕಿತ್ತು, ಇಲ್ಲಾಂತಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಅವ್ರು ಏನೋ ಕಳ್ಕೊಬೇಕಾಗಿತ್ತು. ಇವತ್ತೇನಾಗಿದೆ, ಆಯುಷ್ಮಾನ್ ಕಾರ್ಡ್ ಇಂದ 36 crore ಜನಕ್ಕೆ ಬೆನಿಫಿಟ್ ಆಗಿದೆ. ಇದು 29,000 ಹಾಸ್ಪಿಟಲ್ ಇಡೀ ಭಾರತದಲ್ಲಿ ಆಗ್ತಕ್ಕಂತಹದ್ದು. ನಿಮ್ಗೆ ಇನ್ನು ಮೆಡಿಕಲ್ ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ರೆ, ನಾನು ಆಗ್ಲೇನೆ ಹೇಳಿದೆ ಏಮ್ಸ್ ಎಷ್ಟಾಗಿದೆ ಅಂತ ಹೇಳಿ. MBBS ಸೀಟ್ಸ್ ಬನ್ನಿ, ನೀವು 2014 51,348 ಸೀಟ್ಸ್ ಇತ್ತು 87 ಕಾಲೇಜುಗಳಲ್ಲಿ. ಇವತ್ತು ಅದು 1,29,026 ಸೀಟ್, 824 ಕಾಲೇಜುಗಳಲ್ಲಾಗಿದೆ. MD ಸೀಟ್ಸ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಮೆಡಿಕಲ್, ತತ್ಸುಮಾರು 14,000. ಇವತ್ತದು 58,331 ಸೀಟ್ಸ್ ಆಗಿರ್ತಕ್ಕಂತಹದ್ದು ಗಣನೀಯವಾಗಿ ಏರಿಕೆ ಆಗಿದೆ. ಮತ್ತು ಅದಕ್ಕಿಂತ ಜಾಸ್ತಿ ಮೋದಿಯವರನ್ನ ಇನ್ನೊಂದಕ್ಕೆ ಜನ ನೆನೀತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳಿಂದ 10,000 ಭಾರತದಲ್ಲಿ. ನನಗೆ ನೆನಪಿದೆ, ನಂತರ ಒಬ್ಬ ಕೆಲಸ ಮಾಡ್ತಿದ್ರು, ಅವರು 10,000 rupees ಕೊಡಬೇಕು ಸರ್ ನಾನು ಪ್ರತಿ ತಿಂಗಳು ಮೆಡಿಸನ್ಗೆ, ನನಗೆ ಬರೋ ಸಂಬಳ ಸಾಲಲ್ಲ ಅಂತ ಹೇಳ್ತಾ ಇದ್ರು. ಜನೌಷಧಿ ಕೇಂದ್ರಗಳಿಗೆ ಅವ್ರು ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ, ಸರ್ ನನಗೆ ಕೇವಲ 1,300 rupees ಆಗುತ್ತೆ ಸರ್ 10,000 rupees ಔಷಧಿ ಅಂತ. ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಗಣನೀಯವಾದಂತಹ ಮೆಡಿಕಲ್ ಸೇವಿಂಗ್ ಆಗ್ತಾ ಇದೆ ಅಂತಕ್ಕಂತಹದ್ದು ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರದಿಂದ ಆಗ್ತಾ ಇದೆ. ಇನ್ನು ಮಾತೃ ವಂದನಾ ಅಭಿಯಾನ ಅಂದ್ರೆ ಈ ರೀತಿ ಅಭಿಯಾನಗಳೇನಾಗ್ತಿದೆ, 13 ಪ್ರೋಗ್ರಾಮ್ಗಳನ್ನ ಪ್ರಿ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿಯ ರಿಲೇಟೆಡ್ ಆಗ್ತಾ ಇದೆ. ಅಂದ್ರೆ ಅದರಲ್ಲಿ ಏನು ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ, ಜನ ಸುರಕ್ಷಾ ಯೋಜನಾ, ಪ್ರಧಾನ ಮಂತ್ರಿ ಸುಶ್ರುತು ಮಾತೃ ಅಭಿಯಾನ, ಸುರಕ್ಷಿತ ಮಾತೃ ಅಷ್ಟುವನ ಯೋಜನಾ, ಜನ ಶಿಕ್ಷಣ ಸುರಕ್ಷಾ ಕವಚ ಅಂತ ಎಲ್ಲ ಹೇಳಿ ನಮ್ಮ ಭಾರತದಲ್ಲಿ ಈ 13 ಪ್ರೋಗ್ರಾಮ್ಗಳು ಪ್ಲಸ್ ಏನಿದೆ ಇದರಿಂದಾಗಿ ಏನಂದ್ರೆ, ನ್ಯೂಟ್ರಿಷಸ್ ಕೊಡಬೇಕು ಮಗುವಿಗೆ ನಾವು ಕೇರ್ ಮಾಡಬೇಕು, ಮತ್ತು ಆಕ್ಸೆಸಿಬಿಲಿಟಿ ಟು ಹಾಸ್ಪಿಟಲ್ಸ್ ಏನಿದೆ ಅದು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಅಭಿಯಾನ ಅನೇಕ ರಾಜ್ಯಗಳು ಉಪಯೋಗಿಸ್ಕೊಳ್ತಾ ಇಲ್ಲ, ಅದು ದುರ್ದೈವ. ಆದರೆ ಪ್ರಧಾನ ಮಂತ್ರಿಗಳನ್ನ ಅನೇಕ ಜನ ನೆನೆಯಲಿಕ್ಕೆ ಇದು ಸಹ ಕಾರಣ.
1: ಅಂದ್ರೆ ಜಗತ್ತಿನ ಅಲ್ಲ, ಈ ಶತಮಾನದ ಬಹಳ ಮಹಾಮಾರಿ ಅಂತಂದ್ರೆ ಕೋವಿಡ್. ಕೋವಿಡ್ ಟೈಮಲ್ಲೂ ಕೂಡ
0: ಸತ್ಯ
1: ಲಸಿಕೆ ಒಂದು ಕೊಟ್ಟಿರುವಂತದ್ದು ನಮ್ಮ ಇಡೀ ಜಗತ್ತಿಗೆ
0: ಸತ್ಯ. ಅದು ಕೋವಿಡ್ ನ ನೀವು ಲಸಿಕೆಗಳನ್ನ ನೋಡಿದ್ರೆ, ನೀವು ಯಾವ ದೇಶವೂ ಸಹ ಅಷ್ಟು ಪ್ರೋಗ್ರೆಸ್ ಮಾಡ್ಲಿಲ್ಲ. ಅದನ್ನ ನಾವು ಒಂದು ರೆಕಾರ್ಡ್ ಹೇಳಬೇಕು ಅಂತ ಹೇಳಿದ್ರೆ, ಸ್ಪೇನ್ ನಲ್ಲಿ ಎಷ್ಟು ಜನ ಸತ್ರು, ಸ್ಪೇನ್ ನಲ್ಲಿ ಒಂದು ಚಿಕ್ಕ ದೇಶ ಅಲ್ಲಿರ್ತಕ್ಕಂಥ 6 crore ಜನ, 10,90,000 ಜನ ಸತ್ತೋದ್ರು. ಅಮೆರಿಕ ಅಂತ ಒಂದು ದೇಶದಲ್ಲಿ ತತ್ಸುಮಾರು 8 ಲಕ್ಷ ಜನ ಸತ್ತೋದ್ರು. ಚೈನಾದಲ್ಲಿ 23 ಲಕ್ಷ ಜನ ಸತ್ತರು ಅಂತ ರೆಕಾರ್ಡ್ ಹೇಳುತ್ತೆ. ಭಾರತದಲ್ಲಿ ಕೇವಲ 4.5 ಲಕ್ಷ ಜನ ಮೃತಪಟ್ಟರು.

0: ಕೋವಿಡ್ ಇಂದ ಅಫ್ಕೋರ್ಸ್ ಅದು ನಾವು
1: ಕೈ ಮೀರಿದ್ದು
0: ಅದನ್ನ ನಾವು ದುಃಖಿಸ್ಲೇಬೇಕು, ಅದಕ್ಕೆ ನಾವು ಸಾಂತ್ವನ ಹೇಳಲೇಬೇಕು, ಅದು ಒಂದು ಕಡೆ. ಆದ್ರೆ ಅಕಸ್ಮಾತ್ ಅಂದ್ರೆ ನರೇಂದ್ರ ಮೋದಿ ಅವರು ಅಲ್ಲದೆ ಇದ್ರೆ ಭಾರತದಲ್ಲಿ ಮಹಾಮಾರಿ ಯಾವ ರೀತಿಯ ತಾಂಡವ ಆಡ್ತಾ ಇತ್ತು ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳಬೇಕು. ಇದ್ ಜೊತೆಗೆ ಇನ್ನೂ ಒಂದು ಹೇಳಬೇಕು ಅಂದ್ರೆ ನಾನು ಪ್ರತಿ ಸತಿನೂ ಅಷ್ಟೇ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇರ್ತಾನೆ. 2014 ನಮ್ಮ GDP ಫಾರ್ ಹೆಲ್ತ್ ಕೇರ್ ಎಷ್ಟಿತ್ತು ಅಂದ್ರೆ 1.2%, 35,163 ಕೋಟಿ ನಾವು ಸ್ಪೆಂಡ್ ಮಾಡ್ತಾ ಇದೀವಿ. 2026 2.1% ಆಫ್ ಅವರ್ GDP 1.06 ಲ್ಯಾಕ್ ಕ್ರೋರ್ ನ ನಾವು ಇವತ್ತು ಖರ್ಚು ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಗಣನೀಯವಾದಂತಹ ವಿಚಾರಗಳನ್ನ ನರೇಂದ್ರ ಮೋದಿ ಅವರು ಹೆಲ್ತ್ ಕೇರು ಮತ್ತು ಎಜುಕೇಷನ್ ಅಲ್ಲಿ ಮಾಡಿದ್ದಾರೆ ಮತ್ತು ಭಾರತವನ್ನು ಸದೃಢವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮ ಆರೋಗ್ಯ ಸುಧಾರಣೆ ಆಗ್ತಿದೆ, ನಮ್ಮ ಶಿಕ್ಷಣ ಮಟ್ಟ ಸುಧಾರಣೆ ಆಗ್ತಿದೆ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ನಾವೆಲ್ಲರೂ ಸಹ ಹೋದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನೂ ಅನುಕೂಲ ಆಗುತ್ತೆ.
1: ಅಂದ್ರೆ ಈಗ ಡಿಜಿಟಲ್ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರುವಂತಹ ಬದಲಾವಣೆಗಳು, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಆ ಯೋಜನೆಯಿಂದ ಎಷ್ಟು ಮಟ್ಟಿಗೆ ಲಾಭ ಆಗಿದೆ ಅಂತ?
0: ಖಂಡಿತವಾಗ್ಲೂ ಲಾಭ ಆಗ್ತಿದೆ. ಅಂತಂದ್ರೆ ಉದಾಹರಣೆಗೆ ಪ್ರತಿಯೊಬ್ಬರಿಗೂ ಸಹ,
1: ಅಂದ್ರೆ ಹೇಳೋದು ಆರೋಗ್ಯ ಮತ್ತೆ ಶಿಕ್ಷಣ ಎರಡು ಒಂದಕ್ಕೊಂದು ಸಂಬಂಧ ಇರುವಂತಹ ಬಹಳ ಪ್ರಮುಖವಾದ ವಲಯ. ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎರಡರಲ್ಲೂ ಬಹಳ ಒಂದು ಮಹತ್ತರ ಒಂದು
0: ಖಂಡಿತವಾಗ್ಲು ಎಂತಹ ಒಂದು ಸಾಧನೆಯನ್ನು ಮಾಡಿದೀವಿ ಅಂತ ಹೇಳಿದ್ರೆ, ಭಾರತ ಒಂದು ಸದೃಢವಾಗಿ ಆರೋಗ್ಯ ಸುಧಾರಣೆ ಆಗಬೇಕು, ಭಾರತೀಯನಿಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಬೇಕು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಜೊತೆಗೆ ಎಷ್ಟು ದಿವಸ ಅವನು ಬದುಕಿರ್ತಾನೋ ಅಷ್ಟು ದಿವಸನೂ ಸಹ ಜ್ಞಾನವಂತನಾಗಿರಬೇಕು ಮತ್ತು ಶಕ್ತಿವಂತನಾಗಿರಬೇಕು ಮತ್ತು ಯುಕ್ತಿವಂತನಾಗಿರಬೇಕು. ಇದು ನಮ್ಮ ಪ್ರಯತ್ನ. ಅಂದ್ರೆ ನಾವು ಎಲ್ಲರೂ ಸಹ, ನೀವು ಯಾವ್ದಾದ್ರು ಒಂದು ಹಿಂದಿನ ನೀವು ವೇದಗಳನ್ನು ಅಭ್ಯಾಸ ಮಾಡಿದಾಗ ನಿಮಗೆ ಏನಪ್ಪ ಕೇಳ್ಕೊಳ್ಬೇಕು ನೀವು ಅಂತ ಹೇಳಿದ್ರೆ, ನಮ್ಮ ಗುರುಗಳು ಹೇಳೋರು ನೀವು ಜ್ಞಾನವನ್ನು ಬುದ್ಧಿಯನ್ನು ಮತ್ತು ಶಕ್ತಿಯನ್ನು ಕೊಡು ಅಂತ ಹೇಳಿ. ಜ್ಞಾನವನ್ನು ಕೊಡ್ತಕ್ಕಂಥವ್ರು ಯಾರು? ಸರಸ್ವತಿ. ಯುಕ್ತಿಯನ್ನು ಕೊಡ್ತಕ್ಕಂಥವ್ರು ಯಾರು? ಲಕ್ಷ್ಮಿ. ಶಕ್ತಿಯನ್ನು ಕೊಡ್ತಕ್ಕಂಥವ್ರು ಯಾರು? ಜಗನ್ಮಾತೆ ಪಾರ್ವತಿ. ಇವೆಲ್ಲ ಐಕ್ಯ ಶಕ್ತಿ ಯಾವುದು? ಜಗನ್ಮಾತೆ, ದುರ್ಗಾಂಬಿಕಾ ದೇವಿನೋ ಚಂಡಿನೋ ಅಂತ ಹೇಳ್ತವೆ. ಅಂದ್ರೆ ನಾವು ಬೇಡ್ಕೊಳ್ಳೋದು ಯಾರಿಗೆ? ನಾವು ವಿಷ್ಣು ಸ್ವರೂಪನೋ ಶಿವಸ್ವರೂಪನೋ ಗಣಪತಿ ಸ್ವರೂಪನೋ ಸುಬ್ರಹ್ಮಣ್ಯ ಸ್ವರೂಪನೋ ಸೂರ್ಯ ಸ್ವರೂಪನೋ ಎಲ್ಲರಿಗೂ ಸಹ ಒಂದೇ ಜಗನ್ಮಾತೆ ಅಂತ ಹೇಳ್ತೇವೆ. ಆ ಜಗನ್ಮಾತೆಯನ್ನು ಬೇಡ್ಕೊಬೇಕಾದ್ರೆ ಇದು ಮೂರಕ್ಕೂ ನಾವು ಬೇಡ್ಕೊಳ್ತೇವೆ: ಆರೋಗ್ಯ ಮತ್ತು ಶಿಕ್ಷಣ. ಶಿಕ್ಷಣ ಅಂತಂದ್ರೆ ಜ್ಞಾನ, ಆರೋಗ್ಯ ಅಂತಂದ್ರೆ ಯುಕ್ತಿ, ಅಂದ್ರೆ ಶಕ್ತಿ. ಶಕ್ತಿ ಮತ್ತು ಯುಕ್ತಿ ಎರಡೂ ಸಹ ಆರೋಗ್ಯಕ್ಕೆ ಬರುತ್ತೆ. ಇವೆರಡನ್ನೂ ಸಹ ಸಮಗ್ರವಾಗಿ ಬಳಸ್ಕೊಂಡ್ರೆ, ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯವನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ, ನಾವು ಅತ್ಯಂತ ಶ್ರೇಷ್ಠ ಪ್ರಜೆಯಾಗಿ ನಮ್ಮ ಬದುಕನ್ನು ಒಂದು ದೇಶಕ್ಕೋಸ್ಕರವಾಗಿ ನಾವು ಕಾಣಿಕೆಯಾಗಿಟ್ಟು ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಲ್ಲ, ಅದು ನಮ್ಮ ದೊಡ್ಡ ಸಾಧನೆ ಆಗುತ್ತೆ. ಇದಕ್ಕೆಲ್ಲರೂ ಸಹ ಭಾರತೀಯರು ಕೈ ಜೋಡಿಸ್ಬೇಕು. ನಾವು ಪ್ರತಿ ಸತಿ ಏನಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಿರ್ತಾನೆ ಅಂದ್ರೆ, ನಿಮಗೆ ರಿಸರ್ವೇಷನ್ಸ್ ಇರಬಹುದು, ಆದ್ರೆ ನೀವು ಆ ಒಂದು ಆಂಗಲ್ನ ಏನು ಕಾಮಲೇಕಣ್ಣನ್ ಲೋಕವೆಲ್ಲ ಅಳದಿ ಅಂತ ಮಾತಾಡ್ತಾರಲ್ಲ, ಆ ಕಾಮಲೇಕಣ್ಣಿಂದ ನೋಡಬೇಡಿ. ಒಂದ್ಸತಿ NEP ನೋಡಿ. ನಾನೇ ಒಂದ್ಸತಿ ನಮ್ಮ ರಾಜ್ಯದ ಅಂದಿನ ಶಿಕ್ಷಣ ಸಚಿವರು ಅಂದ್ರೆ ಇವತ್ತು ಮಾಜಿ ಆಗಿದ್ದಾರೆ, ಅವ್ರಿಗೆ ಕೇಳಿದೆ NEP ಸಹ ಓದಿದ್ದೀರಾ ಅಂತ. ಅವ್ರು ಹೇಳಿದ್ರು ನಾನು ಓದಿಲ್ಲ ಅಂತ. ಅಸಿಸ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಾನು ರಿಕ್ವೆಸ್ಟ್ ಇಷ್ಟೇ, ನನಗೇನು ನೀವು ಬೇರೆ ಪಕ್ಷನೋ ಅಂತ ವಿಚಾರ ಅಲ್ಲ. ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, NEP ಒಂದ್ಸತಿ ಸಮಗ್ರವಾಗಿ ಓದಿ ತಾವು, ಯಾಕಂದ್ರೆ ತಾವು ಶಿಕ್ಷಣವನ್ನು ನಡೆಸ್ತಕ್ಕಂಥವ್ರು. ನೀವು ಇನ್ನೊಂದು ಏನೋ ಒಂದು ಜಸ್ಟ್ ಬಿಕಾಸ್ ಯಾರೋ ಒಂದು ಪೊಲಿಟಿಕಲ್ ಆಂಗಲ್ ಇದೆ ಅಂತ ಹೇಳಿ ನೋಡಕ್ ಹೋಗ್ಬೇಡಿ.
1: ಸಾಧನೆಗಳನ್ನ ರಾಜಕಾರಣದ ರಾಜಕೀಯದ ದೃಷ್ಟಿಕೋನದಲ್ಲಿ
0: ಅಳತೆ ಮಾಡಬೇಡಿ. ಅದನ್ನ ನೀವು ಶಿಕ್ಷಣವನ್ನಾಗಿ ನೋಡಿ. ಯಾಕಂದ್ರೆ 7 ವರ್ಷ ಎಫರ್ಟ್ ಆಗಿ ಕಸ್ತೂರಿ ರಂಗನ್ ಅವ್ರು ಮಾಡಿರ್ತಕ್ಕಂತಹ ಏನ್ ರಿಪೋರ್ಟ್ ಇದೆ, ಇದು ಶ್ಲಾಘನೀಯವಾದಂಥದ್ದು. ನೀವು ಓದ್ಬಿಟ್ರೆ ಹೌದು, ಅದ್ಭುತ ಸಾಧನೆ. ಅಂದ್ರೆ ಇದೆಲ್ಲ ನಾವು ಮಾಡಿದ್ರೆ ಭಾರತವನ್ನು ಎಷ್ಟು ಶಕ್ತಿಯುತವಾಗಿ ಕಟ್ಟಬಹುದಪ್ಪ ಅಂತಕ್ಕಂಥದ್ದು. ಅದರಿಂದಾಗಿ ಒಂದು ಬೂತ್ ಕನ್ನಡಿಯಿಂದ ಆಚೆ ಬನ್ನಿ, ನಿಮ್ಮ ಕಾಮಲೇಕಣ್ಣಿಂದ ಆಚೆ ಬನ್ನಿ, ಭಾರತವನ್ನು ಕಟ್ಟಬೇಕಾಗಿದೆ. ಇವತ್ತು ಗುರುಕುಲಗಳು ಕೇವಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲ, ಎಲ್ಲ ಮನೆಗಳಲ್ಲೂ ಗುರುಕುಲ ಆಗಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಗುರುಕುಲ ಅಂದ್ರೆ ಏನು? ಯಾರೋ ಒಬ್ಬ ಶಿಕ್ಷಣ ತಜ್ಞ ಹೋಗಿ ಶಿಕ್ಷಣ ಹೇಳ್ಕೊಡೋದಲ್ಲ. ನಾವು ಮೌಲ್ಯಮಾಪನ ಮಾಡಬೇಕಾಗಿರೋದು ನಮ್ಮ ಮಕ್ಕಳನ್ನ, ಅವರ ಸ್ಕಿಲ್ ಏನು, ಆ ಸ್ಕಿಲ್ನ ನಾವು ನಮ್ಮ ಕನ್ಸರ್ನ್ ಟೀಚರ್ಗೆ ಹೇಳಿ ಮ್ಯಾಪ್ ಮಾಡಿಸಿ, ಆ ಮ್ಯಾಪಿಂಗ್ ಪ್ರಕಾರ. ಇವತ್ತು ಫಿನ್ಲ್ಯಾಂಡ್ ಎಜುಕೇಶನ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಫಿನ್ಲ್ಯಾಂಡ್ ಎಜುಕೇಶನ್ ಏನಿದೆ, ಫಿನ್ಲ್ಯಾಂಡ್ ಎಜುಕೇಶನ್ ಇರ್ತಕ್ಕಂಥದ್ದು ಏನು ಅಂದ್ರೆ, ಒಂದು ಡೈರಿ ಮಾಡ್ತಾರೆ ಅಥವಾ ಒಂದು ಡಿಜಿಟಲ್ ಡೈರಿ ಮಾಡ್ತಾರೆ. ಆ ಮಗು ಇವತ್ತು ಏನೇನು ಆಕ್ಟಿವಿಟಿ ಮಾಡ್ತು, ಆ ಮಗು ಇವತ್ತು 7 ವರ್ಷದವರೆಗೂ ಅವ್ರಿಗೇನು ಹೇಳ್ಕೊಡೋದೇ ಇಲ್ಲ, ಜಸ್ಟ್ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಅಬ್ಸರ್ವೇಷನ್ ಅಲ್ಲಿ ಏನ್ ಮಾಡ್ತಿರ್ತಾರೆ, ಓಕೆ ಆ ಮಗು ಇವತ್ತು ಹೋಗಿ ಇಷ್ಟು ಎಲೆಗಳನ್ನ ಇಷ್ಟು ನಂಬರ್ ಅಲ್ಲಿ ತಂತು ಅಂತ ಹೇಳುತ್ತೆ. ಆವಾಗ ಬಯಾಲಜಿನೂ ಕಲ್ತಂಗಾಯ್ತು, ಮ್ಯಾಥಮೆಟಿಕ್ಸು ಕಲ್ತಂಗಾಯ್ತು, ಆ ಡಿಸ್ಟೆನ್ಸ್ ಬಿಟ್ವೀನ್ ದ ಟ್ರೀ ಅಂಡ್ ಇದು ಟೈಮ್ ಟೇಕನ್ ಅದು ಕಲ್ತಂಗಾಯ್ತು, ಅದಕ್ಕೆ ಏನಾದರೂ ಡಿಸಿಪ್ಲೈನ್ ಬಂತು. ಸೊ ಈ ರೀತಿಯ ಮ್ಯಾಪಿಂಗ್ನ ಫಿನ್ಲ್ಯಾಂಡ್ ಎಜುಕೇಶನಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಅದೇ ದೊಡ್ಡ ಸಾಧನೆ. ಇದೆಲ್ಲ ನಮ್ಮ ಗುರುಕುಲದಲ್ಲಿ ಇತ್ತಪ್ಪ

0: ಅದನ್ನ ಗುರುಕುಲದಲ್ಲಿ ಇದ್ದಿದ್ದನ್ನ ನಾವು ಎನ್ಇಪಿಯಾಗಿ ಕನ್ವರ್ಟ್ ಮಾಡಿದೀವಿ. ಗುರುಕುಲ ಅಂದ್ರೇನು? ಭಾರತ. ಭಾರತ ಅಂದ್ರೇನು? ಒಂದು ರೀತಿ ಬದುಕು, ಒಂದು ಸಂಸ್ಕೃತಿ. ಭಾರತ ಅಂದ್ರೆ ಒಂದು ಡಿಫೈನ್ಡ್ ಲ್ಯಾಂಡ್ ಆಫ್ ಬೌಂಡ್ರಿ ಅಲ್ಲ. ಭಾರತ ಅಂದ್ರೆ ವೇ ಆಫ್ ಲೈಫ್, ಭಾರತ ಅಂದ್ರೆ ಒಂದು ಸಂಸ್ಕೃತಿ. ಇದನ್ನ ನಾವು ಹೊರಟಿರೋದು.
1: ಅಶೋಕ್ ಗೌಡ್ರೆ, ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕೆ. ನಮ್ಮ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ಮತ್ತೆ ನಮ್ಮ ಆಕಾಶವಾಣಿಯ ಸಮಸ್ತ ಶ್ರೋತೃಗಳ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ತುಂಬಾ ತುಂಬಾ ಧನ್ಯವಾದಗಳು.
0: ಧನ್ಯವಾದ. ಧನ್ಯವಾದ.
2: ಇದುವರೆಗೂ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ 12 ವರ್ಷಗಳ ಆರೋಗ್ಯ ಮತ್ತು ಶಿಕ್ಷಣ ರಂಗದ ಸಾಧನೆ, ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಅಶೋಕ್ ಕೆಎಂ ಗೌಡ, ಬಿಜೆಪಿ ರಾಜ್ಯ ವಕ್ತಾರರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಮತ್ತು ಗಿರೀಶ್ ಎಂಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಭಾವಗೀತೆಗಳು ಕೇಳಿ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂತಿ ನರಸಿಂಹಾಚಾರ್ಯವರು ರಚಿಸಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕೇಳಿ, ಮೊದಲಿಗೆ ದಿವ್ಯಾ ರಾಘವನ್ ಇವರ ಧ್ವನಿಯಲ್ಲಿ ಸ್ಥವಿರಗಿರಿಯ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಎಂ ಡಿ ಪಲ್ಲವಿ. ಕೇಳಿ, ಶರಣೆನುವೆಂ ಶರಣೆನುವೆಂ.

ವಾಣಿಯ ಕಾರವಾರ ಕೇಂದ್ರ ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುತ್ತೀರಿ. 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾ ಲೋಕ ಮೂಡಿಬರಲಿದೆ.

0: Prime Minister Narendra Modi on becoming India's longest serving elected Prime Minister. Union Cabinet approves second phase of Ahmedabad Metro Rail project, also gives nod to infrastructure projects in Amravati, Andhra Pradesh. Government approves 96 companies under third round of PLI scheme for textiles. Defence Ministry to procure 20 advanced jammers for Navy ships to enhance operational safety. And in badminton, PV Sindhu and Tanvi Sharma advanced to second round of women's singles event at Australian Open. That is all in the news at 9. Good night.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಓದುತ್ತಿರುವವರು ಲಿಂಗಾನಂದ. ವಿಷಯ ಬಡವರ ಸಬಲೀಕರಣ, ಒಂದು ದಶಕದ ಒಳಗೊಳ್ಳುವಿಕೆಯ ಪರಿವರ್ತನೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಕಳೆದ ಒಂದು ದಶಕದಲ್ಲಿ ಭಾರತವು ಬಡತನ ನಿರ್ಮೂಲನೆ, ಸಾಮಾಜಿಕ ರಕ್ಷಣೆ ಮತ್ತು ಕಲ್ಯಾಣ ವಿತರಣೆಯಲ್ಲಿ ಗಮನಾರ್ಹ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಸಾರ್ವಜನಿಕ ನೀತಿಯು ಒಳಗೊಳ್ಳುವಿಕೆ, ಪ್ರವೇಶ ಸಾಧ್ಯತೆ ಮತ್ತು ಕೊನೆಯ ಹಂತದ ತಲುಪುವಿಕೆಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ. ಇದು ಆರ್ಥಿಕ ಬೆಳವಣಿಗೆಯ ಲಾಭಗಳು ಎಲ್ಲರಿಗೂ ಹಂಚಿಕೆಯಾಗುವುದನ್ನು ಖಚಿತಪಡಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸುಸ್ಥಿರ ಸಾರ್ವಜನಿಕ ಮಧ್ಯಸ್ಥಿಕೆಗಳು ಅಗತ್ಯ ಸೇವೆಗಳ ಲಭ್ಯತೆಯನ್ನು ವಿಸ್ತರಿಸಿದ್ದು ಹಿಂದುಳಿದ ಕುಟುಂಬಗಳಲ್ಲಿನ ಅಭಾವವನ್ನು ಕಡಿಮೆ ಮಾಡಿವೆ. ವಿಸ್ತೃತ ಕಲ್ಯಾಣ ವಿತರಣೆ ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಮೂಲಕ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ. ಗ್ರಾಮಗಳಲ್ಲಿ ನೀರಿನ ಸಂಪರ್ಕವು 2019ರಲ್ಲಿ 3.23 ಕೋಟಿ ಕುಟುಂಬಗಳಿಂದ ಮೇ 2026ರ ವೇಳೆಗೆ 15.84 ಕೋಟಿ ಕುಟುಂಬಗಳಿಗೆ ಏರಿಕೆಯಾಗಿದೆ. 12.11 ಕೋಟಿಗೂ ಹೆಚ್ಚು ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು ಗ್ರಾಮೀಣ ನೈರ್ಮಲ್ಯ ವ್ಯಾಪ್ತಿಯನ್ನು 2014ರ ಶೇಕಡ 39ರಿಂದ ಸಾರ್ವತ್ರಿಕ ವ್ಯಾಪ್ತಿಗೆ ಏರಿಸಲಾಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಿದ್ದು ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಿದೆ ಮತ್ತು ಮನೆಯೊಳಗಿನ ಮಾಲಿನ್ಯವನ್ನು ಕಡಿಮೆ ಮಾಡಿದೆ. ಆಯುಷ್ಮಾನ್ ಭಾರತ್ 43.93 ಕೋಟಿ ಆರೋಗ್ಯ ಕಾರ್ಡುಗಳನ್ನು ವಿತರಿಸಿದ್ದು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ವಿಸ್ತರಿಸಿದೆ. 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಖಚಿತಪಡಿಸಿದ್ದು ರಾಷ್ಟ್ರವ್ಯಾಪಿ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಬಲಪಡಿಸಿದೆ. ಮಹಿಳಾ ಪ್ರಾಥಮಿಕ ಶಾಲಾ ಶಿಕ್ಷಣ ತೊರೆದವರ ಪ್ರಮಾಣ 2013-14ರಲ್ಲಿ ಶೇಕಡ 4.6ರಿಂದ 2024-25ರಲ್ಲಿ ಶೇಕಡ 0.3ಕ್ಕೆ ತೀವ್ರವಾಗಿ ಇಳಿಕೆಯಾಗಿದೆ. ಡಿಜಿಟಲ್ ಆಡಳಿತ ಸುಧಾರಣೆಗಳು ಆಧಾರ್ ಆಧಾರಿತ ಪಡಿತರ ವಿತರಣೆಯನ್ನು ಸಕ್ರಿಯಗೊಳಿಸಿವೆ. ಗುರಿ ಆಧಾರಿತ ನೀರು, ನೈರ್ಮಲ್ಯ ಮತ್ತು ಜೀವನೋಪಾಯದ ಮಧ್ಯಸ್ಥಿಕೆಗಳ ಮೂಲಕ ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಲ್ಯಾಣ ವಿತರಣೆಯನ್ನು ಸಹ ವಿಸ್ತರಿಸಲಾಗಿದೆ. ಗಮನಾರ್ಹವಾಗಿ ಸರಾಸರಿ ಹಣದುಬ್ಬರವು 2004ರಿಂದ 2014ರ ಅವಧಿಯಲ್ಲಿ ಶೇಕಡ 8.1 ಇದ್ದದ್ದು 2014ರಿಂದ 2025ರ ಅವಧಿಯಲ್ಲಿ ಶೇಕಡ 5.1ಕ್ಕೆ ಇಳಿಕೆಯಾಗಿದೆ. ಇದು ಹೆಚ್ಚಿನ ಬೆಲೆ ಸ್ಥಿರತೆಗೆ ಮತ್ತು ಕುಟುಂಬಗಳ ಕೊಳ್ಳುವ ಶಕ್ತಿಯ ಸುಧಾರಣೆಗೆ ಕೊಡುಗೆ ನೀಡಿದೆ. ಅದೇ ಸಮಯದಲ್ಲಿ ಭಾರತದಲ್ಲಿ ಬಹು ಆಯಾಮದ ಬಡತನ 2013-14ರಲ್ಲಿ ಶೇಕಡ 29.17 ಇದ್ದದ್ದು 2022-23ರಲ್ಲಿ ಶೇಕಡ 11.28ಕ್ಕೆ ತೀವ್ರವಾಗಿ ಇಳಿಕೆ ಕಂಡಿದೆ. ಇದು 17.89% ಅಂಶಗಳ ಕಡಿತವನ್ನು ಪ್ರತಿಬಿಂಬಿಸುತ್ತದೆ. ಈ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ. ಈ ಪ್ರಗತಿಯು ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಬೃಹತ್ ವಿಸ್ತರಣೆಯಿಂದ ಚಾಲಿತವಾಗಿದೆ. ಪ್ರಮುಖ ಮಧ್ಯಸ್ಥಿಕೆಗಳಲ್ಲಿ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆ, ಆಹಾರ ಭದ್ರತೆ, ವಸತಿ, ಜೀವನೋಪಾಯದ ಬೆಂಬಲ ಮತ್ತು ಡಿಜಿಟಲ್ ಆಡಳಿತ ಸುಧಾರಣೆಗಳು ಸೇರಿವೆ. ಸುಧಾರಿತ ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸಿವೆ. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಲಕ್ಷಾಂತರ ಬಡ ಕುಟುಂಬಗಳ ಜೀವನ ಮಟ್ಟವನ್ನು ಹೆಚ್ಚಿಸಿವೆ. ಸರ್ಕಾರದ ಮಧ್ಯಸ್ಥಿಕೆಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ನೀರಿನ ಸಂಪರ್ಕ, ನೈರ್ಮಲ್ಯ ವ್ಯಾಪ್ತಿ, ಎಲ್ಪಿಜಿ ಲಭ್ಯತೆ ಮತ್ತು ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸಿವೆ. ಈ ಪ್ರಯತ್ನಗಳು ಸುಧಾರಿತ ಜೀವನಮಟ್ಟ, ಮಾನವ ಅಭಿವೃದ್ಧಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೇವಾ ವಿತರಣೆಯ ಕಡೆಗಿನ ವಿಶಾಲ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ. ಕಳೆದ ಒಂದು ದಶಕದಲ್ಲಿ ಸ್ವಚ್ಛ ಇಂಧನ, ಸುರಕ್ಷಿತ ಕುಡಿಯುವ ನೀರು ಮತ್ತು ಸುಧಾರಿತ ನೈರ್ಮಲ್ಯಕ್ಕೆ ಪ್ರವೇಶವು ಭಾರತದ ಕಲ್ಯಾಣ ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯತಂತ್ರದ ಕೇಂದ್ರ ಸ್ತಂಭವಾಗಿ ಹೊರಹೊಮ್ಮಿದೆ. ಬೃಹತ್ ಪ್ರಮಾಣದ ಮಧ್ಯಸ್ಥಿಕೆಗಳು ಜೀವನ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಿವೆ ಮತ್ತು ಆರೋಗ್ಯದ ದುರ್ಬಲತೆಗಳನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮಾನವ ಘನತೆಯನ್ನು ಬಲಪಡಿಸಿದೆ. 2019ರಲ್ಲಿ ಪ್ರಾರಂಭಿಸಲಾದ ಜಲಜೀವನ್ ಮಿಷನ್ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಒಂದು ಪರಿವರ್ತನಾಶೀಲ ಮೂಲಸೌಕರ್ಯ ಉಪಕ್ರಮವಾಗಿದೆ.

ಸಾಧ್ಯವಾಗಿದೆ. ಗ್ರಾಮೀಣ ಮಹಿಳೆಯರು ನೀರನ್ನು ಹೊತ್ತು ತರುವ ದೀರ್ಘಕಾಲದ ಹೊರೆಯನ್ನು ಕಡಿಮೆ ಮಾಡಲು ಈ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವು ಗ್ರಾಮೀಣ ಜನಸಂಖ್ಯೆಯ ಆರೋಗ್ಯ, ಶೈಕ್ಷಣಿಕ ಸಾಧನೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಪ್ರಗತಿಯನ್ನು ಸುಗಮಗೊಳಿಸುತ್ತದೆ. ಇದರ ಕಾರ್ಯತಂತ್ರದ ಆದ್ಯತೆಯನ್ನು ಪ್ರತಿಬಿಂಬಿಸುವಂತೆ ಹಣಕಾಸಿನ ಹಂಚಿಕೆಯು 2020-21 ಮತ್ತು 2026-27 ನಡುವೆ ಸುಮಾರು ಶೇಕಡಾ 488% ಹೆಚ್ಚಾಗಿ 67,670 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಆಗಸ್ಟ್ 2019-23 ಕೋಟಿ ಇದ್ದ ಮನೆಯ ನಲ್ಲಿ ನೀರಿನ ಸಂಪರ್ಕ ಮೇ 2026 ವೇಳೆಗೆ 15.84 ಕೋಟಿಗೆ ಏರಿದೆ. ಇದು ಒಟ್ಟು 19.35 ಕೋಟಿ ಕುಟುಂಬಗಳಲ್ಲಿ ಶೇಕಡಾ 81.87% ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಇದಲ್ಲದೆ ಹರ್ ಘರ್ ಜಲ್ ಅಭಿಯಾನದಡಿ 2.77 ಲಕ್ಷ ಗ್ರಾಮಗಳು 100% ನಲ್ಲಿ ನೀರಿನ ಸಂಪರ್ಕವನ್ನು ಸಾಧಿಸಿವೆ. ಇದಲ್ಲದೆ ಈ ಉಪಕ್ರಮವು ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿನ ಗುರಿ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ ಅಭಿವೃದ್ಧಿಯ ಅಸಮಾನತೆಗಳನ್ನು ನಿವಾರಿಸಿದೆ. ಆಕಾಂಕ್ಷಾ ಜಿಲ್ಲೆಗಳಲ್ಲಿ ಮನೆಯ ನಲ್ಲಿ ನೀರಿನ ಸಂಪರ್ಕವು ಆಗಸ್ಟ್ 2019 23.62 ಲಕ್ಷ ಇದ್ದದ್ದು ಮೇ 2026 ವೇಳೆಗೆ 2.20 ಕೋಟಿಗೆ ಏರಿದೆ. ಅದೇ ರೀತಿ ಆಕಾಂಕ್ಷಾ ಬ್ಲಾಕ್ಗಳಲ್ಲಿ ಮೇ 2026 ವೇಳೆಗೆ 1.11 ಕೋಟಿ ಕುಟುಂಬಗಳು ನಲ್ಲಿ ನೀರಿನ ಸಂಪರ್ಕವನ್ನು ಪಡೆದಿವೆ. ಈ ವ್ಯವಸ್ಥಿತ ವಿಸ್ತರಣೆಯು ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಮೀಣ ಘನತೆಯನ್ನು ಹೆಚ್ಚಿಸುವ ಬಲವಾದ ಬದ್ಧತೆಯನ್ನು ಉಲ್ಲೇಖಿಸುತ್ತದೆ. ಜಲಜೀವನ್ ಮಿಷನ್ನ ಕಾರ್ಯಾಚರಣೆಯ ಮಾರ್ಗಸೂಚಿಗಳು ಹರ್ ಘರ್ ಜಲ್ ಚೌಕಟ್ಟಿನ ಅಡಿಯಲ್ಲಿ ಗ್ರಾಮಗಳಿಗೆ ಪ್ರಮಾಣೀಕರಣದ ಅವಶ್ಯಕತೆಗಳನ್ನು ನಿರ್ದಿಷ್ಟಪಡಿಸುತ್ತವೆ. ಈ ಸಾಂಸ್ಥಿಕ ಗಮನವು ಕುಡಿಯುವ ನೀರಿನ ಲಭ್ಯತೆಯ ಗಮನಾರ್ಹ ವಿಸ್ತರಣೆಗೆ ಕಾರಣವಾಗಿದೆ. ಪ್ರಮುಖ ಸಮುದಾಯ ಸಂಸ್ಥೆಗಳು ಮತ್ತು ಕುಟುಂಬಗಳಾದ್ಯಂತ ನಲ್ಲಿ ನೀರಿನ ಪ್ರವೇಶದ ಸಮಗ್ರ ಪೂರ್ಣತ್ವವನ್ನು ಸಾಧಿಸಿದ ನಂತರವೇ ಗ್ರಾಮವನ್ನು ಪ್ರಮಾಣೀಕರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಲ್ಲಿ ನೀರಿನ ಸಂಪರ್ಕ ಹೊಂದಿರುವ ಶಾಲೆಗಳ ಸಂಖ್ಯೆಯು ಆಗಸ್ಟ್ 2019 29,711 ಇದ್ದದ್ದು ಮೇ 2026 ವೇಳೆಗೆ 9.23 ಲಕ್ಷಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ವ್ಯಾಪ್ತಿ 15,464 9.66 ಲಕ್ಷಕ್ಕೆ ಏರಿಕೆ ಕಂಡಿದೆ. ಇದಲ್ಲದೆ ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ 3.93 ಲಕ್ಷ ಸಂಸ್ಥೆಗಳನ್ನು ತಲುಪಿದ್ದು ಇಂತಹ ಸೌಲಭ್ಯಗಳ ಪೈಕಿ 77.27% ಒಳಗೊಂಡಿದೆ. ಶುದ್ಧ ಕುಡಿಯುವ ನೀರಿನ ಲಭ್ಯತೆಯು ನೀರಿನಿಂದ ಹರಡುವ ರೋಗಗಳನ್ನು ಕಡಿಮೆ ಮಾಡಿದೆ, ನೈರ್ಮಲ್ಯವನ್ನು ಬಲಪಡಿಸಿದೆ ಮತ್ತು ವಿಶೇಷವಾಗಿ ಮಕ್ಕಳು ಹಾಗೂ ಹದಿಹರೆಯದ ಬಾಲಕಿಯರಿಗೆ ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಬೆಂಬಲಿಸಿದೆ. ಸ್ವಚ್ಛ ಭಾರತ ಮಿಷನ್ ನಗರ 2014 ಉದ್ಘಾಟಿಸಲ್ಪಟ್ಟಿದ್ದು ಇದು ಭೌತಿಕ ಮೂಲಸೌಕರ್ಯ ಮತ್ತು ನಡವಳಿಕೆಯ ಬದಲಾವಣೆ ಎರಡನ್ನೂ ಗುರಿಯಾಗಿಸಿಕೊಂಡಿರುವ ಬಹುಮುಖಿ ಕಾರ್ಯತಂತ್ರವಾಗಿದೆ. ಬಯಲು ಶೌಚ ಮತ್ತು ಮಲಹೊರುವ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದರ ಜೊತೆಗೆ ಕಳಪೆ ಗುಣಮಟ್ಟದ ನೈರ್ಮಲ್ಯ ಸೌಲಭ್ಯಗಳನ್ನು ಪರಿವರ್ತಿಸುವುದು ಮತ್ತು ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುವುದಕ್ಕೆ ಈ ಉಪಕ್ರಮವು ಆದ್ಯತೆ ನೀಡುತ್ತದೆ. ಈ ಪ್ರಮುಖ ಆಂದೋಲನ ಸಾಮಾಜಿಕ ರೂಢಿಗಳನ್ನು ಮೂಲಭೂತವಾಗಿ ಬದಲಾಯಿಸಿದೆ ಮತ್ತು ನೈರ್ಮಲ್ಯ ಮೂಲಸೌಕರ್ಯಕ್ಕಾಗಿ ಬೇಡಿಕೆಯನ್ನು ಹಾಗೂ ಬಳಕೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಒಡಿಎಫ್ ಎಂದರೆ ಬಯಲು ಶೌಚ ಮುಕ್ತ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ಯಾರೂ ಬಯಲಿನಲ್ಲಿ ಮಲವಿಸರ್ಜನೆ ಮಾಡುವುದಿಲ್ಲ ಮತ್ತು ಪ್ರತಿಯೊಬ್ಬರೂ ಶೌಚಾಲಯಗಳನ್ನು ಬಳಸುತ್ತಾರೆ. ಒಡಿಎಫ್ ಪ್ಲಸ್ ಎಂದರೆ ಆ ಪ್ರದೇಶ ಕೇವಲ ಬಯಲು ಶೌಚ ಮುಕ್ತವಾಗಿರುವುದು ಮಾತ್ರವಲ್ಲದೆ ಅಲ್ಲಿ ಪರಿಣಾಮಕಾರಿಯಾದ ಘನ ಮತ್ತು ದ್ರವ್ಯ ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯೂ ಇರುತ್ತದೆ. ಇದರ ಪರಿಣಾಮವಾಗಿ ಆ ಪ್ರದೇಶದಲ್ಲಿ ಒಟ್ಟಾರೆ ಸ್ವಚ್ಛತೆಯು ಕಣ್ಣಿಗೆ ಕಾಣುವ ಮಟ್ಟದಲ್ಲಿರುತ್ತದೆ. ಮುಂದಿನ ಹಂತವಾಗಿ ಒಡಿಎಫ್ ಪ್ಲಸ್ ಪ್ಲಸ್ ಎಂದರೆ ಆ ಪ್ರದೇಶದಲ್ಲಿರುವ ಎಲ್ಲ ಶೌಚಾಲಯಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಮತ್ತು ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿರುತ್ತದೆ. ಅಷ್ಟೇ ಅಲ್ಲದೆ ಆ ಪ್ರದೇಶದಲ್ಲಿನ ಮಲದ ಕೆಸರು ಮತ್ತು ಒಳಚರಂಡಿ ನೀರನ್ನು ನೇರವಾಗಿ ಚರಂಡಿಗಳಿಗೆ ಅಥವಾ ಜಲಮೂಲಗಳಿಗೆ ಬಿಡುವ ಬದಲಿಗೆ ಸುರಕ್ಷಿತವಾಗಿ ಸಂಸ್ಕರಿಸಲಾಗುತ್ತದೆ. 2014 ಮೊದಲು ಗ್ರಾಮೀಣ ಭಾರತದಲ್ಲಿ ಸುಮಾರು 55 ಕೋಟಿ ಜನರಿಗೆ ಸೂಕ್ತ ನೈರ್ಮಲ್ಯ ಸೌಲಭ್ಯಗಳ ಕೊರತೆ ಇತ್ತು. ಇದು ಗಂಭೀರ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಮತ್ತು ಸಾಮಾಜಿಕ ಘನತೆಯ ಕುಸಿತಕ್ಕೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಕಾರಣವಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಕ್ಟೋಬರ್ 2014 ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯತಂತ್ರದ ಆದ್ಯತೆಯು ಹಣಕಾಸಿನ ಹಂಚಿಕೆಯಲ್ಲಿನ ಶೇಕಡಾ 83% ಹೆಚ್ಚಳದಲ್ಲಿ ಪ್ರತಿಬಿಂಬಿತವಾಗಿದೆ. ಬಜೆಟ್ ಹಂಚಿಕೆಯು 2014-15 3,929 ಕೋಟಿ ರೂಪಾಯಿನಿಂದ 2026-27 7,192 ಕೋಟಿ ರೂಪಾಯಿಗಳಿಗೆ ಏರಿಕೆ ಕಂಡಿದೆ. ಈ ಮಿಷನ್ ಅಡಿಯಲ್ಲಿ ಇಲ್ಲಿಯವರೆಗೆ 12.11 ಕೋಟಿಗೂ ಹೆಚ್ಚು ವೈಯಕ್ತಿಕ ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಮೊದಲ ಹಂತದಲ್ಲಿ ನೈರ್ಮಲ್ಯ ವ್ಯಾಪ್ತಿಯು 2014 ಶೇಕಡಾ 39% ಇದ್ದದ್ದು

2019 ವೇಳೆಗೆ ಶೇಕಡಾ 100ಕ್ಕೆ ಗಮನಾರ್ಹವಾಗಿ ಹೆಚ್ಚಾಯಿತು. ಇದರ ನಂತರ 2019ರಲ್ಲಿ ಭಾರತವನ್ನು ಬಯಲು ಶೌಚಮುಕ್ತ ಎಂದು ಘೋಷಿಸಲಾಯಿತು. ಮಾರ್ಚ್ 2026ರ ವೇಳೆಗೆ 5 ಲಕ್ಷಕ್ಕೂ ಹೆಚ್ಚು ಗ್ರಾಮಗಳು ಒಡಿಎಫ್ ಪ್ಲಸ್ ಮಾದರಿ ಸ್ಥಾನಮಾನವನ್ನು ಪಡೆದುಕೊಂಡಿವೆ. ಗ್ರಾಮೀಣ ಭಾರತದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಸಮಗ್ರ ಗ್ರಾಮ ಸ್ವಚ್ಛತೆಯನ್ನು ಒಡಿಎಫ್ ಪ್ಲಸ್ ಒಳಗೊಂಡಿದೆ. ಈ ಪ್ರಗತಿಯು ಮೂಲಭೂತ ಸೌಕರ್ಯದಿಂದ ಸಮಗ್ರ ಪರಿಸರ ನೈರ್ಮಲ್ಯದ ಕಡೆಗಿನ ವ್ಯವಸ್ಥಿತ ಬದಲಾವಣೆಯನ್ನು ಉಲ್ಲೇಖಿಸುತ್ತದೆ. ಗ್ರಾಮೀಣ ಭಾರತದಾದ್ಯಂತ ಸಮಗ್ರ ತ್ಯಾಜ್ಯ ನಿರ್ವಹಣಾ ಶಿಷ್ಟಾಚಾರಗಳನ್ನು ಸಾಂಸ್ಥಿಕಗೊಳಿಸಲಾಗಿದೆ. 5.31 ಲಕ್ಷ ಗ್ರಾಮಗಳಲ್ಲಿ ಘನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಮತ್ತು 5.50 ಲಕ್ಷ ಗ್ರಾಮಗಳಲ್ಲಿ ಬೂದು ನೀರಿನ ನಿರ್ವಹಣಾ ವ್ಯವಸ್ಥೆಗಳು ಸಕ್ರಿಯವಾಗಿವೆ. ಈ ಮೂಲ ಸೌಕರ್ಯ 5,482 ಬ್ಲಾಕ್ಗಳಲ್ಲಿ ಹರಡಿರುವ 2,415 ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಂದ ಮತ್ತಷ್ಟು ಬಲಗೊಂಡಿದೆ. ಸ್ವಚ್ಛ ಭಾರತ ಮಿಷನ್ ಸಾಧನೆಯು ಅನಾರೋಗ್ಯ ಮತ್ತು ಮರಣ ಪ್ರಮಾಣದಲ್ಲಿನ ಗಮನಾರ್ಹ ಇಳಿಕೆಯೊಂದಿಗೆ ಸಂಬಂಧ ಹೊಂದಿದೆ. ಇದಲ್ಲದೆ ಗೋಬರ್ಧನ್ ಉಪಕ್ರಮ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು 2018-19 ಹಣಕಾಸು ವರ್ಷದಲ್ಲಿ 14 ಕಾರ್ಯನಿರ್ವಹಣಾ ಬಯೋಗ್ಯಾಸ್ ಸ್ಥಾವರಗಳಿಂದ ಮೇ 2026ರ ವೇಳೆಗೆ 1,213ಕ್ಕಿಂತ ಹೆಚ್ಚು ಸ್ಥಾವರಗಳಿಗೆ ವಿಸ್ತರಿಸಿದೆ. ತ್ಯಾಜ್ಯ ನಿರ್ವಹಣಾ ಮೂಲಸೌಕರ್ಯ ಮತ್ತು ಜೈವಿಕ ಶಕ್ತಿ ಉತ್ಪಾದನೆಯ ಈ ವ್ಯವಸ್ಥಿತ ಏಕೀಕರಣ ವೃತ್ತಾಕಾರದ ಆರ್ಥಿಕತೆಯತ್ತ ದೃಢವಾದ ಪರಿವರ್ತನೆಯನ್ನು ಉಲ್ಲೇಖಿಸುತ್ತದೆ. ಸಾರ್ವತ್ರಿಕ ಇಂಧನ ಲಭ್ಯತೆಗಾಗಿ ಭಾರತದ ಸಮಗ್ರ ಕಾರ್ಯತಂತ್ರವು ಸ್ವಚ್ಛ ಅಡುಗೆ ಇಂಧನ, ರೂಫ್ಟಾಪ್ ಸೋಲಾರ್ ಅಳವಡಿಕೆ ಮತ್ತು ಸಂಪೂರ್ಣ ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸುತ್ತದೆ. 2016ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಲ್ಲಿ ಸಾಂಪ್ರದಾಯಿಕ ಅಡುಗೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಈ ಯೋಜನೆಯು ಬಡ ಕುಟುಂಬಗಳ ವಯಸ್ಕ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಮತ್ತು ರೀಫಿಲ್ ಬೆಂಬಲವನ್ನು ಒದಗಿಸುತ್ತದೆ. ಪಿಎಂಯುವೈ ಮನೆಯೊಳಗಿನ ವಾಯುಮಾಲಿನ್ಯವನ್ನು ಮತ್ತು ಜೈವಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಗ್ರಾಮೀಣ ಆರೋಗ್ಯ ಮತ್ತು ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. ಈ ಯೋಜನೆಯು ಮಹಿಳೆಯರ ಕಷ್ಟವನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಪರಿಸರ ಸಂರಕ್ಷಣೆಗೆ ಬೆಂಬಲ ನೀಡುತ್ತದೆ ಮತ್ತು ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ಮೇ 2026ರ ಹೊತ್ತಿಗೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರಿಗೆ 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪರಿಣಾಮವಾಗಿ ದೇಶದಲ್ಲಿ ಎಲ್ಪಿಜಿ ಸಂಪರ್ಕಗಳ ಒಟ್ಟು ಸಂಖ್ಯೆಯು 2014ರಲ್ಲಿ 14.52 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದೆ. 2024ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯು ಸೋಲಾರ್ ಮೇಲ್ಛಾವಣಿ ಸೌರಶಕ್ತಿ ವ್ಯವಸ್ಥೆಗಳ ಅಳವಡಿಕೆಯನ್ನು ಉತ್ತೇಜಿಸುತ್ತದೆ. ಇದು ಮನೆಯ ಸೌರವಿದ್ಯುತ್ ಸ್ಥಾಪನೆಗಳಿಗೆ ಸಬ್ಸಿಡಿಗಳನ್ನು ಒದಗಿಸುತ್ತದೆ ಮತ್ತು ತಿಂಗಳಿಗೆ 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಒದಗಿಸುತ್ತದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಕಲ್ಯಾಣ ಆಧಾರಿತ ಉಪಕ್ರಮವಾಗಿ ಇದು ಇಂಧನ ಸ್ವಾವಲಂಬನೆಯನ್ನು ಬೆಂಬಲಿಸುತ್ತದೆ ಮತ್ತು ಪಳೆಯುಳಿಕೆ ಇಂಧನ ಆಧಾರಿತ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆಯ ಮೇಲಿನ ಹೆಚ್ಚುತ್ತಿರುವ ಒತ್ತು ಗಮನಾರ್ಹವಾಗಿದ್ದು 2026-27ರಲ್ಲಿ ಕೇಂದ್ರ ಬಜೆಟ್ ಹಂಚಿಕೆಯು 22,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆರಂಭಿಕ ಹಂಚಿಕೆಯು 2024-25ರಲ್ಲಿ 6,250 ಕೋಟಿ ರೂಪಾಯಿ ಆಗಿತ್ತು. ಏಪ್ರಿಲ್ 2026ರ ಹೊತ್ತಿಗೆ ಈ ಯೋಜನೆಯು 36.8 ಲಕ್ಷ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡಿದೆ. ಸೋಲಾರ್ ರೂಫ್ಟಾಪ್ ಘಟಕಗಳ ಸಂಖ್ಯೆ ಡಿಸೆಂಬರ್ 2024ರಲ್ಲಿ 6.3 ಲಕ್ಷ ಇದ್ದದ್ದು ಏಪ್ರಿಲ್ 2026ರ ವೇಳೆಗೆ 30 ಲಕ್ಷಕ್ಕೆ ಗಮನಾರ್ಹವಾಗಿ ಏರಿಕೆ ಕಂಡಿದೆ. ಸಾರ್ವತ್ರಿಕ ಗೃಹ ವಿದ್ಯುದೀಕರಣವನ್ನು ಖಚಿತಪಡಿಸಿಕೊಳ್ಳಲು 2017ರಲ್ಲಿ ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರವ್ಯಾಪಿ ಎಲ್ಲ ಆಸಕ್ತ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಉತ್ತಮ ಆರೋಗ್ಯ ಮತ್ತು ಶೈಕ್ಷಣಿಕ ಫಲಿತಾಂಶಗಳಿಗೆ ಕೊಡುಗೆ ನೀಡಿದ್ದು ಸೀಮೆ ಎಣ್ಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಮಹಿಳೆಯರಿಗೆ ಒಟ್ಟಾರೆ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಮಾರ್ಚ್ 2019ರ ವೇಳೆಗೆ ರಾಷ್ಟ್ರವ್ಯಾಪಿ ಶೇಕಡಾ 100ರಷ್ಟು ಆಸಕ್ತ ಕುಟುಂಬಗಳನ್ನು ವಿದ್ಯುದೀಕರಿಸಲಾಗಿದೆ. ವಿದ್ಯುದೀಕರಣದ ವ್ಯಾಪ್ತಿಯನ್ನು ಮನೆಗಳಿಗೆ ಮಾತ್ರವಲ್ಲ ಬೀದಿಗಳು ಮತ್ತು ಸಮುದಾಯ ಮೂಲಸೌಕರ್ಯಗಳಿಗೂ ವಿಸ್ತರಿಸಲಾಗಿದ್ದು 2014ರಲ್ಲಿ ಪ್ರಾರಂಭಿಸಲಾದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆಯು ಗ್ರಾಮೀಣ ವಿದ್ಯುತ್ ಮೂಲಸೌಕರ್ಯವನ್ನು ಬಲಪಡಿಸುವತ್ತ ಗಮನಹರಿಸಿತು. ಈ ಯೋಜನೆಯು ಕೃಷಿ ಚಟುವಟಿಕೆಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಪೂರೈಕೆಯನ್ನು ಸಹ

0: ಖಚಿತಪಡಿಸುತ್ತದೆ. ಈ ಯೋಜನೆಯಡಿ 2025 ವೇಳೆಗೆ 100% ಗ್ರಾಮ ವಿದ್ಯುದೀಕರಣವನ್ನು ಸಾಧಿಸಲಾಗಿದೆ. ಅಂತಹ ಗುರಿ ಆಧಾರಿತ ಮಧ್ಯಸ್ಥಿಕೆಗಳು ರಾಷ್ಟ್ರವ್ಯಾಪಿ ವಿದ್ಯುತ್ ಪ್ರವೇಶ ಮತ್ತು ಲಭ್ಯತೆಯನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಾಸರಿ ದೈನಂದಿನ ವಿದ್ಯುತ್ ಪೂರೈಕೆಯು 2014-15 ಹಣಕಾಸು ವರ್ಷದಲ್ಲಿ 12.5 ಗಂಟೆಗಳಷ್ಟು ಇದ್ದದ್ದು 2025-26 ಹಣಕಾಸು ವರ್ಷದಲ್ಲಿ 22.6 ಗಂಟೆಗಳಿಗೆ ಏರಿಕೆಯಾಗಿದೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಜಿಮ್ನಾಸ್ಟ್ ಸೋನಿಕಾ ಗೌಡ ಅವರು. ಈ ಬ್ಯಾಲೆನ್ಸಿಂಗ್ ಗೇಮ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರಾಗಲು ಹೇಗೆ ಸಾಧ್ಯ ಆಯಿತು ಅನ್ನುವುದರ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ. ಸೋನಿಕಾ ಗೌಡ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ ಎಲ್ಲರಿಗೂ.
1: ಸೋನಿಕಾ ಅವರೇ, ಹೇಳಿ, ಈ ಡಿಫಿಕಲ್ಟ್ ಮತ್ತು ರಿಸ್ಕಿ ಗೇಮ್ ನಿಮ್ಮ ಜೀವನದ ಭಾಗವಾಗಲು ಕಾರಣ ಏನು? ಎಷ್ಟೇ ವಯಸ್ಸಿನಲ್ಲಿ ಈ ಆಟದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ?
2: 3 ವರ್ಷ ಇದ್ದಾಗ ಜಿಮ್ನಾಸ್ಟಿಕ್ ಶುರು ಮಾಡಿದ್ದೆ. ನನ್ನ ಅಣ್ಣ ಇದ್ದಾರೆ, ಅವ್ರ ಜೊತೆ ಶುರು ಮಾಡಿದ್ದೆ. 3 ವರ್ಷದಿಂದ 5 ವರ್ಷ ತನಕ ಸುಮ್ನೆ ಅವನ ಜೊತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ 5 ವರ್ಷ ಆದ್ಮೇಲೆ ಮನೋಹರ್ ಕಾಮತ್ ಸರ್ ಹತ್ರ ಜಾಯ್ನ್ ಆದೆ, ಜಯನಗರ್ ಅಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಅಂತ. ಆ ಅಕಾಡೆಮಿಲಿ ಜಾಯ್ನ್ ಆದ್ಮೇಲಿಂದ ನನ್ನ ಜಿಮ್ನಾಸ್ಟಿಕ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ತುಂಬಾ ಡಿಸಿಪ್ಲಿನ್, ತುಂಬಾ ಪಂಚುಯಲ್, ಆ ಎಲ್ಲ ನಮ್ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ.
1: ಈ ಜಿಮ್ನಾಸ್ಟಿಕ್ ಕ್ರೀಡೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇಕಾದಷ್ಟು ಕ್ರೀಡೆಗಳಿದ್ದು ಅದು ನಿಮ್ಮನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು?
2: ಅದೇನಕ್ಕಂದ್ರೆ ಮೊದ್ಲು ನಾನು ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಆ ಸರ್ ಏನಂದಿದ್ರು ಫ್ಲೆಕ್ಸಿಬಿಲಿಟಿ ಎಲ್ಲ ಬೇಕು ಅಂತ. ಒಂದ್ಸರಿ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿ ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಮತ್ತೆ ಡಾನ್ಸ್ ಕಂಟಿನ್ಯೂ ಮಾಡ್ಬೋದಂತ. ನಮ್ಮಅಮ್ಮ ಫಸ್ಟ್ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿಸಿದ್ರು, ಅದಾದ್ಮೇಲಿಂದ ಡಾನ್ಸ್ ಬೇಡ ಇದೇ ಕಂಟಿನ್ಯೂ ಆಗ್ಲಿ ಅಂತ ಹಂಗೆ ಕಂಟಿನ್ಯೂ ಮಾಡಿದ್ರು.
1: ಒಂಚೂರು ನಿಮ್ಗೆ ಲಯ ತಪ್ಪಿದ್ರೆ ಬೆನ್ನು ಅಥವಾ ಕಾಲಿಗೆ ಪೆಟ್ಟಾಗುವ ಸಂಭವ ಜಾಸ್ತಿ ಈ ಆಟದಲ್ಲಿ.
2: ತುಂಬಾ ಜಾಸ್ತಿ.
1: ಹೌದು. ಪಾಲಕರು ಹೇಗೆ ಪ್ರೋತ್ಸಾಹ ನೀಡಿದ್ರು?
2: ಇಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಮೈಂಡ್. ಮ್ಯಾಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ ಮೈಂಡ್ ಕಾನ್ಸಂಟ್ರೇಟ್ ಆಗಿಟ್ರೇನೆ ನಾವು ಜಿಮ್ನಾಸ್ಟಿಕ್ ನ ನೀಟಾಗಿ ಮಾಡಕ್ಕಾಗತ್ತಿಲ್ಲ ಅಂದ್ರೆ ಇಂಜುರೀಸ್ ತುಂಬಾ ಆಗೋ ಸಾಧ್ಯತೆ ಇದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ನಾವು ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಮೋಟಿವೇಶನ್ ಕೊಡ್ತಾರಲ್ವಾ, ಅದು ನಮ್ಗೆ ಇನ್ನೂ ಹೈ ಆಗಿ ಹೋಗತ್ತೆ. ಅದು ಲೈಕ್ ಮಾಡ್ಬೇಕು ಅದು ಅಂತ, ಆಮೇಲೆ ಕಾನ್ಸಂಟ್ರೇಟ್ ಬರುತ್ತೆ, ಇದು ಕಲಿಬೇಕು ನಾವು, ಲೈಕ್ ಸಾಧಿಸ್ಬೇಕು ಏನಾದ್ರೂ ಇದ್ರಲ್ಲಿ ಅಂತ. ಫ್ರೆಂಡ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ನಾಸ್ಟಿಕ್ ಅಲ್ಲಿ. ಅವರಿಂದ ಅರ್ಧ ಕಾನ್ಸಂಟ್ರೇಟ್ ಮೈಂಡ್ ಸೆಟ್ ಇದು ಮಾಡ್ಬೇಕು ಅನ್ನೋದು ಅವರಿಂದಾನೇ ಬರುತ್ತೆ. ಆಮೇಲೆ ನಮ್ ಕೋಚ್ ಇದಾರೆ, ಅವ್ರು ತುಂಬಾ ಲೈಕ್ ಮಾಡೋಕ್ಕೂ ಮುಂಚೆ ಹೆಂಗ್ ಮಾಡ್ಬೇಕು, ಮೈಂಡ್ ಎಲ್ಲಿರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋದು ತುಂಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆತರ. ಸೊ ಅದರಿಂದ ಅಭ್ಯಾಸ ಆಗಿ ಮಾಡ್ತೀವಿ.
1: ಅಪ್ಪ ಅಮ್ಮ ಮೊದಲಿಗೆ ಬೇಡ ಅಂತ ಹೇಳಿ?
2: ಇಲ್ಲ ಆತರ ಹೇಳೇ ಇಲ್ಲ. ಆಕ್ಚುಲಿ ನನ್ ಜಿಮ್ನಾಸ್ಟಿಕ್, ನಮ್ಮ ಅಣ್ಣನು ಜಿಮ್ನಾಸ್ಟ್ ಮ್ಯಾಮ್, ಅವನು ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡೋವನ್ನ, ರೂಪೇಶ್ ಗೌಡ ಅಂತ. ಆಕ್ಚುಲಿ ಇನಿಷಿಯೇಟಿವ್ ತಗೊಂಡಿದ್ದು ಜಿಮ್ನಾಸ್ಟಿಕ್ ಜಾಯಿನ್ ಮಾಡ್ಸಕ್ಕೆ ನಮ್ಮ ಅಮ್ಮ. ಏನೇನ್ ಸಾಧಿಸ್ಬೇಕು ಅದನ್ ಬಿಟ್ಟು ಅವ್ರ ಕೆಲ್ಸನೆಲ್ಲ ಬಿಟ್ಟು ದಿನ ನಮ್ಗೆ ಡ್ರಾಪ್ ಮಾಡೋದು ಬರೋದು ಎಲ್ಲ ಅವರೇ ಮಾಡಿದ್ ಮ್ಯಾಮ್. ಆಮೇಲೆ ನಮ್ಮಅಪ್ಪ ತುಂಬಾ ಸಪೋರ್ಟಿವ್ ಇದ್ರು ಇದ್ರಲ್ಲಂತೂ. ಯಾವ ಕಾಂಪಿಟೇಷನ್ಗು ಯಾವತ್ತು ಪ್ರಾಕ್ಟೀಸ್ಗು ಬೇಡ ಈ ತರ ಹೋಗ್ಬೇಡ ಅದು ಇದು ಏನು ಅಂದಿಲ್ಲ. ನಮ್ ಫ್ಯಾಮಿಲಿ ಆಕ್ಚುಲಿ ಎಲ್ಲಾರು ಬೈತಿದ್ರು ನಮ್ಮ ಅಪ್ಪ ಅಮ್ಮಂಗೆ, ಇವಳು ಹುಡುಗಿ ಏನಕ್ಕೆ ಇವಳಿಗೆ ಸೇರಿಸ್ತೀಯ, ಇವಳಿಗೇನಾದ್ರೂ ಬಿದ್ರೆ ಏನಾದ್ರೂ ಆದ್ರೆ ಏನಾಗ್ಬೋದು ಅಂತ,
1: ಮುಂದೆ
2: ಏನ್ ಆಗ್ಬೋದು ಅಂತ. ಬಟ್ ಅದನ್ನ ಅಪ್ಪ ಅಮ್ಮ ಯಾರು ತಲೆ ಕೆಡ್ಸ್ಕೊಂಡಿರ, ಏನಾದ್ರೂ ಸಾಥ್

0: ಮೆಚ್ಚಬೇಕು ನಮ್ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ ಪೇರೆಂಟ್ಸ್ ಅಂತೂ.
1: ಹೌದು
0: ನಿಜ, ಅವ್ರದೇ 50% ಇದು ಅಂತ.
1: ನಿಮ್ಗೆ ಜಿಮ್ನಾಸ್ಟಿಕ್ ನಲ್ಲಿ ಆಸಕ್ತಿ ಹೆಚ್ಚಿತ್ತು, ಹಾಗಾಗಿ ಈ ಕ್ರೀಡೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭಿಸಿದ್ರಿ? ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ?
0: ನಾನು ಮೊದಲು 3 ವರ್ಷ ಇದ್ದಾಗ ಸುಮ್ನೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ ಆಕ್ಚುಲಿ. ಅವಾಗ ಒಂದು ನ್ಯಾಷನಲ್ಸ್ ಬಂದಿತ್ತು ಹೈದರಾಬಾದ್ ಅಲ್ಲಿ, ಅವಾಗ ನಾನು ಇನ್ನೂ 4 ಇಯರ್ಸ್ ಇದ್ದೆ.
1: ಅಷ್ಟು ಚಿಕ್ಕ ವಯಸ್ಸು. ಕಾಂಪಿಟೇಷನ್ ಅಂದ್ರೆ ಏನ್ ಅನ್ನೋದೇ
0: ಗೊತ್ತಿರಲಿಲ್ಲ ನಂಗಿನ್ನು, ಜಿಮ್ನಾಸ್ಟಿಕ್ ಅನ್ನೋದೇ ಏನಂತ ಗೊತ್ತಿರಲಿಲ್ಲ ಆ ವಯಸ್ಸಲ್ಲಿ. ಫಸ್ಟ್ ನಾನು ಕೋರ್ಮಂಗಲದಲ್ಲಿ ಒಂದ್ ಜಿಮ್ನಾಸ್ಟಿಕ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಅವಾಗ ಸುಮ್ನೆ ನೋಡೋಣ ಹೆಂಗಿರತ್ತೆ ಕಾಂಪಿಟೇಷನ್ ಅಂತ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್ಗೆ. ಅಲ್ಲಿ ಹೋಗಿ ಎಲ್ಲಾ ಕಾಂಪಿಟೇಷನ್ ನೋಡಿ ಆಮೇಲೆ ನಮ್ಗೆ ಅನ್ಸ್ತು, ನಾನು ಇವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಮಾಡ್ತಿದ್ನೋ ಅದ್ರಲ್ಲಿ ನಾನೇನು ಸಾಧಿಸಕ್ಕಾಗಲ್ಲ, ಮಾಡಿದ್ರೆ ಒಂದೊಳ್ಳೆ ಕೋಚ್ ಇರಬೇಕು. ನಮ್ಮಅಮ್ಮ ಎಲ್ಲಾ ತುಂಬಾ ಅಬ್ಸರ್ವ್ ಮಾಡಿದ್ರು ಆ ಕಾಂಪಿಟೇಷನ್. ಇನ್ನು ಚಿಕ್ಕ ವಯಸ್ಸು, ಏನು ನೆನಪಿರ್ಲಿಲ್ಲ.
1: ಅಂದ್ರೆ 4ನೇ ವಯಸ್ಸಿನಿಂದ ಕಾಂಪಿಟೇಷನ್ ಪ್ರಾರಂಭ ಆಗುತ್ತಾ, ಹೇಗೆ ಅದು?
0: ಇಲ್ಲ ಆಕ್ಚುಲಿ ಅದು ಸುಮ್ನೆ ನಂಗೆ ಹಂಗೆ ಕಳ್ಸಿದ್ದು. ಆ ಕಾಂಪಿಟೇಷನ್ ಆದ್ಮೇಲೆ ನಾನು ಇಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಮನೋಹರ್ ಕಾಮತ್ ಸರ್ ಇದ್ದಾರೆ ಅವ್ರ ಹತ್ರ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಡಿಸಿಪ್ಲಿನ್
1: ನೋಡಿದ್ರ ಅಲ್ಲಿ ನಿಮ್ಮ,
0: ಅವ್ರು ನೋಡಿರ್ಲಿಲ್ಲ, ಅವ್ರ ಕ್ಲಬ್ ಇಂದ ಇನ್ ಕೆಲವು ಜನ ಬಂದಿದ್ರು. ಅವಾಗ ಅವ್ರು ನಮ್ಮ ಅಮ್ಮಂಗೆ ಇದನ್ನ ಹೇಳಿದ್ರು, ಈ ತರ ಇಲ್ಲೊಂದಿದೆ ಜಯನಗರ ಅಲ್ಲಿ ಒಂದು ಅಕಾಡೆಮಿ, ಅಲ್ಲಿ ಸೇರಿಸಿದ್ರೆ ನೀವು ಮುಂದೆ ಹೋಗ್ಬೋದು ಅಂತ ಅವಾಗ ನಮ್ಮ ಅಮ್ಮಂಗೆ ಹೇಳಿದ್ದು. ಆಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿಗೆ ಸೇರಿಸಿದ್ರು ನನಗೆ.
1: ಹಾಗೆ 2023 ಜೂನಿಯರ್ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಫೇರ್ ಬ್ಯಾಲೆನ್ಸಿಂಗ್ ನಲ್ಲಿ ಸಿಲ್ವರ್ ಮೆಡಲ್, ಫೇರ್ ಡೈನಾಮಿಕ್ ಮತ್ತು ಫೇರ್ ಕಂಬೈನ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಿ. ಜಿಮ್ನಾಸ್ಟಿಕ್ ನಲ್ಲಿ ಈ ಇವೆಂಟ್ಸ್ ಕುರಿತಾಗಿ ಹೇಳಿ.
0: ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್, ಲೈಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎಷ್ಟೋ ಡಿಸಿಪ್ಲಿನ್ ಇದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್, ಅಕ್ರೋಬಾಟಿಕ್ಸ್, ರಿದಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ ಜಿಮ್ನಾಸ್ಟಿಕ್, ಟಂಬ್ಲಿಂಗ್ ಜಿಮ್ನಾಸ್ಟಿಕ್ ಅಂತ. ಇವಾಗ ಇದ್ರಲ್ಲಿ ನಾನು ಸೂರತ್ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಮಾಡಿದ್ದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್. ಅದರಲ್ಲಿ ವುಮೆನ್ಸ್ ಪೇರ್ ಅಂದ್ರೆ ಇಬ್ರು ಹುಡುಗಿಯರು ಮಾಡೋದು. ಒಬ್ಳು ಹುಡುಗಿ ನನ್ಕಿಂತ ಚಿಕ್ಕವಳು, ಅವಳು ನನ್ನ ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದು. ಬ್ಯಾಲೆನ್ಸ್ ಅಂದ್ರೆ ಇವಾಗ ಬರೀ ಒಂದ್ ಪೊಸಿಷನ್ ಹೋಗಿ ಹೋಲ್ಡ್ ಮಾಡ್ಬೇಕು, ಅಲ್ಲಿ ಒಂದ್ 4 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ಬೇಕು. ಇವಾಗ ನನ್ ಕೈ ಮೇಲೆ ಬರ್ತಾಳೆ, ಅಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಳೆ, ಮಾಡಿ ಒಂದ್ 3 ಸೆಕೆಂಡ್ಸ್ ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು. ಆತರನೇ ಬೇರೆ ಬೇರೆ ಎಲಿಮೆಂಟ್ಸ್ ಇರತ್ತೆ, ಅದು ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಲ್ಲಿ ನಂಗೆ ಸಿಲ್ವರ್ ಬಂದಿತ್ತು. ಇವಾಗ ವುಮೆನ್ಸ್ ಪೇರ್ ಅಲ್ಲಿ ಡೈನಾಮಿಕ್ ಅಂದ್ರೆ ನಮ್ ಮೇಲೆ ನಿಂತ್ಕೊಂಡು ನಾನು ಇವಾಗ ಕೈಯಲ್ಲಿ ನಿಂತಿರ್ತಾಳೆ, ಎಸ್ದೆ ಅಲ್ಲಿಂದ ಅವಳು ಏನಾದ್ರು ಬ್ಯಾಕ್ ಸಾಲ್ಟ್ ಫ್ರಂಟ್ ಸಾಲ್ಟ್ ಆತರ ಮಾಡಿ ಕೆಳಗ್ ಲ್ಯಾಂಡ್ ಆಗಿ, ಅದಕ್ಕೆ ಡೈನಾಮಿಕ್ ಅಂತಾರೆ. ಕಂಬೈನ್ ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಎರಡು ಮಿಕ್ಸ್ ಆಗಿರತ್ತೆ. ಇವಾಗ ಬ್ಯಾಲೆನ್ಸ್ ಅಲ್ಲಿ ನಾವು ಬರೀ 5 ಎಲಿಮೆಂಟ್ಸ್ ಮಾಡ್ಬೇಕು, ಡೈನಾಮಿಕ್ ಅಲ್ಲೂ 5 ಎಲಿಮೆಂಟ್ಸ್ ಮಾಡ್ಬೇಕು. ಕಂಬೈನ್ ಏನ್ ಹೆಂಗಂದ್ರೆ 3 ಬ್ಯಾಲೆನ್ಸ್ 3 ಡೈನಾಮಿಕ್ ಆತರ ಕಂಬೈನ್ ಮಾಡಿ ಮಾಡ್ಬೇಕು. ಅಕ್ರೋಬಾಟಿಕ್ಸ್ ಅಲ್ಲಿ ಆಕ್ಚುಲಿ ವುಮೆನ್ಸ್ ಪೇರ್ ಅಂತ ಇದೆ, ಮೆನ್ಸ್ ಪೇರ್ ಅಂತ ಇದೆ, ಮಿಕ್ಸ್ ಪೇರ್ ಅಂದ್ರೆ ಒಂದ್ ಹುಡುಗ ಹುಡುಗಿ ಮಾಡೋದು, ಆಮೇಲೆ ವುಮೆನ್ಸ್ ಗ್ರೂಪ್ ಅಂತ ಇದೆ, 3 ಹುಡುಗಿಯರು ಮಾಡೋದು. ಮೆನ್ಸ್ ಗ್ರೂಪ್ ಇದೆ, 4 ಹುಡುಗರು ಮಾಡೋದು. ಅದ್ರಲ್ಲಿ ನಾನು ವುಮೆನ್ಸ್ ಪೇರ್ ಮಾಡೋದು. ನಾನು ಮತ್ತೆ ಫಸ್ಟ್ ನನ್ನ ಪಾರ್ಟ್ನರ್ ಇದ್ದು ವೈಷ್ಣವಿ ಆಚಾರ್ಯ ಅಂತ, ಇವಾಗ ಜಾನ್ವಿ ಗೌಡ.
1: ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ಆಯ್ಕೆ ಆಗುವ ಪೂರ್ವದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರ, ಹೇಗೆ ಆಯ್ಕೆ ಮಾಡಿದ್ರಿ ಇದನ್ನ?
0: ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಮುಂಚೆ ಲೈಕ್ ಕರ್ನಾಟಕದಲ್ಲೇ ಸೆಲೆಕ್ಷನ್ಸ್ ನಡೆಯುತ್ತೆ, ಅಲ್ಲಿ ಸೆಲೆಕ್ಟ್ ಆಗೋದು ಈಸಿನೇ ಆಕ್ಚುಲಿ. ಯಾಕಂದ್ರೆ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್ ಅಷ್ಟೊಂದು ಯಾರು ಮಾಡಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಜಾಸ್ತಿ ಮಾಡೋದು. ಸೊ ನಮ್ಗೆ ಸೆಲೆಕ್ಟ್ ಆಗೋದಂತ ಕಷ್ಟ ಅಂತ ಏನಿರ್ಲಿಲ್ಲ.
1: ಯಾಕೆ ಜಾಸ್ತಿ ಜನ ಇದನ್ನ ಮಾಡಲ್ಲ? ಬ್ಯಾಲೆನ್ಸ್ ಏನಾದ್ರೂ ತಪ್ಪಿದ್ರೆ ಕೈ ಕಾಲಿಗೆ ಪೆಟ್ಟ ಆಗ್ತದೆ
0: ಅಂದ್ರೆ ಇದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಸರಿಯಾಗಿರೋ ಕೋಚಸ್ ಬೇಕು ಆಕ್ಚುಲಿ. ಆಮೇಲೆ ಕರ್ನಾಟಕದಲ್ಲಿ ನಂಗೆ ಅನ್ಸೋ ಪ್ರಕಾರ ಅಷ್ಟು ಕೋಚಸ್ ಲೈಕ್ ಹೆಲ್ಪ್
1: ಮಾಡಲ್ಲ,
0: ಕಾಂಪಿಟೇಷನ್ ಲೆವೆಲ್ ಮಾಡಲ್ಲ ಅವ್ರಿಗೆ. ಲೈಕ್ ಎಷ್ಟು ಬೇಕೋ ಸುಮ್ನೆ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಾಂಪಿಟೇಷನ್ ಲೆವೆಲ್ ಗೆ ಯಾರು ಟ್ರೈನ್ ಮಾಡಲ್ಲ ಅಂತ. ಬೆಂಗಳೂರಲ್ಲಿ ನಮ್ ಕೋಚ್ ಎಲ್ಲದಕ್ಕೂ ಮಾಡ್ತಾರೆ.
1: ನ್ಯಾಷನಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನಿಮ್ದು ಅಲ್ಲಿ ಪದಕಗಳನ್ನ ತಗೊಂಡ್ರಿ, ಹೇಗಿತ್ತು ಅನುಭವ ಅದು? ಅಂದ್ರೆ ನಿಮ್ಮ ಮೊದಲ ನ್ಯಾಷನಲ್ ಇದು ಹೇಗೆ?
0: ಇಲ್ಲ ಇಲ್ಲ, ನಾನು ಮೊದಲು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಮಾಡ್ತಿದ್ದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂದ್ರೆ ಇದು ಇಂಡಿವಿಜುವಲ್, ಈ ತರ ಅಕ್ರೋಬಾಟಿಕ್ಸ್ ತರ ಇಬ್ಬರಿಬ್ರು ಮಾಡೋದು ಆತರ ಇಲ್ಲ. ಆರ್ಟಿಸ್ಟಿಕ್ ಅಲ್ಲಿ ಇಂಡಿವಿಜುವಲ್ ಗೇಮ್ ಅದು. ಇವಾಗ ಆರ್ಟಿಸ್ಟಿಕ್ ವುಮೆನ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ 4 ಆಪರೇಟರ್ಸ್ ಇರುತ್ತೆ, ಒಂದು ಬೀಮ್ ಬ್ಯಾಲೆನ್ಸಿಂಗ್ ಬೀಮ್, ಇನ್ನೊಂದು ಫ್ಲೋರ್, ಇನ್ನೊಂದು ಟೇಬಲ್ ವಾಲ್ಟ್, ಇನ್ನೊಂದು ಅನ್ಇವನ್ ಬಾರ್ಸ್ ಅಂತ, ಈ ತರ 4 ಆಪರೇಟರ್ಸ್ ಇರುತ್ತೆ. ಆದ್ರೆ ಎಲ್ಲಾದ್ರಲ್ಲೂ ಮಾಡ್ಬೇಕು. ಬಟ್ ಆರ್ಟಿಸ್ಟಿಕ್

ಅಷ್ಟಕ್ಕೆ ಏನಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಟರ್ಸ್ ಇದ್ದಾರೆ. ಇವಾಗ ಸಿಮೋನ್ ಬೈಲ್ಸ್ ಇದ್ದಾರೆ ನೋಡಿ, ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಮಾಡೋದು ಆಕ್ಚುಲಿ. ಸೊ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಷ್ಟ ನಂಗೆ ಆಗ್ತಿರ್ಲಿಲ್ಲ ಅಂತ. ನಾನು ಆಕ್ಚುಲಿ ಆಕ್ರೋಬ್ಯಾಟಿಕ್ಸ್ ಅಲ್ಲಿ ನ್ಯಾಷನಲ್ ಮುಂಚೆ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಮಾಡಿದ್ದು. ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ಸ್ ಇತ್ತು, ಅದರಲ್ಲಿ ನಮ್ ಕೋಚ್ ಸುಮ್ನೆ ಟ್ರೈ ಮಾಡೋಣ ಅಂತ ಅಂದ್ರು. ಲೈಕ್ ನಾನು ಯಾವತ್ತು ಅಕ್ರೋಬ್ಯಾಟಿಕ್ಸ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ, ಮಾಡಿದ್ದೆ ಬಟ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ. ಟ್ರೈ ಮಾಡೋಣ ಯಾಕೆ ಅಂತ ಕರ್ನಾಟಕದಿಂದ ಒಂದ್ 4 ಟೀಮ್ ಕಳಿಸಿದ್ರು. ಆ ಸೆಲೆಕ್ಷನ್ ಮಹಾರಾಷ್ಟ್ರ ನಡೀತು.

0: ಆಡ್ತಿರೋದು ಅಂತ ಅನ್ಕೋತಿದ್ವಿ. ಸುಮ್ನೆ ಏನೋ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕು ಅಷ್ಟೇ, ಆ ಮೈಂಡ್ ಸೆಟ್ ಅಲ್ಲಿ ಇದ್ವಿ ನಾವು. ನಮ್ ವುಮೆನ್ಸ್ ಪೇರ್ ಅಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ವಿ. ಆಮೇಲೆ ನಾವು ಸೆಲೆಕ್ಟ್ ಆದ್ವಿ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್ ಹೋಗಿದ್ವಿ. ಸೊ ಫಸ್ಟ್ ನಾನು ಅಕ್ರೋಬ್ಯಾಟಿಕ್ ಸ್ಟಾರ್ಟ್ ಆಗಿದ್ದೆ ನಾನು ಇಂಟರ್ನ್ಯಾಷನಲ್.
1: ಅಂದ್ರೆ ಈಗ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ ಏನಿರುತ್ತೆ ರ್ಯಾಂಕಿಂಗ್ ಮೇಲೆ ತಗೋತಾರೆ, ಆಯ್ಕೆ ಮಾಡ್ತಾರೆ, ಇದ್ರಲ್ಲಿ ಹಾಗಿಲ್ಲ.
0: ಇದ್ರೂ ನಮ್ದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ
1: ಟ್ರಯಲ್ ಇಟ್ಟಿರ್ತಾರೆ,
0: ಟ್ರಯಲ್ ಇಟ್ಟಿರ್ತಾರೆ, ಸೆಲೆಕ್ಷನ್ ಸೆಟ್ಟಿರ್ತಾರೆ. ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ. ನಮ್ ವುಮೆನ್ಸ್ ಪೇರ್ ಅವ್ರಿಗೆ 40 ಮೇಲ್ ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಹಾ, ಅವ್ರು 38 ಬಂದು ಅವ್ರು ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡು ಹೋಗಲ್ಲ.
1: ಆ ರೀತಿ
0: ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ನಾವೇನಾದ್ರೂ ಬಂದ್ರೆ ಅವಾಗ ನಮ್ನ ಸೆಲೆಕ್ಟ್ ಮಾಡೋದು ಆತರ.
1: ಆ ರೀತಿ ಆಯ್ಕೆಯನ್ನ ಮಾಡ್ತಾರೆ. ಅದೇ ವರ್ಷ ನೀವು ಜೂನಿಯರ್ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಪಡೆದುಕೊಂಡ್ರಲ್ಲ. ಈ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏನು, ಹೇಗಿರುತ್ತೆ ಈ ಸ್ಪೋರ್ಟ್?
0: ಟಂಬ್ಲಿಂಗ್ ಅಂದ್ರೆ ನಾನು ಹೇಳ್ದಂಗೆನೆ, ಇವಾಗ ಜಿಮ್ನಾಸ್ಟಿಕ್ ಅಲ್ಲಿ ಎಷ್ಟೊಂದು ಡಿಸಿಪ್ಲಿನ್ಸ್ ಇದೆ, ಅದರಲ್ಲಿ ಟಂಬ್ಲಿಂಗ್ ಅಂದ್ರೆ ಒಂದ್ ಸಿಂಗಲ್ ಫ್ಲೋರ್, ಅದರಲ್ಲಿ ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕು. 7 ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಬೇಕು. ಟಂಬ್ಲಿಂಗ್ ಅಂದ್ರೆ ಇವಾಗ ಒಂದ್ ಸಿಂಗಲ್ ಫ್ಲೋರ್ ಇರುತ್ತೆ, ಎಷ್ಟೋ ಎಲಿಮೆಂಟ್ಸ್.
1: ಇಂಡಿವಿಜುವಲ್ ಗೇಮ್,
0: ಇಂಡಿವಿಜುವಲ್ ಗೇಮ್, ಇದನ್ನು ಇಂಡಿವಿಜುವಲ್ ಗೇಮು. 7 ಎಲಿಮೆಂಟ್ಸ್ ಮಾಡ್ಬೇಕು ಟಂಬ್ಲಿಂಗ್ ಅಲ್ಲಿ, ಕಂಟಿನ್ಯೂಸ್ ಹೋಗ್ತಾ ಇರ್ಬೇಕು. ಲೈಕ್ ಬ್ಯಾಕ್ ಲಿಫ್ಟ್, ರೌಂಡ್ ಆಫ್, ಸಾಲ್ಟೋಸ್, ರೋಲ್ಸ್, ಅದೆಲ್ಲ ಕಂಟಿನ್ಯೂಸ್ ಮಾಡ್ಬೇಕು.
1: ಎಷ್ಟು ನಿಮಿಷ ಅದು ಮಾಡೋದಿರುತ್ತೆ?
0: ಅದು ಒಂದ್ ಜಸ್ಟ್ ಒಂದ್ 10 seconds ಇಲ್ಲ,
1: ಆದ್ರೆ ಕಂಟಿನ್ಯೂ
0: ಕಂಟಿನ್ಯೂ ಇರ್ಬೇಕು. ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲಿ
1: ಪಾಯಿಂಟ್
0: ಕಟ್ ಆಗತ್ತೆ, ಆಮೇಲೆ ಬಿದ್ರೆ ಮಧ್ಯದಲ್ಲಿ ಏನಾದ್ರು ಆಗ್ಬೋದು. ಅದಕ್ಕೆ
1: ಎಷ್ಟು ಜನ ಭಾಗವಹಿಸಿದ್ರಿ ಈಗ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತಲ್ಲ, ಎಲ್ಲೆಲ್ಲಿಂದ ಬಂದಿದ್ರು? ಬೆಳ್ಳಿಯ ಪದಕ ಪಡೆದಿದ್ರಿ, ಗೋಲ್ಡ್ ಯಾರು ಪಡೆದುಕೊಂಡಿದ್ರಲ್ಲಿ?
0: ಟಂಬ್ಲಿಂಗ್ ಅಲ್ಲಿ ಗೋಲ್ಡ್ ಕೇರಳದಿಂದ ಬಂದಿತ್ತು. ಆಕ್ಚುಲಿ ಕೇರಳ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೇರಳ, ಮಹಾರಾಷ್ಟ್ರ. ಆಕ್ಚುಲಿ ನಾನು ಟಂಬ್ಲಿಂಗ್ ಅದೇ ಫಸ್ಟ್ ಟೈಮ್ ಮಾಡಿದ್ದು, ನಾನು ಬೇರೆ ಯಾವ ಸರಿನು ಮಾಡಿರ್ಲಿಲ್ಲ. ನಾವ್ ಇನ್ನೊಬ್ರು ಕೋಚ್ ಮಂಜುನಾಥ್ ಸರ್ ಅಂತ ಇದಾರೆ, ಅವರು ಸುಮ್ನೆ ಟ್ರೈ ಮಾಡು, ಏನ್ ಮೆಡಲ್ ಏನ್ ಬೇಕಾಗಿಲ್ಲ, ಸುಮ್ನೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡು ಅಂತ ಅಂದ್ರು. ಅದನ್ನು ಟ್ರೈ ಮಾಡಿದೆ, ಅವಾಗ ಸಿಲ್ವರ್ ಬಂತು. ಈ ಟಂಬ್ಲಿಂಗ್ ಅಲ್ಲಿ ಮಹಾರಾಷ್ಟ್ರ, ಕೇರಳ, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅವರೆಲ್ಲಾರು ಪಾರ್ಟಿಸಿಪೇಟ್ ಮಾಡಿದ್ರು.
1: ಅವರು ಡಾಮಿನೇಟಿಂಗ್ ಇದ್ದಾರೆ ಅಲ್ವಾ?
0: ಮಹಾರಾಷ್ಟ್ರ ಡಾಮಿನೇಟಿಂಗ್ ಇದ್ರು ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕೇರಳನು.
1: ಅಲ್ಲಿ ಮಲ್ಲಕಂಬ ಎಲ್ಲ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ.
0: ಮಹಾರಾಷ್ಟ್ರದಲ್ಲಿ ಹೌದು, ಮಹಾರಾಷ್ಟ್ರದಲ್ಲಿ ಮಲ್ಲಕಂಬ ತುಂಬಾ ಜಾಸ್ತಿ. ಇವಾಗ ನಾವ್ ಯಾರ್ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದೀವೋ ಅವ್ರ ಮಲ್ಲಕಂಬ ಕಾಂಪಿಟೇಷನ್ ಗೆ ಹೋಗ್ತಾರೆ ಮಹಾರಾಷ್ಟ್ರದವರು.
1: ಅದಕ್ಕೆ ಅವ್ರಿಗೊಂಥರ ಹಿಡಿತ ಇರುತ್ತೆ,
0: ಅವ್ರಿಗೇನು ಭಯ ಅನ್ನೋದು ಜಾಸ್ತಿ ಇರಲ್ಲ.
1: 2024 ಸೂರತ್ ನಲ್ಲಿ ನಡೆದ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಯಾವ್ಯಾವ ಇವೆಂಟ್ಸ್ ನಲ್ಲಿ ಭಾಗವಹಿಸಿದ್ರಿ, ಹಾಗೆ ಅದರ ರಿಸಲ್ಟ್ ಏನಿತ್ತು?
0: ಸೂರತ್ ನ್ಯಾಷನಲ್ಸ್ ಅಲ್ಲೂ ನಾನು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ, ಅದರಲ್ಲಿ ವುಮೆನ್ಸ್ ಪೇರ್ ಜೂನಿಯರ್ ಅಲ್ಲಿ ಮಾಡಿದ್ದೆ ಅವಾಗ. ಸೊ ವುಮೆನ್ಸ್ ಪೇರ್ ಬ್ಯಾಲೆನ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿತ್ತು, ವಿಚ್ ವಾಸ್ ವೆರಿ ಡಿಸಪಾಯಿಂಟ್ಮೆಂಟ್ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಶೀಟ್ ಇರುತ್ತೆ, ತಾರೀಫ್ ಶೀಟ್ ಅಂತ, ಅದರಲ್ಲಿ ನಾವು ಯಾವ ಎಲಿಮೆಂಟ್ಸ್ ಮಾಡ್ತೀವೋ ಅದೆಲ್ಲ ಹಾಕಿರ್ಬೇಕು, ಆ ಡ್ರಾ ಮಾಡಿ ಅಥವಾ ಪ್ರಿಂಟ್ ಮಾಡಿ ಅದರದ್ದು ಸ್ಕೋರ್ ಬರ್ದಿ ಜಡ್ಜಸ್ ಕೊಡ್ಬೇಕು ನಾವು. ನಂದು ತಾರೀಫ್ ಶೀಟ್ ಅಲ್ಲಿ ಏನಾಗಿತ್ತಂದ್ರೆ ಒಂದ್ ಮಿಸ್ ಆಗಿತ್ತು ಎಲಿಮೆಂಟ್. ಸೊ ಆತರ ಮಿಸ್ ಆಗಿ ನಾವು ಬೇರೆ ಎಲಿಮೆಂಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ,
1: ಹಾಗೂ
0: ಆತರನು ಮಾಡ್ತಾರೆ. ಹೌದು,
1: ನಿಮ್ದು ತಪ್ಪಿರಲ್ಲ, ಅವಾಗ
0: ನಮ್ದು ತಪ್ಪಿರಲ್ಲ, ಬಟ್ ಆ ಶೀಟ್ ಅಲ್ಲಿ ನಾವು ಮಿಸ್ ಆಗಿ ತಪ್ಪಾಕಿರ್ತೀವಿ. ಸೊ ಅದರಿಂದ ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದ್ ಬ್ಯಾಲೆನ್ಸ್ ಅಲ್ಲಿ, ಬಟ್ ಅದೊಂದು ಮಿಸ್ಟೇಕ್ ಇಂದ ನನಗೆ ಬ್ರಾನ್ಸ್ ಬಂತು. ಆಕ್ಚುಲಿ
1: ಅದು ಬೇಜಾರಾಗಿತ್ತು,
0: ತುಂಬಾ ಬೇಜಾರು.
1: ಎಷ್ಟು ಜನ ಇದ್ರು ಅವಾಗ ಅಲ್ಲಿ ಪಾರ್ಟಿಸಿಪೇಟ್?
0: ನಾ ವುಮೆನ್ಸ್ ಪೇರ್ ಅಲ್ಲಿ 10 states ಇತ್ತು.
1: ಬಹಳ ಟಫ್ ಕಾಂಪಿಟೇಷನ್,
0: ಟಫ್ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಡೈನಾಮಿಕ್ ಅಲ್ಲಿ ಏನಾಯ್ತು ಅಂದ್ರೆ ಅದ್ರಲ್ಲಿ ನನಗೆ ಸಿಲ್ವರ್ ಬಂತು. ಯಾಕಂದ್ರೆ ನಮ್ದು ಫಾಲ್ ಆಯ್ತು, ಒಂದು ನನ್ ಪಾರ್ಟ್ನರ್ ಗೆ ಮೇಲಿಂದ ಮಾಡಿಸ್ತಿದ್ನ ಒಂದ್ ಎಲಿಮೆಂಟ್ ಮಾಡಿ ನೆಲಕ್ಕೆ ಕೈ ಟಚ್ ಮಾಡಿದ ಅಷ್ಟೇ,
1: ಸ್ಲಿಪ್ ಆಯ್ತು,
0: ಅದಕ್ಕೆ ಸಿಲ್ವರ್ ಬಂತು. ಆಮೇಲೆ ಕಂಬೈನ್ ಅಲ್ಲಿ ನಮಗೆ ಗೋಲ್ಡ್ ಬಂತು.
1: ಒಟ್ಟು 3 ವರ್ಣದ ಪದಕಗಳು ನಿಮಗೆ
0: ಗೋಲ್ಡ್ ಸಿಲ್ವರ್ ಬ್ರಾಂಜ್ ಬಂತು.
1: ಅಂದ್ರೆ ನೀವು ಹೋದಲ್ಲೆಲ್ಲ ಪದಕಗಳನ್ನ ಜಾಸ್ತಿ ತಗೊಂಡ್ ಬರ್ತೀರಿ, ಏನಿದ್ರೆ ಗುಟ್ಟು, ಯಶಸ್ಸಿನ ಗುಟ್ಟು?
0: ನಮ್ ಲೈಕ್ ಅಕ್ರೋಬ್ಯಾಟಿಕ್ಸ್ ಏನಾದ್ರು ನನ್ ಒಂಥರ ಮೇನ್ ತರ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಹೋದ್ರೆ ನಂಗೆ ಮೆಡಲ್ ಬರ್ಲೇಬೇಕಲ್ಲಿ
1: ಅಂದ್ರೆ ಆ ರೀತಿ ಒಂದು ಮನಸ್ಥಿತಿಯಲ್ಲೇ ಹೋಗ್ಬಿಡ್ತೀರಾ.
0: ವುಮೆನ್ಸ್ ಪೇರ್ ಅಲ್ಲಿ ಇಲ್ಲಿಯವ್ರಿಗೆ ಏನ್ ಮಾಡಿದ್ರು, ನಾನು ನನ್ ಪಾರ್ಟ್ನರ್ ಏನಾಗಿರ್ಲಿ ಎಲ್ಲರ್ಕಿಂತ ಲೈಕ್ ಬೆಸ್ಟ್ ಎಲಿಮೆಂಟ್ಸ್ ಇದೆ. ಯಾಕಂದ್ರೆ ಅಕ್ರೋಬ್ಯಾಟಿಕ್ಸ್ ಮುಂಚೆ ನಾವು ಆರ್ಟಿಸ್ಟಿಕ್ ಮಾಡ್ತಿದ್ವಿ. ಆರ್ಟಿಸ್ಟಿಕ್ ಒಂಥರ ಬೇಸ್ ಇಂದಾಗೆ ಅಕ್ರೋಬ್ಯಾಟಿಕ್ಸ್ ಗೆ. ನಾವು ಆರ್ಟಿಸ್ಟಿಕ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಮಾಡ್ತೀವೋ ಅದೇ ಅಕ್ರೋಬ್ಯಾಟಿಕ್ಸ್ ಗೆ ಹೆಲ್ಪ್ ಆಗೋದು. ಸೊ ನಾವು ಅಕ್ರೋಬ್ಯಾಟಿಕ್ ಶಿಫ್ಟ್ ಆದಾಗ ಬೇಗ ಪಿಕಪ್ ಮಾಡ್ಕೊಂಡ್ವಿ.

0: ಎಲ್ಲ ಬೇರೆ ಎಲಿಮೆಂಟ್ಸ್ ಎಲ್ಲ ಬೇಗ ಬೇಗ ಮಾಡಕ್ ಶುರು ಮಾಡಿದ್ವಿ. ನವೀನೋ ಲೈಕ್ ಇವಾಗ ಎಷ್ಟೊಂದ್ ಜನ ಇದಾರೆ, ಅವ್ರ ಎಷ್ಟೋ ವರ್ಷದಿಂದ ಅಕ್ರೋಬ್ಯಾಟಿಕ್ಸ್ ಮಾಡ್ತಿರ್ಬೋದು, ಇನ್ನು ಬೇಸಿಕ್ಸ್ ಅಲ್ಲೇ ಇದಾರೆ. ಬಟ್ ನಮಗೆ ಏನ್ ಹೆಲ್ಪ್ ಅಂದ್ರೆ ಈ ಆರ್ಟಿಸ್ಟಿಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಬೇಗ ಎಲಿಮೆಂಟ್ಸ್ ಪಿಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು.
1: ಆ ರೀತಿ ನೀವು ಕಾಂಪಿಟೇಷನ್ ನಲ್ಲಿ ಪದಕಗಳನ್ನ ಗಳಿಸ್ಲಿಕ್ಕೆ ಸಹಾಯಕಾರಿ ಆಗ್ತದೆ ಅಂತ ಹೇಳ್ಬೋದು. 2025 ಜಮ್ಮುವಿನಲ್ಲಿ ನಡೆದ ಏರೋಬಿಕ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಏರೋ ಡ್ಯಾನ್ಸ್ ಮತ್ತೆ ಏರೋಬಿಕ್ಸ್ ನಲ್ಲಿ ಪದಕಗಳನ್ನ ಪಡೆದಿದ್ದೀರಿ. ಈ ಏರೋಬಿಕ್ಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ನಲ್ಲಿ ಏನಾದ್ರೂ ಸಾಮ್ಯತೆ ಇದೆಯಾ?
0: ಏರೋಬಿಕ್ಸ್ ಅಂದ್ರೆ ಇವಾಗ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎರಡ್ ತರ ಏರೋಬಿಕ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಏರೋಬಿಕ್ಸ್, ಒಂದು ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್. ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಅಂದ್ರೆ ಮೂವ್ಮೆಂಟ್ಸ್ ಇರುತ್ತೆ, ಒಂದ್ 7 ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಆ 7 ಬೇಸಿಕ್ ಸ್ಟೆಪ್ಸ್ ಅಲ್ಲಿ ನಾವು AMPs ಅಂತ ಇರುತ್ತೆ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ನಾವು ಎಲಿಮೆಂಟ್ಸ್ ಲೈಕ್ ಸ್ಮಾಲ್ ಸ್ಮಾಲ್ ಎಲಿಮೆಂಟ್ಸ್, ಏರೋಬಿಕ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪಿವೋಟ್ ಟರ್ನ್ ಅನ್ನೋದು, ಹೆಲಿಕಾಪ್ಟರ್ ಅನ್ನೋದು, ಆತರ ಎಲಿಮೆಂಟ್ಸ್ ಇರುತ್ತೆ. ಅದನ್ನ ನಾವು ಮಧ್ಯದಲ್ಲಿ ಹಾಕೊಂಡು ಫುಲ್ ಕಾಂಬಿನೇಷನ್ ನ ಕಂಪ್ಲೀಟ್ ಮಾಡ್ಬೇಕು.
1: ಅದಕ್ಕೆ ಟೈಮಿಂಗ್ ಏನಾದ್ರೂ?
0: ಏರೋಬಿಕ್ಸ್ ಅಲ್ಲಿ 2 minutes.
1: ಏರೋ ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್ಸ್ ನಲ್ಲಿ
0: ಆಗಿಲ್ಲ, ಇಲ್ಲ ಆಕ್ಚುಲಿ ಏರೋಬಿಕ್ಸ್ ಅಲ್ಲಿ 1:30. ಏರೋ ಡ್ಯಾನ್ಸ್ ಹೆಂಗಂದ್ರೆ ಅದು 8 members ಮಾಡೋದು. ಏರೋ ಡ್ಯಾನ್ಸ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ, ಬರೀ ಏರೋಬಿಕ್ಸ್ ಪ್ಲಸ್ ನಮ್ ಡಾನ್ಸ್, ನಾರ್ಮಲ್ ಡಾನ್ಸ್ ಇರುತ್ತೆ ನೋಡಿ, ಇವಾಗ ವೆಸ್ಟರ್ನ್ ಆಗಿರ್ಲಿ ಕ್ಲಾಸಿಕಲ್ ಆಗಿರ್ಲಿ, ಅದ್ ನಾವು ಜಾಯಿನ್ ಮಾಡ್ಕೋಬಹುದು. 30 seconds ನಾರ್ಮಲ್ ಡಾನ್ಸ್ ಇರ್ಬೇಕು, 1 minute ಏರೋಬಿಕ್ಸ್ ಇರ್ಬೇಕು, ಅದು ಏರೋ ಡಾನ್ಸ್. 8 members ಮಾಡೋದು ಅದು ಮಾತ್ರ.
1: ಅಲ್ಲಿ ಏನಿತ್ತು ನಿಮ್ ರಿಸಲ್ಟ್? ಈ
0: ಏರೋ ಡಾನ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಬಂದಿತ್ತು ಆಕ್ಚುಲಿ. ಆಮೇಲೆ ಏರೋ ಡಾನ್ಸ್ ನಾವು ರೀಸೆಂಟ್ ಆಗಿ ಶುರು ಮಾಡ್ಕೊಂಡ್ ಬಂದಿದ್ದು ಏರೋ ಡಾನ್ಸ್, ಅದು ಜಮ್ಮುಲಿ ನಾನು ಫಸ್ಟ್ ಟೈಮ್ ಮಾಡಿದ್ದು.
1: ಎಲ್ಲ ಫಸ್ಟ್ ಟೈಮ್, ಆದ್ರೆ ಪದಕಗಳ ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು.
0: ನಾನು ಆದ್ರೆ ಆರ್ಟಿಸ್ಟಿಕ್ ತುಂಬಾ ಸರಿ ಮಾಡಿದೀನಿ, ಆರ್ಟಿಸ್ಟಿಕ್ ಅಲ್ಲಿ ತುಂಬಾ ನ್ಯಾಷನಲ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಆರ್ಟಿಸ್ಟಿಕ್ ಅಲ್ಲಿ ಮೆಡಲ್ ಅಂತ ಆಗಿಲ್ಲ, ತುಂಬಾ ಕಷ್ಟ ಇರತ್ತೆ ಅದು ಅದಕ್ಕೆ. ಬಟ್ ಏರೋಬಿಕ್ಸ್, ಏರೋ ಡಾನ್ಸ್, ಅಕ್ರೋಬಾಟಿಕ್ಸ್ ಅದೆಲ್ಲ ಮೆಡಲ್ಸ್
1: ಆಗಿದೆ. ಸೋನಿಕಾ, 38th ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿದ್ರಿ, ಇದರ ಕುರಿತಾಗಿ ಹಂಚಿಕೊಳ್ಳಿ.
0: ನ್ಯಾಷನಲ್ ಗೇಮ್ಸ್ ನಂದು ಹೋಗೋದು ಆಕ್ಚುಲಿ ಡಿಸೈಡ್ ಆಗಿರ್ಲಿಲ್ಲ, ಒಬ್ರು ಬಿಟ್ರು ಅಂತ ನನ್ನ ಸೇರಿಸ್ಕೊಂಡಿದ್ದೆ ಅದ್ರಲ್ಲಿ. ಮನು ಅವ್ರು ಸೇರಿದಲ್ವಾ, ಅವ್ರು ನನ್ ಲೈಕ್ ನೀನ್ ಟ್ರೈ ಮಾಡ್ಬೋದು ಇದರಲ್ಲಿ, ಯಾಕಂದ್ರೆ ನಾನು ಅಕ್ರೋಬಾಟಿಕ್ಸ್ ಮುಂಚಿಂದನು ಮಾಡ್ತಿದ್ದೆ, ಸೊ ಅದಕ್ಕೆ ನಾನು ಟ್ರೈ ಮಾಡ್ಬೋದು ಅಂತ ಮಾಡಿದ್ರು. ಬಟ್ ಇದ್ರಲ್ಲಿ ನಾನು ಮಾಡಿದ್ದು ವುಮೆನ್ಸ್ ಗ್ರೂಪ್, 3 ಇರೋದು,
1: 3
0: ಒಬ್ರು ಕೆಳಗೆ, ಅವ್ರ ಮೇಲೆ ನಾನು, ನನ್ ಮೇಲೆ ಇನ್ನೊಬ್ಳು, ಆತರ ಮಾಡೋದು. ನಾನು ಮಿಡಲ್ ಬೇಸ್ ಆಗಿದ್ದೆ, ಇದು ನಂದು ಫಸ್ಟ್ ಟೈಮ್ ಮಾಡ್ತಿರೋದು ವುಮೆನ್ಸ್ ಗ್ರೂಪ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ನಾನು ನ್ಯಾಷನಲ್ ಗೇಮ್ಸ್ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಇಂಡಿಯಾದಲ್ಲಿ ತುಂಬಾ ದೊಡ್ಡದು, ಅದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಆಕ್ಚುಲಿ.
1: ಅದು ನಿಮ್ಗೆ ಸಡನ್ ಆಗಿ
0: ವೆರಿ ಸಡನ್ ಆಗಿ ಸಿಕ್ತ ಆಪರ್ಚುನಿಟಿ, ಅದಕ್ಕೆ ನಂಗೆ ತುಂಬಾ ಖುಷಿಯ ಆಪರ್ಚುನಿಟಿ ಸಿಕ್ಕಿದಕ್ಕೆ. 3 ಏನ್ ಮಾಡ್ತಿದ್ವಿ ಮುಂಚೆನು, ಯಾತರಾದ್ರೂ ಪಾರ್ಟ್ನರ್ಸ್ ಇರ್ಲಿಲ್ಲ, ಸೊ ಅದೆಲ್ಲ ಲೈಕ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಕ್ರೋಬಾಟಿಕ್ಸ್ ಅಲ್ಲಿ. ಮಾಡ್ಬೇಕಾದ್ರೆ ನಮ್ ಮೈಂಡ್ ಸೆಟ್ ಎಲ್ಲಾರ್ದು ಸೇಮ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪಾರ್ಟ್ನರ್ಶಿಪ್. ಅದು ವುಮೆನ್ಸ್ ಗ್ರೂಪ್ ಅಲ್ಲಂತೂ 3 ಮಾಡೋದು ಡಿಫಿಕಲ್ಟ್ ಇರತ್ತೆ, ಸೊ ಅದ್ರಲ್ಲಿ ನಂಗೆ ಬ್ರಾನ್ಸ್ ಬಂತು ಅಂದ್ರೆ ತುಂಬಾ. ಆಮೇಲೆ ಇದು ಸೀನಿಯರ್ಸ್ ಅಲ್ಲಿ ನಾನು ಮಾಡಿದ್ದೆ ಆಕ್ಚುಲಿ, ಸೊ ಸೀನಿಯರ್ಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್ ಅವರೆಲ್ಲ ತುಂಬಾ ಲೈಕ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಅವ್ರದ್ದು ಅಕ್ರೋಬಾಟಿಕ್ಸ್ ಅಲ್ಲಿ.
1: ಅವರೆಲ್ಲ ಮಾಡ್ತಾನೆ
0: ಮುಂಚಿಂದಾನೆ ಮಹಾರಾಷ್ಟ್ರವರೆಲ್ಲ ಏನಂದ್ರೆ ಆಕ್ಚುಲಿ ಅವ್ರು ಯಾರು ಆರ್ಟಿಸ್ಟಿಕ್ ಚೇಂಜ್ ಮಾಡಿಲ್ಲ, ಮೊದ್ಲು ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಅವ್ರು ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡು,
1: ಅಂದ್ರೆ ಒಂದೇ ಇವೆಂಟ್ ಅಲ್ಲಿ ಅವ್ರು
0: ಕಾನ್ಸಂಟ್ರೇಷನ್ ಎಷ್ಟೋ ಲೈಕ್ ಇವಾಗ ಮಹಾರಾಷ್ಟ್ರದಲ್ಲಿ ಸೀನಿಯರ್ಸ್ ಇದಾರೆ, ಅವರು ಇವಾಗ ಏಜ್ ಅವ್ರದ್ದು 20 ಏನೋ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಇವಾಗಿನ ತನಕ ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡ್ ಬಂದಿದ್ದು. ನಾವುಗಳು ಇವಾಗ ಒಂದು 3 ಬ್ಯಾಕ್ ಇಂದ ಅಕ್ರೋಬಾಟಿಕ್ಸ್ ಶುರು ಮಾಡಿದ್ದು.
1: ಸೊ ಇವೆಲ್ಲ ಜಿಮ್ನಾಸ್ಟಿಕ್ ಮಾಡುವಾಗ ಹಿನ್ನೆಲೆ ಮ್ಯೂಸಿಕ್ ಏನಾದ್ರೂ ಹಾಕ್ತಾರಾ?
0: ಹೌದು, ಇವಾಗ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ನಾವು ಇವಾಗ ಬ್ಯಾಲೆನ್ಸ್ ಅಂತ ತಗೊಳ್ಳೋಣ, ಅದರಲ್ಲಿ ಇವಾಗ ನಾವು 5 ಮಾಡ್ಬೇಕು. ಬರೀ 5 ಮಾಡ್ಬಿಟ್ಟು ಸುಮ್ಮನೆ ಆಗೋದಲ್ಲ, ನಾವೇ ಒಂದು ಕೊರಿಯೋಗ್ರಫಿ ಸೆಟ್ ಮಾಡ್ಬೇಕು, ಒಂದ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಆ ಸಾಂಗ್ ಪ್ರಕಾರ ಕೊರಿಯೋಗ್ರಾಫ್ ಮಾಡಿ ಅದ್ರ ಮಧ್ಯದಲ್ಲಿ ಎಲಿಮೆಂಟ್ಸ್ ಹಾಕೊಂಡು ಆಮೇಲೆ ಏನೋ ಟ್ರಾನ್ಸಿಷನ್ಸ್ ಅಂದ್ರೆ ಲಿಫ್ಟ್ಸ್,
1: ಅಂದ್ರೆ ಆ ಮ್ಯೂಸಿಕ್ಗೆ ತಕ್ಕ ಹಾಗೆ ನಿಮ್ಮ ಮೂಮೆಂಟ್ ಇರಬೇಕು.
0: ಹಾ, ಡಾನ್ಸ್ ಎಲ್ಲ ಹೌದು, ಅದನ್ನು ಆಕ್ಚುಲಿ ಜಜಿಂಗ್ ತುಂಬಾ ಹೆಲ್ಪ್ ಆಗತ್ತೆ. ನಮ್ ಮ್ಯೂಸಿಕ್ ಮೇಲೂ ಜಜ್ ಮಾಡ್ತಾರೆ, ನಮ್ದು ಕೊರಿಯೋಗ್ರಫಿ ಸಾಂಗ್ ಪ್ರಕಾರ ಇದೆಯಾ ಅಂತ ಅದ್ರ ಮೇಲೂ ಜಜ್ ಮಾಡ್ತಾರೆ. ಅಂಗನಡಿ
1: ಅಲ್ಲೂ ಎಲ್ಲ ಪಾಯಿಂಟ್ಸ್ ಗಳು ಸಿಗತ್ತೆ.
0: ಹೌದು,
1: ಹಾಗಾದ್ರೆ ಮ್ಯೂಸಿಕ್ ಬೇಸಿಕ್ ಇರ್ಲೇಬೇಕು.
0: ಹೌದು, ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಇರ್ಲೇಬೇಕು.
1: 2023 ಉಜ್ಬೇಕಿಸ್ತಾನದಲ್ಲಿ ನಡೆದ ಏಷ್ಯನ್ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದಿದ್ರಿ, ಇದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್

0: ಆಗಿತ್ತ? ಮೊದಲ ಪ್ರಯತ್ನದಲ್ಲಿ ಪದಕಗಳನ್ನ ಪಡೆದ್ರಲ್ಲ, ಹೇಗಿತ್ತು ಆ ಅನುಭವ?
1: ಇಲ್ಲ, ಆಕ್ಚುಲಿ 2018 ಅಲ್ಲಿ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ನಾನು ಯುಎಸ್ಗೆ ಹೋಗಿದ್ದೆ. ಅಲ್ಲಿ ಲೈಕ್ ಸುಮ್ನೆ ಪಾರ್ಟಿಸಿಪೇಟ್ ಮಾಡಕಂತ ಅಷ್ಟೇ ಹೋಗಿದ್ದು. ಸುಮ್ನೆ ಲೈಕ್ ಈ ತರ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರು. ಕರ್ನಾಟಕದಿಂದ 8 ಜನ ಹೋಗಿದ್ವಿ ಯುಎಸ್ಗೆ. ನಾನಿನ್ನು ಚಿಕ್ಕವಳಿದ್ದೆ ಅವಾಗ.
0: ಟೆನ್
1: 11 ಅಲ್ಲಿ ಇದ್ದೆ ಅವಾಗ ನಾನು ಅಷ್ಟೇ. ಅವಾಗ ನಾನು ಫಸ್ಟ್ ಆಕ್ಚುಲಿ ದೇಶ ಬಿಟ್ಟು ಹೋಗಿದ್ದೆ, ಯುಎಸ್ಗೆ ಹೋಗಿದ್ ನಾನು. ಅಲ್ಲಿ ಏರೋಬಿಕ್ಸ್ ಮಾಡಿದ್ವಿ. ಸೆಕೆಂಡ್ ರೌಂಡಿಗೆ ನಾನು ಸೆಲೆಕ್ಟ್ ಆಗಿದ್ದೆ. 6th ಪೊಸಿಷನ್ ಅಲ್ಲಿದ್ದೆ, ಸೆಕೆಂಡ್ ರೌಂಡಿಂಗ್ ಸೆಲೆಕ್ಟ್ ಆದ್ರೆ ಅಲ್ಲಿ 5th ಪೊಸಿಷನ್ ಬಂದೆ.
0: ಕಾಂಪಿಟೇಷನ್
1: ಜಾಸ್ತಿ.
0: ಯಾವ ದೇಶದವರು ಡಾಮಿನೇಟ್ ಇದ್ದಾರೆ ಈ ಜಿಮ್ನಾಸ್ಟಿಕ್ಸ್ ನಲ್ಲಿ?
1: ಎಲ್ಲಾ ದೇಶಗಳು ಇದೆ. ನಮ್ ಇಂಡಿಯಾ ಸ್ವಲ್ಪ ಕೆಳಗೆ ಇವಾಗ, ಆದ್ರೆ ತುಂಬಾ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಇಂಡಿಯಾ. ಆಕ್ಚುಲಿ ಮುಂಚಿನ ತರ
0: ಇಲ್ಲ.
1: ಎಷ್ಟೊಂದ್ ಜನ ಇವಾಗ ರೆಪ್ರೆಸೆಂಟ್ ಮಾಡೋರೆ ಇಂಡಿಯಾ.
0: ಇಂಡಿಯಾದಲ್ಲಿ
1: 2 ಟೀಮ್ ಸೆಲೆಕ್ಟ್ ಆಗಿದ್ದು, ನಾನು ಮತ್ತೆ ನನ್ನ ಪಾರ್ಟ್ನರ್, ಮಹಾರಾಷ್ಟ್ರದಿಂದ ಇನ್ನು ಇಬ್ರು ಹುಡುಗಿಯರು. ಸೊ ಅಲ್ಲಿ 6 ಕಾಂಪಿಟೇಟರ್ಸ್ ಇದ್ರು. ಉಜ್ಬೇಕಿಸ್ತಾನಿಂದ 2 ಟೀಮು, ಕಜಾಕಿಸ್ತಾನಿಂದ 2 ಟೀಮು, ಇಂಡಿಯಾದಿಂದ 2 ಟೀಮು. ಫಸ್ಟ್ ನಮ್ದು ಬ್ಯಾಲೆನ್ಸ್ ನಡೀತು. ಫಸ್ಟ್ ಟೈಮ್ ನಾವು ಹೋಗಿದ್ದು, ಆ ಫುಲ್ ಹಾರ್ಟ್ ಬೀಟ್ ಎಲ್ಲ ರೇಸ್ ಆಗಿ ನರ್ವಸ್ನೆಸ್ ತುಂಬಾ ಆಗಿರುತ್ತೆ. ಅದರಲ್ಲಿ ಒಂದು ಫಾಲ್ ಆಯ್ತು ನಮ್ದು. ಫಾಲ್ ಆದಾಗ ನನ್ನ ಪಾರ್ಟ್ನರ್ಗೆ ನರ್ವಸ್ನೆಸ್ ಆಗಿ ಉಸಿರು ಇಟ್ಕೊಳಕ್ ಶುರು ಆಯ್ತು. ಬಟ್ ಆದ್ರೂ ಅದು ಫುಲ್ ಕಂಪ್ಲೀಟ್ ಮಾಡಿದ್ವಿ. ಅವಾಗ ನಮ್ ಸ್ಕೋರ್ ಸ್ವಲ್ಪ ಕೆಳಗಿತ್ತು, ಕಡಿಮೆ ಇತ್ತು. ಸೆಕೆಂಡ್ ಡೈನಾಮಿಕ್ಸ್ ಬಂತು. ಡೈನಾಮಿಕ್ಸ್ ಅಲ್ಲಿ ನಾವು ಯಾವ ಎಲಿಮೆಂಟ್ ಇತ್ತೋ ಎಲ್ಲ ಕ್ಲೀನ್ ಆಗಿ ಮಾಡಿದ್ವಿ. ಸೊ ಅದರಿಂದ ನಮ್ ಸ್ಕೋರ್ ಸ್ವಲ್ಪ ಮೇಲ್ ಇತ್ತು. ಆಮೇಲೆ ಕಂಬೈನಿಗೆ ಸೆಲೆಕ್ಟ್ ಆದ್ವಿ ನಾವು.
0: ಬ್ಯಾಲೆನ್ಸ್
1: ಮತ್ತೆ ಡೈನಾಮಿಕ್ ಅಲ್ಲಿ ಎರಡರಲ್ಲೂ ಪಾಯಿಂಟ್ಸ್ ಸೇರಿಸಿ ಅದು ಚೆನ್ನಾಗಿದೆಯಾ ಅಂತ ನೋಡಿ ಆಮೇಲೆ ಇದಕ್ಕೆ ಕಂಬೈನ್ಗೆ ಹೋಗ್ಬೇಕು. ಇಂಡಿಯಾದಿಂದ 2 ಟೀಮ್ ಇದೆ, ಬಟ್ ಒಂದೇ ಟೀಮ್ ಕಳ್ಸೋದು ಕಂಬೈನ್ಗೆ. ಒಂದ್ ಟೀಮ್ ಡ್ರಾಪ್ ಔಟ್ ಮಾಡ್ತಾರೆ, ನಂದು ಮತ್ತೆ ನನ್ನ ಪಾರ್ಟ್ನರ್ನ ಸೆಲೆಕ್ಟ್. ಲೈಕ್
0: ಅಂದ್ರೆ 2 ಟೀಮ್ ಹೋಗಿತ್ತು, ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದ 2 ಟೀಮ್.
1: ಯಾಕಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಅಲ್ಲಿ ನಮ್ದು ಜಾಸ್ತಿ ಸ್ಕೋರ್ ಬಂದಿತ್ತು ಅವ್ರಿಗಿಂತ. ಸೊ ಅದ್ರಲ್ಲಿ ನಾವು ಮತ್ತೆ ಕಂಬೈನ್ ಮಾಡಿದ್ವಿ, ಆಮೇಲೆ ಕಾಂಪಿಟೇಟ್ ಮಾಡಿದ್ವಿ. ಬಟ್ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಅವ್ರನ್ನೆಲ್ಲ ಬೀಟ್ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಎಲಿಮೆಂಟ್ಸ್ ಹೆಂಗಿರತ್ತಂದ್ರೆ ನಮ್ಕಿಂತ 3x ಚೆನ್ನಾಗಿರುತ್ತೆ. ಕಜಾಕಿಸ್ತಾನ್ 1st ಬಂತು, ಉಜ್ಬೇಕಿಸ್ತಾನ್ 2nd ಬಂತು, ನಾವ್ 3rd ಬಂದ್ವಿ.
0: ಆದ್ರೂ ಕಂಚಿನ ಪದಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ. ಕಳೆದ ವರ್ಷ ಗೋವಾದಲ್ಲಿ ನಡೀತಲ್ಲ ಅಕ್ರೋಬಟಿಕ್ ಜಿಮ್ನಾಸ್ಟಿಕ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ 3 ಇವೆಂಟ್ ನಲ್ಲಿ ಭಾಗವಹಿಸಿ 3 ಬೆಳ್ಳಿಯ ಪದಕ ಪಡೆದಿದ್ದೀರಿ. ಪೇರ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಆ ಕಾಂಪಿಟೇಷನ್?
1: ಇದನ್ನು ಅಕ್ರೋಬಾಟಿಕ್ಸ್, ಇವಾಗ ನಾನು ಹೆಂಗ್ ಉಜ್ಬೇಕಿಸ್ತಾನ್ ಹೋಗಿದ್ನು, ಇದನ್ನು ಸೇಮ್ ಕಾಂಪಿಟೇಷನ್. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದಕ್ಕೂ ಮುಂಚೆ ನಮ್ಗೆ ಕ್ಯಾಂಪ್ ಗಳಿರತ್ತೆ, ಲೈಕ್ ಆಲ್ ಓವರ್ ಇಂಡಿಯಾ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆ ಎಲ್ಲಾರ ಜೊತೆ ಒಂದು ಗೋವಾದಲ್ಲೇ ಕಾಂಪಿಟೇಷನ್ ಮುಂಚೆ
0: 20 days
1: ಕ್ಯಾಂಪ್ ಇತ್ತು ನಮ್ಗೆ ಅಲ್ಲೇ ಗೋವಾದಲ್ಲೇ. ಸೊ 20 days ಕ್ಯಾಂಪ್, ಆಮೇಲೆ ಕಾಂಪಿಟೇಷನ್ ಇತ್ತು. ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು, ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನೂ 2 ನ್ಯಾಷನಲ್ಸ್ ನಡೀತು. ಆ ಗ್ಯಾಪ್ ಅಲ್ಲಿ ನಾವು ಇಂಪ್ರೂವ್ ಮಾಡಕ್ ಶುರು ಮಾಡಿದ್ವಿ. ನಮ್ದು ಎಲಿಮೆಂಟ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು, ನಮ್ ಸ್ಕೋರ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ ಸ್ಕೋರ್ ಎಷ್ಟಿತ್ತು, ಲೈಕ್ ಎಲಿಮೆಂಟ್ಸ್ ಅಂದ್ರೆ ಡಿಫಿಕಲ್ಟಿ 30 ಹಂಗಿತ್ತು. ಆದ್ರೆ ಇವಾಗ ನಮ್ ಡಿಫಿಕಲ್ಟಿ ಎಷ್ಟಿದೆ ಅಂದ್ರೆ 70-80 ಅದ್ರಲ್ಲಿದೆ.
0: ಸೊ ಸ್ವಲ್ಪ ಹೈ ಆಗಿತ್ತು.
1: ಹೈ ಆಗಿ
0: ಏನ್ ಕಾರಣ ಅಂತೀರಾ? ಯಾರ ಕೋಚ್ಗಳೆಲ್ಲ ಚೆನ್ನಾಗಿ,
1: ನಮ್ ಮನೋಹರ್ ಕಾಮತ್ ಸರ್ ಇದಾರೆ, ಮಂಜುನಾಥ್ ಸರ್ ಇದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಆಕ್ಚುಲಿ ಸ್ಮಾಲ್ ಸ್ಮಾಲ್ ಟೆಕ್ನಿಕ್ಸ್ ಇದೆಯಲ್ವ, ವೆರಿ ಇಂಪಾರ್ಟೆಂಟ್.
0: ಮೇನ್ ಟೆಕ್ನಿಕ್,
1: ವೆರಿ ವೆರಿ ಮೈನರ್, ವೆರಿ ಇಂಪಾರ್ಟೆಂಟ್ ಆ ಟೆಕ್ನಿಕ್ಸ್ ಎಲ್ಲ. ಕೋಚಸ್ ಹೇಳ್ಕೊಡ್ತಾರಲ್ವಾ, ಅದರಿಂದ ಲೈಕ್ ತುಂಬಾ ಚೇಂಜಸ್ ಆಗುತ್ತೆ. ಇವಾಗ ಒಂದ್ ತಪ್ಪು ಮಾಡ್ತಿರ್ತೀವಿ ನಾವು, ಒಂದ್ ಕಡೆ ನಾನು ಮಾಡಿಸ್ತಿರ್ತೀನಿ, ಎಲ್ಲೋ ಒಂದ್ ಕೈ ಬೆಂಡ್ ಇರತ್ತೆ, ಆ ಸ್ಮಾಲ್ ಟೆಕ್ನಿಕ್ ನ ಚೇಂಜ್ ಮಾಡ್ತಾರೆ ಅವರು, ಅವಾಗ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ನಾವು ಇವಾಗ ಒಂದ್ ಎಲಿಮೆಂಟ್ ಕಲಿತೀವಿ, ಅದರಿಂದ ನೆಕ್ಸ್ಟ್ ಎಲಿಮೆಂಟ್ ಕಲಿಬೇಕು ಅಂತ ಆಸೆ ಇರತ್ತೆ. ಅದಕ್ಕೆ ನಾವು ಡ್ರಿಲ್ಸ್ ಅನ್ನೋದಿರತ್ತೆ, ಆ ಎಕ್ಸಸೈಸ್ ಮಾಡಿ ಮಾಡಿ ಮಾಡಿ ಮಾಡಿ ಬರ್ತಾ ಇರತ್ತೆ ಎಲಿಮೆಂಟ್ಸ್.
0: ಸೋನಿಕಾ, ನಿಮ್ಮ ಎಜುಕೇಶನ್ ಏನು, ಹೇಗೆ ಸಮಯವನ್ನ ಹೊಂದಿಸ್ಕೋತೀರಿ ಜಿಮ್ನಾಸ್ಟಿಕ್?
1: ಇವಾಗ ನಂದು 2nd PU ಮುಗ್ದಿದೆ, JNCMS ಯೂನಿವರ್ಸಿಟಿ. ಅಲ್ಲಿ ನಾನು BBA ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು PU ಇದ್ದಾಗ ನಾನು CMR ಕಾಲೇಜ್ ಅಂತ ಜಾಯ್ನ್ ಆಗಿದ್ದೆ. ಅಲ್ಲಿ ಟೈಮಿಂಗ್ಸ್ ಹೆಂಗಿತ್ತಂದ್ರೆ ಮಾರ್ನಿಂಗ್ 8:00 ಟು 12 ಅಷ್ಟೇ. ಸೊ ನನ್ ಜಿಮ್ನಾಸ್ಟಿಕ್ ಗೆ ಏನು ಅಡ್ಡ ಬರೋದು ಆತರ ಏನು ಇರ್ಲಿಲ್ಲ. ಸೊ ನಂದು ಪ್ರಾಕ್ಟೀಸ್ ಇದ್ದಿದ್ದೆ 4:00, 12-4 ಗ್ಯಾಪ್ ಇತ್ತು. ಅಷ್ಟರಲ್ಲಿ ನಂಗೆ ಏನಾದ್ರು ರೆಸ್ಟ್, ಏನಾದ್ರು ಓದೋದು ಎಲ್ಲ ಅಷ್ಟರಲ್ಲೇ ಮುಗಿತಿತ್ತು ನಂಗೆ. ಲೈಕ್ ಮಂಡೇ ಟು ಸಾಟರ್ಡೆ ನಾವು 4:00 ಇಂದ ಒಂದು 8:30 ತನಕ ಮಾಡ್ತೀವಿ. ಸಂಡೇಸ್ ಹೆಂಗಂದ್ರೆ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಗೋಪಾಲನ್ ಸ್ಕೂಲ್ ಇದೆ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ.

0: ಇವಾಗ ಚಂದಾಪುರದಲ್ಲಿ ಎಲೈಟ್ ಸ್ಕ್ವಾಡ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಎವ್ರಿ ಸಂಡೆ ನಾವ್ ಅಲ್ಲಿ ಹೋಗ್ತಿವಿ, ಯಾಕಂದ್ರೆ ಅಲ್ಲಿ ಸ್ಪಾಂಜ್ ಪಿಟ್ ಅಂತ ಇದೆ. ಅಲ್ಲಿ ನಾವ್ ಹೊಸ ಹೊಸ ಎಲಿಮೆಂಟ್ಸ್ ಕಲಿಯಕ್ಕೆ ಅಲ್ಲಿ ಹೆಲ್ಪ್ ಆಗತ್ತೆ. ಇಂಜುರೀಸ್ ಏನೂ ಆಗಲ್ಲ, ಅದ್ರೊಳಗೆ ಬಿದ್ರು ಏನೂ ಆಗಲ್ಲ. ಸೊ ಎವ್ರಿ ಸಂಡೇಸ್ ನಾವ್ ಅಲ್ಲಿ ಒಂದ್ 7:30 ಹಂಗ ಹೋಗ್ತಿವಿ. 7:30 ಒಂದ್ 11:30 ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಂಡೇಸ್.
1: ಈ ರೀತಿ ನಿಮ್ಮ ದಿನಚರಿ.
0: ಹೌದು
1: ಸೋನಿಕಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು?
0: ಮೇನ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅನ್ನೋದು. ಇವಾಗ ಏಷ್ಯನ್ಸ್ ಅಲ್ಲಿ ಮಾಡಿದೀವಿ, ಓಕೆ, ಬಟ್ ವರ್ಲ್ಡ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ ಅದು 100 times ಡಿಫಿಕಲ್ಟಿ. ಏಷ್ಯನ್
1: ಚಾಂಪಿಯನ್ಶಿಪ್
0: ತುಂಬಾ, ಇವಾಗ ಇದು ಬರೀ ಏಷ್ಯನ್ ಅಲ್ವಾ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಕಡೆನ ಬರ್ತಾರೆ. ಮೆಡಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಬೇರೆ ಕಂಟ್ರಿ ಅವ್ರು ಮಾಡಿ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಸೊ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಲೇಬೇಕು ಅಂತ ಒಂದ್ ಮೈಂಡ್ ಸೆಟ್ ಇದೆ.
1: ಒಲಿಂಪಿಕ್ ಅಲ್ಲಿ ಯಾವ್ದಿದೆ ಇವೆಂಟ್? ಈ
0: ಜಿಮ್ನಾಸ್ಟಿಕ್ ಒಲಿಂಪಿಕ್ ಅಲ್ಲಿ ಬರೀ ಆರ್ಟಿಸ್ಟಿಕ್ ಮತ್ತೆ ರಿದಮಿಕ್ ಎರಡೇ ಇರೋದು, ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಇನ್ನು ಬಂದಿಲ್ಲ.
1: ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿದೆ
0: ಇದೆ. ಹೌದು,
1: ಅದು ನಿಮ್ಮ ಗುರಿ ಅಂತ ಹೇಳಬಹುದು. ಒಳ್ಳೇದು ಸೋನಿಕಾ, ಜಿಮ್ನಾಸ್ಟಿಕ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಮುಂದಿನ ಕ್ರೀಡಾ ಪಯಣ ಉಜ್ವಲವಾಗಿರಲೆಂದು ನಮ್ಮ ಹಾರೈಕೆ. ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Thank you.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲಧಾರೆಯಾಗಿ ಭೂಮಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
6: ಪರಂಪರೆಯನ್ನು ಪಸರಿಸುವ
7: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
7: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
6: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
7: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಈಗ ಸಮಯ 10 ಗಂಟೆ. ಆಕಾಶವಾಣಿ ಹಿಂದೂ

ಸಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ನಾಗರಾಜರಾವ್ ಹವಾಲ್ದಾರ್ ಅವರ ಗಾಯನ. ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾಥ್ ಉಮಾಕಾಂತ್ ಪುರಾಣಿಕ್. ನಾಗರಾಜರಾವ್ ಹವಾಲ್ದಾರ್ ಅವರ ಗಾಯನದಲ್ಲಿ ಕೇಳಿ ರಾಗ್ ಮಾಲ್ಕೌನ್ಸ್, ವಿಳಂಬಿತ್ ಏಕ್ಮಾಲ್ನಲ್ಲಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗರಾಜರಾವ್ ಹವಾಲ್ದಾರ್ ಅವರ ಗಾಯನದಲ್ಲಿ ರಾಗ್ ಮಾಲ್ಕೌನ್ಸ್ ಕೇಳುತ್ತಿದ್ದೀರಿ. ತಬ್ಲಾ ಸತ್ತನ ನೀಡಿದವರು ಪಂಡಿತ್ ರವೀಂದ್ರ ಯಾವಲ್, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್.